ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 16ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 6ನೇ ತಾರೀಖು ಶನಿವಾರ. ಈಗ ಸಮಯ 5:58:48. ಆತ್ಮೀಯ ಶ್ರೋತೃ ಬಾಂಧವರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ.

ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಮೂಡಿಬರಲಿದೆ. 6:30 ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 7:15 ಭಾವಗೀತೆಗಳು ಹಾಡಿದ್ದಾರೆ ಎನ್ ಭಾರ್ಗವಿ. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ, ಗೀತ ರಚನೆಕಾರ ನಿರ್ದೇಶಕ ಹೃದಯ ಶಿವ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಬಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, ಚಿತ್ರಗೀತೆಗಳು. 9:30 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ. 10:30 ಸುನಾರೆಪ್ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಮೂಡಿಬರಲಿದೆ. 11:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಟಂಪ್ಡ್. 12:05 ವನಿತಾ ವಿಹಾರ. ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯಿತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮಪ್ರಸಾದ್. 12:35 ಆರೋಗ್ಯ ಸಂಚಿಕೆ, ವಿಶ್ವ ಆಹಾರ ಸುರಕ್ಷತಾ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಕುಡರ್ಕರ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:20 ಚಿತ್ರಗೀತೆಗಳು. 11:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ, ಬಹುಮುಖ ಪ್ರತಿಭೆ ಜಿಷ್ಣು ಅವರ ಪರಿಚಯ. 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇಂದು ಸಂಜೆ 5:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ ಮೂಡಿಬರಲಿದೆ. ವಿಕಸಿತ ಭಾರತಕ್ಕಾಗಿ ದೃಢವಾದ ಆರ್ಥಿಕ ಬೆಳವಣಿಗೆ, ಈ ವಿಷಯದ ಚರ್ಚೆ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ಪರಿಸರ ದಿನಾಚರಣೆಯ ಬಾನುಲಿ ವರದಿ, ಜನಪದ ಸಂಗೀತ ಮೂಡಿಬರಲಿದೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾಕಾಂತ

ವಿಭೀಷಣಕರೇಂದ್ರವನಿತಾಭಿರಚಿತೆ ವೃಷಶೈಲನಾಥದೈತೆ ದಯಾನಿಧೆ ಅತ್ರ್ಯಾದಿ ಸಪ್ತಋಷಯ ಸಮುಪಾಸ್ಯ ಸಂಧ್ಯಾಂ ಆಕಾಶ ಸಿಂಧು ಕಮಲಾನಿ ಮನೋಹರಾಣಿ ಆದಾಯ ಪಾದಯುಗಮರ್ಚಯಿತುಂ ಪ್ರಪನ್ನಾಃ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಪಂಚಾನನಾಬ್ಜ ಭವ ಷಣ್ಮುಖ ವಾಸವಾದ್ಯಾಃ ತ್ರೈವಿಕ್ರಮಾದಿ ಚರಿತಂ ವಿಬುಧಾ ಸ್ತುವಂತಿ ಭಾಷಾಪತಿ ಪಠತಿ ವಾಸರ ಶುದ್ಧಿ ಮಾರಾತ್ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಈಷತ್ ಪ್ರಫುಲ್ಲ ಸರಸೀರು ಹನಾರಿಗೇಲ ಪೂಗದ್ರುಮಾದಿ ಸುಮನೋಹರ ಪಾಲಿಕಾನಾಂ ಆವಾತಿ ಮಂದ ಮನಿಲ ಸಹ ದಿವ್ಯ ಗಂಧೈ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಉನ್ಮೀಲ್ಯ ನೇತ್ರ ಯುಗ ಮುತ್ತಮ ಪಂಜರಸ್ಥಾ ಪಾತ್ರಾವಶಿಷ್ಟ ಕದಲೀ ಫಲ ಪಾಯಸಾನಿ ಭುಕ್ತ ಸಲೀಲ ಮಥ ಕೇಲಿ ಶುಕ ಪಠಂತಿ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ತಂತ್ರಿ ಪ್ರದರ್ಶ ಮಧುರಸ್ವನ

ಜಗದ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶತ್ತನ ಸವತ್ತಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾ ಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶತ್ತನ ಸವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಆಹು ಪುರಾರ್ಭಿತ ಸುಜಾತ ಸುಗಂಧಿ ಪುಷ್ಪ ಸೌರಭ್ಯ ಸೌರಭ ಕರೌ ಸಮಸನ್ನಿವೇ

ಸಮುದಿತ್ವ ರಸಾಂದ್ರ ರಾಗ ಸೌರಭ್ಯ ನಿರ್ಭರ ಸರೋರುಪ ಸಾಮ್ಯ ವಾರ್ತಾಂ ಸಮ್ಯಕ್ಷು ಸಾಹಸ ಪದೇಶು ವಿಲೇಖಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ರೇಖಾಮಯಧ್ವಜ ಸುಧಾಕರ ಶಾತ ಭದ್ರ ವಜ್ರಾಂಬುಶಾಂಬುರುಧ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತಾಮ್ರೋಧರ ದ್ವಿಧಿ ಪರಾಜಿತ ಪದ್ಮರಾಗೌ ಬಾಹ್ಯೈ ಮಹೋಭಿರ ವಿಭೂತ ಮಹೇಂದ್ರ ನೀಲೌ ಉದ್ಯನ್ನಕಾಂಶು ಬಿರುದತ್ತ ಶಶಾಂಕ ಭಾಸೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತ ಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾಂ ಸಂವಾಹನೇಪಿ ತವದಿಕ್ರಮ ಮಾದಧಾನೌ ಕಾಂತಾವವಾಂಗ್ಮನ ಸಗೋಚರ ಸೌಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಲಕ್ಷ್ಮೀಮಹೀತರನುರೂಪ ನಿಜಾನುಭಾವ ನೀಲಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿರ ಸಾಂದ್ರ ರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಶ್ರಿತಾಯ ನಿರವದ್ಯ ಗುಣಾಯ ತುಭ್ಯಂ ಶಾಂತಿಂ ಕರೋ ವೃಷ ಗಿರೀಶ ನ ಜಾತು ಮಹ್ಯಂ ಶ್ರೀಶ್ರಿಯಾಧರಿಕಯ ತ್ವದುಪಾಯ ಭಾವೇ ಪ್ರಾಪ್ಯೆ ತ್ವಯಿ ಸ್ವಯಮುಪೇಯ ದಯಾ ಸ್ಫುರಂತ್ಯ ನಿತ್ಯಾಶ್ರಿತಾಯ ನಿರವದ್ಯ

ಶಾರದನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀಯತ್ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ಸವಿಭ್ರಮಾಲೋಕ ಸುಭ್ರೂ ವಿಭ್ರಮ ಚಕ್ಷುಷೇ ಚಕ್ಷುಷೇ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ ಶ್ರೀವೆಂಕಟಾದ್ರಿ ಶೃಂಗಾದ್ರ ಮಂಗಳಾಭರಣಾಂಗಯೇ ಮಂಗಳಾನಾಂ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಾವಯವ ಸೌಂದರ್ಯ ಸಂಪದಾ ಸರ್ವಚೇತಸಾಂ

0: शरण्यत्वेन पाणिना कृपया दिशते श्रीमद्वेङ्कटेशाय मङ्गलम् दयामृत तरङ्गिण्या तरङ्गैरिव शीतलैः अभाङ्गैः सिञ्चते विश्वम् वेङ्कटेशाय मङ्गलम्
1: ಎಂ ಎಸ್ ಸುಬ್ಬುಲಕ್ಷ್ಮಿ ಅವರ ಧ್ವನಿಯಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತಂ ಕೇಳಿದಿರಿ.
2: ಮನುಷ್ಯನ ಎರಡು ಮನೋವೃತ್ತಿಗಳು, ರುಚಿ ನಾಲಿಗೆಗೆ ಸಂಬಂಧಿಸಿದ್ದರೆ ಅಭಿರುಚಿ ಮನಸ್ಸಿಗೆ ಸಂಬಂಧಿಸಿದ್ದು. ಬಗೆ ಬಗೆಯ ರುಚಿಕರವಾದ ಆಹಾರಗಳನ್ನು ನಾಲಿಗೆಯನ್ನು ತಳಿಸಲು ನಾವೆಲ್ಲ ಬಯಸುತ್ತೇವೆ. ಇದು ಸಹಜ ಹಾಗೂ ಅನಿವಾರ್ಯ. ಇಲ್ಲಿ ಸ್ವಾದ ದೈಹಿಕ ಆರೋಗ್ಯ ಪ್ರಧಾನ. ಹಾಗೆಯೇ ಬುದ್ಧಿಗೆ ಮನಸ್ಸಿಗೆ ಆಹಾರ ಒದಗಿಸುವುದು ಅಭಿರುಚಿ. ಅಭಿರುಚಿ ಮನುಷ್ಯನ ವ್ಯಕ್ತಿತ್ವದ ದ್ಯೋತಕ. ಇದು ನಮ್ಮ ಬೆಳವಣಿಗೆಗೆ, ಸಮಾಜದ ಒಳಿತಿಗೆ ಪೂರಕವಾಗಿದ್ದರೆ ಅದು ಸದಭಿರುಚಿ ಎನಿಸಿಕೊಳ್ಳುತ್ತದೆ. ಸದಭಿರುಚಿ ಹವ್ಯಾಸವಾಗಿ ಬೆಳೆದರೆ ಅದು ಬೀರುವ ಪರಿಣಾಮ ಸಕಾರಾತ್ಮಕವಾಗಿರುತ್ತದೆ. ಓದುವುದು, ಬರೆಯುವುದು, ಸಂಗೀತ ಕೇಳುವುದು, ಹಾಡುವುದು, ಪರಿಸರ ಕಾಳಜಿ, ಸಮಾಜ ಸೇವೆ ಇತ್ಯಾದಿಗಳೆಲ್ಲ ಸದಭಿರುಚಿಯ ದ್ಯೋತಕಗಳು. ಈ ಸದಭಿರುಚಿಯ ಪರಿಧಿಯಲ್ಲಿ ಪುಸ್ತಕದ ಓದು ಅಥವಾ ವಾಚನಾಭಿರುಚಿಯು ಪ್ರಮುಖವಾಗಿದೆ. ನಮ್ಮ ಕಲಿಕೆಯ ವಿಧಾನಗಳಲ್ಲಿ ಪುಸ್ತಕಗಳ ಪಾತ್ರ ಪ್ರಮುಖವಾದುದು. ಇವು ಓದುವ ಸಂಸ್ಕೃತಿಗೆ ಪ್ರೇರಕ. ಜ್ಞಾನಾರ್ಜನೆಗೆ ಅಕ್ಷರ ಸಂಸ್ಕೃತಿಯ ಕೊಡುಗೆ ಪುಸ್ತಕಗಳು. ಓದುವ ಹವ್ಯಾಸ ಬದುಕಿಗೆ ಜೀವಂತಿಕೆಯನ್ನು ತಂದುಕೊಡುತ್ತದೆ. ಪುಸ್ತಕಗಳೆಂದರೆ ಕೇವಲ ಅಕ್ಷರ ತುಂಬಿದ ಹಾಳೆಗಳ ಕಟ್ಟಲ್ಲ. ಅವು ಬಹು ಸಂಸ್ಕೃತಿಗಳ ಕೋಶ. ಅವು ಜನಸಮುದಾಯದ ಅನುಭವಗಳ ದಾಖಲೆ. ಅದು ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವಾಹಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲಿ ಹಿಂದಿನಿಂದಲೂ ಮೌಖಿಕ ಸಂಪ್ರದಾಯ, ಓದುಗ ಸಂಪ್ರದಾಯ ಎರಡು ಪ್ರಮುಖ ದಾರಿಗಳಾಗಿವೆ. ಪುಸ್ತಕಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಿಗೆ ಪ್ರೀತಿಯಿಂದಲೇ ಬೆಳೆಸಬೇಕಾಗಿದೆ. ಪುಸ್ತಕಗಳು ಅತ್ಯುತ್ತಮ ಸ್ನೇಹಿತರಂತೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಕ್ಕಳಲ್ಲಿ ಈ ಸದಭಿರುಚಿಯನ್ನು ಬೆಳೆಸಬೇಕು. ಇದಕ್ಕೆ ಅಗತ್ಯವಾಗಿ

0: ಮಾಡಬೇಕಾದದ್ದು ಎಲ್ಲರಿಗೂ ಗ್ರಂಥ ಭಂಡಾರಗಳನ್ನು, ಗ್ರಂಥಾಲಯಗಳನ್ನು ಪರಿಚಯಿಸುವುದು. ಈಗ ಮನೆ ಮನೆಗೆ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯಗಳ ಪರಿಕಲ್ಪನೆ ಜಾರಿಯಲ್ಲಿರುವುದು ಆಶಾದಾಯಕ ಬೆಳವಣಿಗೆ. ಇದರ ಜೊತೆಗೆ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಅತ್ಯುತ್ತಮ ಪುಸ್ತಕಗಳ ಭಂಡಾರವನ್ನು ಸ್ಥಾಪಿಸಲು ಎಲ್ಲರೂ ಮನಸ್ಸು ಮಾಡಬೇಕು. ಹಣದಿಂದ ಭೌತಿಕ ಸಂಪತ್ತು ಹೆಚ್ಚಾಗುತ್ತದೆ. ಐಷಾರಾಮಿ ವಸ್ತುಗಳನ್ನು ಕೊಂಡಾಗ ನಾವೇ ಶ್ರೀಮಂತರು, ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬ ಅಹಂಭಾವ ಬರುತ್ತದೆ. ಆದರೆ ಒಂದು ಪುಸ್ತಕವನ್ನು ಕೊಂಡು ಓದಿದಾಗ ನಾವು ಇನ್ನೂ ಏರಬೇಕಾದ ಎತ್ತರದ ಅರಿವಾಗಿ, ಮರಕ್ಕಿಂತ ಮರ ದೊಡ್ಡದು, ನಮ್ಮನ್ನು ಮೀರಿಸುವ ವ್ಯಕ್ತಿಗಳಿದ್ದಾರೆ, ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ ಎಂಬ ಭಾವ ಮೂಡುತ್ತದೆ. ಪುಸ್ತಕಗಳು ಮನೋಲ್ಲಾಸದ ಜೊತೆಗೆ ಮನೋವಿಕಾಸ, ಪ್ರಾಪಂಚಿಕ ಅರಿವು, ಮಹನೀಯರ ಜ್ಞಾನಿಗಳ ವಿಚಾರಗಳು ತಿಳಿದು ನಮ್ಮ ಬದುಕು ಮೌಲ್ಯಯುತವಾಗುತ್ತದೆ. ದೇಶ ಸುತ್ತು ಕೋಶ ಓದು ಎಂಬಂತೆ ನಾವು ಅತ್ಯುತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿ ಓದುವ ಸದಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಬೆಳೆಸಬೇಕು. ಇದು ದೀಪದಿಂದ ದೀಪ ಹಚ್ಚುವ ಕೆಲಸ. ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕ ನೀಡಿದರೆ ಉತ್ತಮ ಮೌಲ್ಯಗಳನ್ನು ಬಿತ್ತಿದಂತೆ. ಪುಸ್ತಕ ಸಂಗ್ರಹಣೆ ಎಂದರೆ ಜ್ಞಾನ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಶೇಖರಿಸಿದಂತೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಅತ್ಯಮೂಲ್ಯ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ಮಹತ್ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ. ಅತ್ಯುತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡುವ ಹೊಣೆ ನಮ್ಮದು. ಇದನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಗುರುತರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆಯಾಗಬೇಕು. ಮನಸ್ಸಿಗೆ ಬೇಸರವಾದಾಗ ಒಂದು ಪುಸ್ತಕದ ಓದು ಸಾಂತ್ವನ ನೀಡುತ್ತದೆ, ಆತ್ಮವಿಶ್ವಾಸ ತುಂಬುತ್ತದೆ. ಪುಸ್ತಕಂ ಹಸ್ತಭೂಷಣಂ ಎಂಬ ಮಾತಿದೆ. ಇದು ನಿಜಕ್ಕೂ ಅತ್ಯಮೂಲ್ಯವಾದ ಮಾತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಪುಸ್ತಕ ಸಂಸ್ಕೃತಿ, ವಾಚನಾಭಿರುಚಿಯನ್ನು ಬೆಳೆಸಿದರೆ ಅವರ ಮನಸ್ಸನ್ನು ವಿವೇಕದ ಮಾರ್ಗದತ್ತ ನಡೆಸಲು ಸಾಧ್ಯವಾಗುತ್ತದೆ. ಪುಸ್ತಕ ಸಂಸ್ಕೃತಿ ಆಧುನಿಕ ತಂತ್ರಜ್ಞಾನದ ಜಾಗೃತಿ, ಬುದ್ಧಿ ಭಾವಗಳ ಸಮ್ಮಿಲನದಂತೆ. ಕೇವಲ ತಂತ್ರಜ್ಞಾನವನ್ನಷ್ಟೇ ಅವಲಂಬಿಸಿದರೆ ನಮ್ಮ ಆಲೋಚನಾ ಶಕ್ತಿಗೆ ಕಡಿವಾಣ ಹಾಕಿದಂತೆ. ನಾವು ಯಂತ್ರ ಮಾನವರಾಗುವ ಅಪಾಯವನ್ನು ತಡೆಯಲು ಪುಸ್ತಕ ಸಂಸ್ಕೃತಿ, ಜ್ಞಾನ ಸಂಸ್ಕೃತಿ, ಮಾನವೀಯ ಸಂಸ್ಕೃತಿ ಬೆಳೆಯಬೇಕು. ಮಾನವ ಶಕ್ತಿಯ ಮೇಲೆ ವಿಶ್ವಾಸ ಮೂಡಬೇಕು. ಸದಭಿರುಚಿಯ ಸಾರ್ಥಕ ಬದುಕು ನಮ್ಮದಾಗಬೇಕಲ್ಲವೇ?
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಇನ್ನು ಕೇಳೋಣ ರೈತರಿಗೆ ಸಲಹೆ.
3: ಕಾಫಿ ಬೆಳೆನಲ್ಲಿ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡಿಬೇಕಾದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಜೂನ್ ತಿಂಗಳಿನಲ್ಲಿ ನಾವು ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಪೋಷಕಾಂಶಗಳ ನಿರ್ವಹಣೆಯನ್ನು ಪ್ರಾರಂಭಿಸಬೇಕಾಗತ್ತೆ. ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಈಗ ಮುಖ್ಯವಾಗಿ ಎಕರೆಗೆ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂಥ, ಹಾಗೆಯೇ 5 ಅಡಿ ಅಂತರದಲ್ಲಿ ಈ ಸಸಿಗಳನ್ನು ನಾಟಿ ಮಾಡಿರುವಂಥ ಅರಬಿಕಾ ತೋಟಗಳಿಗೆ ಪ್ರತಿ ಎಕರೆಗೆ ನಾವು 65 ಕಿಲೋಗ್ರಾಂನಷ್ಟು ಯೂರಿಯಾ, 150 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇವುಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 150 ಗ್ರಾಂನಷ್ಟು ಈ ಪೋಷಕಾಂಶ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಅದೇ ಅರೇಬಿಕಾದಲ್ಲೇ ಪ್ರತಿ ಎಕರೆಗೆ 600 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, ಹಾಗೆಯೇ 5 ಅಡಿ ಅಂತರದಲ್ಲಿ ಈ ಗಿಡಗಳನ್ನು ನಾಟಿ ಮಾಡಿರುವಂಥ ತೋಟದಲ್ಲಿ ನಾವು ಪ್ರತಿ ಎಕರೆಗೆ 87 ಕಿಲೋಗ್ರಾಂನಷ್ಟು ಯೂರಿಯಾ, 194 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 67 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 200 ಗ್ರಾಂನಷ್ಟು ನಾವು ಗೊಬ್ಬರದ ಮಿಶ್ರಣವನ್ನು ಕೊಡಬೇಕಾಗತ್ತೆ. ರೋಬಸ್ಟಾದಲ್ಲಾದರೆ ಪ್ರತಿ ಎಕರೆಗೆ 500 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿರುವಾಗ ಮೊದಲನೇ ಸುತ್ತಿನ ಗೊಬ್ಬರವನ್ನು ಕೊಡುವಾಗ 75 ಕಿಲೋಗ್ರಾಂನಷ್ಟು ಯೂರಿಯಾ, 175 ಕಿಲೋಗ್ರಾಂನಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟು, 59 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್, ಇವುಗಳ ಮಿಶ್ರಣವನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಪ್ರತಿ ಗಿಡಕ್ಕೆ 400 ಗ್ರಾಂನಷ್ಟು ಈ ರಸಗೊಬ್ಬರದ ಮಿಶ್ರಣವನ್ನು ನಾವು ನೀಡಬೇಕಾಗತ್ತೆ. ರೋಬಸ್ಟಾದಲ್ಲೇ ಪ್ರತಿ ಎಕರೆಗೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿ

0: ನೀಡುವಂತಹ 8 ಅಡಿ 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿರುವಂಥ ತೋಟದಲ್ಲಿ ಎರಡನೇ ಸುತ್ತಿನ ಗೊಬ್ಬರವನ್ನು ಕೊಡುವಂಥವರು ಪ್ರತಿ ಎಕರೆಗೆ 65 ಕಿಲೋಗ್ರಾಂನಷ್ಟು ಯೂರಿಯಾ, 144 ಕಿಲೋಗ್ರಾಂನಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟು, 50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಕಾಫಿ ಗಿಡಕ್ಕೆ 350 ಗ್ರಾಂನಷ್ಟು ಈ ರಸಗೊಬ್ಬರದ ಮಿಶ್ರಣವನ್ನು ನೀಡಬೇಕಾಗತ್ತೆ. ಎಳೆಯ ಅಥವಾ ಚಿಕ್ಕ ಕಾಫಿ ಗಿಡಗಳಿಗೆ ಈ ಮುಂಗಾರಿನ ಪ್ರಾರಂಭದಲ್ಲಿ ಗೊಬ್ಬರವನ್ನು ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಕೊಡಬೇಕಾಗತ್ತೆ. ವಿಶೇಷವಾಗಿ ನಾವು ಸಂಕೀರ್ಣ ಗೊಬ್ಬರಗಳನ್ನು ಬಳಸ್ಕೋಬಹುದು. ಅವುಗಳಲ್ಲಿ 20 20 0 13, 19 19 19 ಅಥವಾ 17 17 17 ಈ ಗೊಬ್ಬರಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಕೋಬಹುದು. ಅರಿಬೇಕಾಗಾದರೆ ಪ್ರತಿ ಗಿಡಕ್ಕೆ 50 ರಿಂದ 75 ಗ್ರಾಂನಷ್ಟು ಈ ಸಂಕೀರ್ಣ ರಸಗೊಬ್ಬರವನ್ನು ಕೊಡಬೇಕಾಗತ್ತೆ. ರೋಬಸ್ಟಾಗಾದರೆ ಪ್ರತಿ ಗಿಡಕ್ಕೆ 100 ರಿಂದ 125 ಗ್ರಾಂನಷ್ಟು ಸಂಕೀರ್ಣ ಗೊಬ್ಬರವನ್ನು ಕೊಡಬೇಕಾಗತ್ತೆ. ರಸಗೊಬ್ಬರಗಳನ್ನು ಕೊಡೋದಕ್ಕಿಂತ ಮೊದಲು ಕೆಲವು ಅಂಶಗಳನ್ನು ಗಮನಿಸಬೇಕು. ಕಳೆ ಮತ್ತು ಕಂಬ ಚಿಗುರುಗಳನ್ನು ತೆಗೆಯುವಂಥ ಕೆಲಸವನ್ನು ನಾವು ಪೂರ್ಣ ಮಾಡಿರಬೇಕಾಗತ್ತೆ. ಕಾಫಿ ಗಿಡದ ಕೆಳಗಿರುವಂಥ ತರಗೆಲೆಯನ್ನು ಅದರ ಬುಡದ ಕಡೆಗೆ ಗುಡಿಸಬೇಕು. ಇನ್ನು ಫೋರ್ಕನ್ನು ನಾವು ಬಳಸಿ ಮುಖ್ಯ ಕಾಂಡದಿಂದ ಸುಮಾರು 1.5 ರಿಂದ 2 ಅಡಿಯಷ್ಟು ದೂರದಲ್ಲಿರುವಂಥ ಮಣ್ಣನ್ನು ನಿಧಾನವಾಗಿ ಕೆದಕಬೇಕು. ಗೊಬ್ಬರವನ್ನು ಗೊತ್ತುಪಡಿಸಿದಂಥ ಪ್ರದೇಶದೊಳಗೆ ವಿಶಾಲವಾದ ವೃತ್ತಾಕಾರದ ಒಂದು ಪಟ್ಟಿ ರೀತಿಯಲ್ಲಿ ನಾವು ಒಂದೇ ಸಮನಾಗಿ ಹರಡಬೇಕಾಗತ್ತೆ. ರಸಗೊಬ್ಬರವನ್ನು ಕೊಟ್ಟ ನಂತರ ಮಣ್ಣನ್ನು ಎಚ್ಚರಿಕೆಯಿಂದ ಪುನಃ ಕೆದಕಬೇಕಾಗತ್ತೆ. ಮತ್ತು ಮಣ್ಣಿನ ಜೊತೆಯಲ್ಲಿ ರಸಗೊಬ್ಬರ ಚೆನ್ನಾಗಿ ಮಿಶ್ರಣ ಆಗಿದೆ ಅನ್ನೋದನ್ನು ನಾವು ಖಚಿತಪಡಿಸ್ಕೋಬೇಕು. ಕೊನೆಯದಾಗಿ ಈ ರಸಗೊಬ್ಬರವನ್ನು ನೀಡಿರುವಂಥ ಪ್ರದೇಶವನ್ನು ತರಗೆಲೆಯಿಂದ ಒಂದು ರೀತಿ ಪದರನ್ನು ನಾವು ಅದರ ಮೇಲೆ ಹಾಕಬೇಕಾಗತ್ತೆ, ಮುಚ್ಚಬೇಕಾಗತ್ತೆ. ಈ ರೀತಿ ರಸಗೊಬ್ಬರ ನೀಡುವಂಥ ವಿಧಾನ ಹೆಚ್ಚು ಪರಿಣಾಮಕಾರಿ. ಏಕೆಂದರೆ ಇದು ಪೋಷಕಾಂಶಗಳ ಕೊಚ್ಚಣೆಯನ್ನು ಕಡಿಮೆ ಮಾಡುತ್ತೆ. ಪೋಷಕಾಂಶಗಳು ಕಾಫಿ ಗಿಡಗಳಿಗೆ ಲಭ್ಯ ಆಗುವ ರೀತಿಯಲ್ಲಿ ಈ ಒಂದು ವಿಧಾನ ಮಾಡುತ್ತೆ. ಕಡಿದಾದ ಇಳಿಜಾರನ್ನು ಹೊಂದಿರುವಂಥ ಪ್ರದೇಶದಲ್ಲಿ ನಾವು ಈ ಗೊಬ್ಬರವನ್ನು ಕೊಡುವಾಗ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಎತ್ತರದ ಭಾಗದಲ್ಲಿ ಕಾಂಡದ ಸುತ್ತಲೂ ಕುದುರೆ ಲಾಳಾಕಾರದಲ್ಲಿ ಈ ರಸಗೊಬ್ಬರಗಳನ್ನು ಹಾಕಬೇಕಾಗತ್ತೆ. ಇನ್ನು ಕಾಫಿ ಗಿಡಗಳಿಂದ ವಿಶೇಷವಾಗಿ ಆ ರೆಕ್ಕೆಗಳಿಂದ ನೀರು ತೊಟ್ಟಿಕ್ಕುವಂಥ ವೃತ್ತದ ವಿಧಾನವನ್ನು ಅನುಸರಿಸಿ ನಾವು ಸಮತಟ್ಟಾದ ಭೂಮಿನಲ್ಲಿ, ಸ್ವಲ್ಪ ಇಳಿಜಾರಿರುವಂಥ ಭೂಮಿನಲ್ಲಿ ರಸಗೊಬ್ಬರಗಳನ್ನು ಕೊಡ್ಬೋದು. ಅದೇ ಸ್ವಲ್ಪ ಇಳಿಜಾರಾಗಿರುವಂಥ ಪ್ರದೇಶದಲ್ಲಿ ನಾವು ಈ ಕುದುರೆ ಲಾಳಾಕಾರದ ರೀತಿಯಲ್ಲಿ ಪಟ್ಟಿಯಲ್ಲಿ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
5: ಹಿಂಗಕ್ಕ ಯವ್ವ, ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಮಡಿಕೇರಿ, ಸ್ವರಮಾಧುರ್ಯ ಕೇಳೋಣ. ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಕೋಕಿಲಾರವ ರಾಗ ಆದಿತಾಳದಲ್ಲಿ.

ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನ ಕೇಳಿದಿರಿ. ಇಲ್ಲಿಗೆ ಸ್ವರಮಾಧುರ್ಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ
1: ಸರ್. ಈಗ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ವಿರುದ್ಧ ದೂರು ನೀಡಿದ ಮೇಲೆ ಆರೋಪಗಳನ್ನು ದಾಖಲೆ ಮಾಡದೇನೆ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಎಷ್ಟು ದಿನ ಅವ್ರ ಕಸ್ಟಡಿಯಲ್ಲಿ ಇಟ್ಕೋಬಹುದು ಅದ್ರ ಬಗ್ಗೆ ತಿಳಿಸಿ ಸರ್.
2: ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಆರೋಪಿ ಅಂತ ಆರೋಪಿತನನ್ನು ಕರೆಸಿದ ಮೇಲೆ ಸಾಮಾನ್ಯವಾಗಿ 24 ಗಂಟೆಗಳ ಕಾಲ ಮಾತ್ರ ಆತನನ್ನ ವಿಚಾರಣೆಗೆ ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು. 24 ಗಂಟೆಗಳ ಒಳಗಡೆ ಆ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು ಅಥವಾ ಬಿಡುಗಡೆ ಮಾಡಬೇಕು. ಇದೆರಡೇ ಅವಕಾಶ ಇರುವಂತದ್ದು. ಸಾಮಾನ್ಯವಾಗಿ ಯಾವುದೇ ಆರೋಪಗಳು ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದಾಗ ಪೊಲೀಸ್ನವರು ಅದನ್ನ ಮೂರು ರೀತಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳುತ್ತಾರೆ. ಒಂದು ಜನರಲ್ ಕಂಪ್ಲೇಂಟ್ ಅಥವಾ ನಾನ್ ಕಾಗ್ನಿಸೇಬಲ್ ಅಸಂಜ್ಞೇಯ ಪ್ರಕರಣ ಅಂತ ಮಾಡಿಕೊಳ್ಬಹುದು, ಅಥವಾ ತೀವ್ರತರವಾದ ಕ್ರಿಮಿನಲ್ ಪ್ರಕರಣವಾದರೆ ಅದನ್ನ FIR ದಾಖಲಿಸುವ ಅಥವಾ ಪ್ರಥಮ ವರ್ತಮಾನ ವರದಿಯನ್ನ ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ ನಂತರ ಒಂದು ವೇಳೆ ತನಿಖೆ ನಡೆಸಬೇಕು ಅಂತ ಆದರೆ ಮ್ಯಾಜಿಸ್ಟ್ರೇಟ್ ಮುಖಾಂತರ ಹೆಚ್ಚುವರಿ ಕಸ್ಟಡಿಗೆ ಪೊಲೀಸರು ಅವಕಾಶವನ್ನು ಕೇಳಬಹುದು
1: ಅಥವಾ
2: ತನಿಖೆಯ ಕಾರಣಗಳಿಗೋಸ್ಕರ.
1: ಎಷ್ಟು ದಿನ ಮುಂದುವರಿಸಬಹುದು?
2: ಸಾಮಾನ್ಯವಾಗಿ ಅದು 15 ದಿನಗಳಿಗೊಮ್ಮೆ ಕಸ್ಟಡಿಯನ್ನು ನವೀಕರಿಸಬೇಕಾಗುತ್ತೆ. ಅಂದ್ರೆ 15 ದಿನಗಳಿಗಿಂತ ಜಾಸ್ತಿ ಅದನ್ನು ನ್ಯಾಯಾಂಗ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆ ಮುಗಿಯುವವರೆಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ.
1: ಓಕೆ, ಮತ್ತೆ 15 ದಿವಸ ಪೊಲೀಸ್ ಕಸ್ಟಡಿನಲ್ಲಿ ಒಂದೇ ಸಲ ಪರ್ಮಿಷನ್ ತಗೊಂಡು ಮುಂದುವರಿ?
2: ಹೌದು ಹೌದು ಹೌದು. ಇಲ್ಲಿ ಒಟ್ಟು ಗರಿಷ್ಠ ದಿನಗಳಂದ್ರೆ ಅಪರಾಧದ ತೀವ್ರತೆಯನ್ನು ಆಧರಿಸಿ ಸಣ್ಣ ಮಟ್ಟದ ಅಪರಾಧ ಅಂತ

0: ಆದರೆ ಒಂದು 2 ವರ್ಷ 3 ವರ್ಷದ ಶಿಕ್ಷೆಯನ್ನ ಇರುವಂತಹ ಅಪರಾಧಗಳಾದ್ರೆ ಗರಿಷ್ಠ 60 ದಿವಸದವರೆಗಿನ ಕಸ್ಟಡಿಯನ್ನ ತಗೊಳ್ಬಹುದು. ಗಂಭೀರ ಅಪರಾಧಗಳಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಅಂತ ಆದ್ರೆ ಗರಿಷ್ಠ 90 ದಿನದ ಕಸ್ಟಡಿಯನ್ನ ಕೇಳಬಹುದು ಅಷ್ಟೇ. 15 ದಿವಸಗಳ ಕಸ್ಟಡಿ ಅಂದ್ರೆ ಪೊಲೀಸ್ ಕಸ್ಟಡಿಯನ್ನು ಒಂದೇ ಬಾರಿ ತೆಗೆದುಕೊಳ್ಳಿಕ್ ಆಗುದಿಲ್ಲ. ಅದ ಪೊಲೀಸರು ಇದನ್ನು 15 ದಿನಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಕೂಡ ವಿಂಗಡಿಸಬಹುದು. ಅವರ ತನಿಖೆಯ ಹಂತಗಳನ್ನು ಆಧರಿಸಿಕೊಂಡು 40 ಅಥವಾ 60 ದಿವಸಗಳೊಳಗೆ ಯಾವುದೇ ಯಾವಾಗ ಬೇಕಾದರೂ ಕೇಳಬಹುದು. ಈ ಅವಕಾಶ ಪೊಲೀಸರಿಗೆ ಇದೆ.
1: ಈಗ ನ್ಯಾಯಾಂಗ ಕಸ್ಟಡಿಗೆ ಅಂತಂದಾಗ ಖುದ್ದಾಗಿ ಕೆಲಸ ಬರಕಾಗಲ್ಲ ನಮಗೆ ಅಂತಾರೆ, ಈ ವಿಡಿಯೋ ಕರೆ ಮೂಲಕ ಹಾಜರಾಗಕ್ಕೆ ಸಾಧ್ಯತೆ ಇದೆಯಾ?
0: ಪೊಲೀಸ್ ಕಸ್ಟಡಿ ಆದ್ರೆ ಪ್ರತಿ ಬಾರಿ ಆರೋಪಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು. ಅಥವಾ ನ್ಯಾಯಾಂಗ ಕಸ್ಟಡಿಯಲ್ಲಿ ಇದ್ರೆ ಮಾತ್ರ, ನ್ಯಾಯಾಂಗ ಕಸ್ಟಡಿಯಲ್ಲಿ ಇರುವಾಗ ಖುದ್ದಾಗಿ ಬರಬೇಕಾಗಿಲ್ಲ, ಆಗ ವಿಡಿಯೋ ಕರೆ ಮೂಲಕ ಹಾಜರುಪಡಿಸುವಂತ ಅವಕಾಶಗಳು ಪೊಲೀಸರಿಗೆ ಇದೆ.
1: ಅವಾಗ ಬೇಲೆ ಎಲ್ಲ ಸಿಗುತ್ತಾ? ಅಂದ್ರೆ ಒಂದು ಚಾರ್ಜ್ ಶೀಟ್ ಹಾಕಿದ್ದಿಲ್ಲ ಅಂತಂದ್ರೆ
0: ಚಾರ್ಜ್ ಶೀಟ್ ಈ ಅವಧಿಯೊಳಗಡೆ, ಇದು ಏನಂದ್ರೆ ಈಗ ಚಾರ್ಜ್ ಶೀಟ್ ವಿಚಾರಕ್ಕೆ ಬಂದ್ರೆ, ಈ ಅವಧಿಯೊಳಗಡೆ ಚಾರ್ಜ್ ಶೀಟ್ ಹಾಕದೇ ಇದ್ರೆ ಆ ವ್ಯಕ್ತಿಗೆ ಡಿಫಾಲ್ಟ್ ಬೈಲ್ ಅಂತ ಹೇಳ್ತೇವೆ. ತನ್ನಂತಾನೆ ಬೈಲ್ ಪಡೆದುಕೊಳ್ಳುವಂತ ಅಧಿಕಾರ ಸಂವಿಧಾನಿಕವಾಗಿ ಆ ವ್ಯಕ್ತಿಗೆ
1: ಕಾನೂನು ಪ್ರಕಾರ
0: ಬಿಡುಗಡೆ ಮಾಡಬೇಕಾಗುತ್ತೆ. 60 ಅಥವಾ 90 ದಿನದ ಅವಧಿ ಮುಗಿದ್ರೂ ಕೂಡ ಆರೋಪಿ ಬೈಲ್ ನೀಡದ ತನಕ ಕಸ್ಟಡಿಯಲ್ಲಿ ಇರ್ತಾರೆ
1: ಅಲ್ವಾ? ಓಕೆ, ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ.
4: ಕಾಂಪ್ರಮೈಸ್ ಬೇಡ, ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
10: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
11: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
3: ಕೇಳುಗರೆ, ಇಂದು ಬೆಳಗ್ಗೆ 9:05 ಕೇಳಲಿದ್ದೀರಿ ನೆನಪಿನ ಬುತ್ತಿ. ಆಕಾಶವಾಣಿಯಲ್ಲಿ ಸುದೀರ್ಘ 36 ವರ್ಷಗಳ ಕಾಲ ಅಭಿಯಂತರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿ ಆನಂದನ್ ಅವರೊಂದಿಗಿನ ನಡೆಸಿದ ಸಂದರ್ಶನದ ಮುಂದುವರೆದ ಹಾಗೂ ಕೊನೆಯ ಭಾಗವನ್ನು ಕೇಳಲಿದ್ದೀರಿ 9:05. ಪ್ರಸ್ತುತಿ ಎಂ ಶಕುಂತಲಾ,

ನಿರ್ವಹಣೆ ಪಿಎಂ ಜಗದೀಶ್. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ, ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸುವವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತಕರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಶ್ರೋತೃಗಳೇ, ಇಂದು ಮಧ್ಯಾಹ್ನ 3:00 ನಮ್ಮ ನಿಲಯದಿಂದ ಕೇಳಲಿದ್ದೀರಿ ಓ ಪ್ರಕೃತಿಯೇ ಮುನಿಸೇತಕ್ಕೆ, ರಚನೆ ಪ್ರೇಮಾ ಟಿಎಂಆರ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಕೂಡ ಆಲಿಸಬಹುದು. ಇಂದು ಮಧ್ಯಾಹ್ನ 3:30 ನಾಟಕ ಡಿಮ್ಯಾಂಡ್ ಅಪೋ ಡಿಮ್ಯಾಂಡೋ, ರಚನೆ ಮಾಲತಿ ಮುದಕಲು, ನಿರ್ಮಾಣ ಶರವಣ ಬಸವಚೋಳ್ಯಾನ್. ಇಂದು ಸಂಜೆ 5:00 ಕ್ರೀಡಾಲಹರಿಯಲ್ಲಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟೀಯ ಹಾಕಿ ಪಟು ಹಾಗೂ ಪ್ರಸ್ತುತ ಹಾಕಿ ತರಬೇತುದಾರರಾದ ನರಿಯಂತಡ ಗ್ರಾಮದ ಬಾರಿಕೆ ಚೈತ್ರ ಟೋನಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಲಿದ್ದೀರಿ. ಪ್ರಸ್ತುತಿ ವಿನೋದ್ ಮೂಡಗದ್ದೆ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಜಾನುವಾರು ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆಎ ಪ್ರಸನ್ನ ಅವರೊಂದಿಗಿನ ಸಂದರ್ಶನ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ, ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು

ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65ರಷ್ಟು ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದ

0: ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು 1 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6ರಂದು ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟತಜ್ಞ ಹಾಗೂ ಧಾರವಾಡ

0: ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
1: ವಿಶ್ವ ಕೀಟ ದಿನವನ್ನು 2017ರಲ್ಲಿ ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200 ಲಕ್ಷಾಂತರ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%ಕ್ಕಿಂತ ಹೆಚ್ಚು ಕೀಟಗಳೇ ಹೊಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026ನೇ ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ನಿಮಿಷಗಳ ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:41.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನು ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎನ್ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880099552.

0: ಅಥವಾ 9591595370. ಸಂಬಂಧಗಳ ಅಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
0: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
0: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
0: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
7: ಹಲೋ.
8: ಹಲೋ
7: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
8: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
7: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು, ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
9: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 8ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ DK Sigma ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, BP, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8904258788.
10: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
11: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
10: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
11: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ

0: ಪಕ್ಷಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
1: ಮಾಹಿತಿಗೆ ಸಂಪರ್ಕಿಸಿ 9900957753.
2: ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ಮಾವು ಮೇಳವನ್ನು ಇಂದು ಮತ್ತು ನಾಳೆ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಸಮೀಪವಿರುವ ಹಳೆಯ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮೇ 22ರಂದು ನಿಧನರಾದ ಸುಂಟಿಕೊಪ್ಪ ನಾರ್ಗಾಣೆ ಗ್ರಾಮ ಬೈಚನ ದಿವಂಗತ ಕೆಂಚಪ್ಪನವರ ಪತ್ನಿ ಬೊಳ್ಳಮ್ಮ ಅವರ ಅತಿಥಿ ಕರ್ಮಾಂತರ ಇದೇ 7ರಂದು ನಾಳೆ ಭಾನುವಾರ ಪೂರ್ವಾಹ್ನ 11:30 ನಾರ್ಗಾಣೆ ಗ್ರಾಮದಲ್ಲಿರುವ ಬೈಚನ ಐನು ಮನೆಯಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಸೊಸೆಯಂದಿರು, ಅಳಿಯ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
3: ಬೆಂಗಳೂರಿನ ವಾಸವುಳ್ಳ ಜೀವಿತ ಐಂಡ ಮೋವ ಆದ್ಯ ದೇಶಮಂಡ ಅಟ್ಟನೇ ಕಾಲತರ ಪುಟ್ಟನ ನಾಳು ಇಂದು ಆದ್ಯ ದೇಶಮಂಗ್ ಪುಟ್ಟನ ನಾಳರ ನಲ್ಲಾಮೆ ವೈಂದರಿತ್ ತಾತ ಅಜ್ಜಮಕಡ ಉತ್ತಯ್ಯ ಅವಯ್ಯ ಕುಸುಮ ಉತ್ತಯ್ಯ ಪಿಂಜ ಮಾಮ ಜೀವಂತ ಚಂಗಪ್ಪ ವಿಶ್ ಯು ಹ್ಯಾಪಿ ಬರ್ತ್ ಡೇ ಆದ್ಯ ದೇಶಮ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3ರಿಂದ 15ರವರೆಗೆ ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಕೊಡಗು

0: ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
2: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
3: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ?
5: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20,00,000 ಬ್ರೈನ್ ಸೆಲ್ಸ್ ಸತ್ತು ಹೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
1: This information is brought to you by Manipal Hospital, Mysuru, Lives On. For any health emergency, call 0821-255-000. Save the number, save the life.
6: ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಭಾವಗೀತೆಗಳನ್ನು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ, ರಚನೆ ದೊಡ್ಡರಂಗೇಗೌಡ.

0: ಕೆ ಎಸ್ ನರಸಿಂಹಸ್ವಾಮಿ ಅವರ ಹಾಡಿದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡ 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ದಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: आंकड़े आए हैं उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು.

0: ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರೆಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ 3ನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ $30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ದಿನಗಳ ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ವರ್ಷಗಳಲ್ಲಿ ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ 2 ದಿನಗಳ ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ %8.8 ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಮಿಲಿಯನ್ ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು, ಸುಮಾರು 5 ಮಿಲಿಯನ್ ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ,

0: ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9ರವರೆಗೆ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲ್ಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018ರಲ್ಲಿ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ದ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು, ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30ಕ್ಕೆ ಆರಂಭವಾಗಲಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು, ಮಾರ್ಚ್ 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ರ ಆರ್ಥಿಕ ವರ್ಷದಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಕದನೂರು ಕಾರಳಾನ ಕಾಣತಂಡ ಪೌತಿ ಮೇದಪ್ಪ ಅಂಡ ಮೋವ ಅಪ್ಪಣ್ಣ ಅಣ್ಣು ಐಂಗ ಇಂದು ಪುಂಜತೆಕ್ಕೆ ಮರಣಪಟ್ಟಿತು. 53 ಬಯತ್ರ ಕಾಣತಂಡ ಅಪ್ಪಣ್ಣ ಅಣ್ಣು ಐಂಡ ಆಕಿರಿ ಕಾರ್ಯ ಇಂದು ಮಚಣ 3 ಗಂಟೆ ನಮಿದ ಒಕ್ಕ ತೂಟಿಂಗಳತ್ತು ನಡಪಾಂದು ಒಕ್ಕಕಾರ ಅರ್ಚಿಟಿತು. ಮದೇ ಗ್ರಾಮ ಕೊಲ್ಯದ ಕೆಂಚಪ್ಪ ಅಪ್ಪಾಜಿ ಅವರು ಇಂದು ಮುಂಜಾನೆ ನಿಧನರಾದರು. 84 ವರ್ಷ ಪ್ರಾಯದ ಮಾಜಿ ಸೈನಿಕರಾದ ಕೊಲ್ಯದ ಕೆಂಚಪ್ಪ ಅಪ್ಪಾಜಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಟ್ಟೂರು ಕಾರ್ಮಾಡು ದಾಳಿಂಬೆ ನಿವಾಸಿ ಪರಿವಾರ ಅಪ್ಪಣ್ಣ ಅವರು ನಿನ್ನೆ ರಾತ್ರಿ ನಿಧನರಾದರು. 68 ವರ್ಷ ಪ್ರಾಯದ ಪರಿವಾರ ಅಪ್ಪಣ್ಣ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ನಿಟ್ಟೂರು ಕಾರ್ಮಾಡು ಗ್ರಾಮದ ದಾಳಿಂಬೆ ಕೊಲ್ಲಿ ಹಾಡಿ ಜಂಕ್ಷನ್ನಲ್ಲಿ ನಡೆಯಲಿದೆ.
2: ಕೊಡವಡ ವ್ಯಾಪಾರ ಉದ್ಯಮದ ಒಡಚಿನ ನಿಟ್ಟಿನಲ್ಲಿ ಕೊಡಗಲು ಉಳ್ಳ ಕೊಡವಡ ಒರೇ ಊರು ಸಂಸ್ಥೆ ಕೊಡವ ಆಂಟರ್ಪ್ರೀನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್. ಇಲ್ಲಿ ಕೊಡಗಲು ಏದೇ ಬಿಸಿನೆಸ್ ಮಾಡಿಯನ್ನು ಪಿಂಜ ಬಿಸಿನೆಸ್ ಮಾಡುವಕ್ಕೆ ಇರಾದೆ ಉಳ್ಳ ಕೊಡವಡ ಬಿಸಿನೆಸ್ ಅಭಿವೃದ್ಧಿ ಉದ್ದೇಶದ ಗುರಿ ದಂಡದಿರದ ಜಾಮೀನು ಸಾಲ ಅಣ್ಣಕ ಶ್ಯೂರಿಟಿ ಲೋನ್ ಕೊಟ್ಟುವ ಅಲ್ಲದೆ ಅಡಮಾನ ಆಧಾರಿತ ಅಣ್ಣಕ ಮೋರ್ಟ್ಗೇಜ್ ಲೋನ್ ಕೊಡುವ ವ್ಯವಸ್ಥೆಯೂ ಉಂಟು. ಎಲ್ಲವೂ ಆಕರ್ಷಕ ಬಡ್ಡಿ ದರದ ಪಿಂಜ ಸುಲಭಕಂತರ ಇಎಂಐ ಸೌಲಭ್ಯ ಕೊಟ್ಟುವ ಕೊಡವ ದಾರುಬೋಣಿಕೆಯು ಸಂಸ್ಥೆಯ ಸದಸ್ಯತ್ವ ಪಡೆದವರು. ಆಚೆಂಗಿ ಸಾಲ ಸೌಲಭ್ಯ ಕೊಡವ ಆಂಟರ್ಪ್ರೀನರ್ಸ್ ಮಾತ್ರ. ಇರಾದೆ ಉಳ್ಳ ಕೊಡವ ಇದನ್ನ ಪ್ರಯೋಜನ ಪಡೆದವರು. ಅವರ ವಿವರಕ್ಕೆ ಮಡಿಕೇರಿ ಕೊಡವ ಸಮಾಜ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಉಳ್ಳ ಕೊಡವ ಆಂಟರ್ಪ್ರೀನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಕಚೇರಿಯಲ್ಲಿ ಸಿಇಒ ಬಲ್ಯಂಡ ಅರುಣ್ ಪೊನ್ನಪ್ಪ ಐಂಗಳ ಸಂಪರ್ಕಿಸಿದೆ. ಫೋನ್ ನಂಬರ್ 9980675745.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ. ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಇರಿಟಿ, ಕಣ್ಣು, ಚಿರುಪುಯ.

0: ನೀಲೇಶ್ವರಂ ಸಿಜೆ ಬಿಲ್ಡ್ವೇ ಟ್ರಸ್ಟ್ ದ ಲೆಗಸಿ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186.
3: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು. ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ. 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ, ಇಲ್ಲಿ ಪೇಪರ್ ಕೂಡ?
6: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4-theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
4: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
8: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
7: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ EMI.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
10: ಬಿಂದು ಪ್ರೀಮಿಯಂ ನೋಡಿದ್ಯಾ?
9: ಇಲ್ಲ, ಯಾಕೆ?
10: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
11: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
10: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
11: ಕಾಲ್ 9164753608 ಒಂದ್ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
0: ಕೊಡಗರಹಳ್ಳಿಯ AK ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
13: ಸುದ್ದಿ ಸಮಾಚಾರ ಓದೆಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷೇತರ ಮುಖ್ರೇಡ ಕೂಡ ಜಿಲ್ಲೆಯ ಚುನಾವಣಾಧಿಕಾರಿ ಆಯ್ತುಳ್ಳ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅಯ್ಯಂಗನಿನಂದ್ ತಂಗಡ ಕಚೇರಿಯಲ್ಲಿ ಸಭೆ ನಡೆಸಿ ಈ ಸಭೆಯಲ್ಲಿ ಮತದಾರಂಗಡ ಪಟ್ಟಿರ ಸಮಗ್ರ ಪರಿಷ್ಕರಣನ ಜಿಲ್ಲೆಯಲ್ಲಿ ವ್ಯವಸ್ಥಿತ ಅನ್ನ ರೀತಿಯಲ್ಲಿ ಪಿಂಜ ಪಾರದರ್ಶಕ ಆಯ್ತು ನಡೆತೋಕೆ ಎಲ್ಲ ರಾಜಕೀಯ ಪಕ್ಷೇತರ ಸಹಕಾರ ಬೋಂಡೊಂದು ಅಯ್ಯಂಗ ಎಣ್ಣಿಚಿ. ಇದೇ ತಿಂಗಳ 20th ಮುಪ್ಪಡೆ ತಯಾರಿ ತರಬೇತಿ ಪಿಂಜ ಮುದ್ರಣಕ ಅವಕಾಶ ಉಂಡು. June 30 July 29 ಮತಗಟ್ಟೆ ಅಧಿಕಾರಿಗಳುಂಡು ಮನೆ ಮನೆಗೆ ಕುದ್ದು ಪೋಪ ಅದಾನದು ಮತಗಟ್ಟೆರ ಪುನರ್ವಿಂಗಡಣೆ ನಡಪ. August 5 ಮತದಾರಂಗಡ ಪಟ್ಟಿ ಪ್ರಕಟಪ ಅಂದು ಜಿಲ್ಲಾಧಿಕಾರಿ ಎಣ್ಣಿತೆ. ನಗರೀಕರಣತ್ರ ಹಾವಳಿನುಂಡು ಕೊಡಗು ವಿನಾಶತ್ರ ಬಟ್ಟೆಲುಂಡು. ಕೊಡಗು ಜಿಲ್ಲೆಯ ನೆಲ ಜಲತನ ಉಳಿಚಿಟ್ಟವಕ್ಕೆ ಸರ್ಕಾರ ಅವಶ್ಯವುಳ್ಳ ಕ್ರಮ ಎಡ್ತೊಂಡು ಪರಿಸರ ಪಿಂಜ ಆರೋಗ್ಯ ಪ್ರತಿಷ್ಠಾನದ ಮುಖ್ಯಸ್ಥಗಳನ್ನು ನಿವೃತ್ತ ಕರ್ನಲ್ CP ಮುತ್ತಣ್ಣ ಹೋರಾಟ ಮಾಡಿದ್ದೆ. ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬಂದವು ಪರಮೇತ್ರವು ಕೊಡಗಲು ಬಂದಿದ್ದು ಭೂಮಿನ ಕ್ರಯ ಕಡ್ತಂಡುಳ್ಳ ಕ್ರಮತನ ವಿರೋಧ ಮಾಡೊಂಡು ಕೆ ನಿಡುಗಣರ ವಸತಿ ಯೋಜನೆ ಕುಶಲನಗರ ಮೈಸೂರು ರೈಲ್ವೆ ಯೋಜನೆಯನ್ನ ಕೈಬಿಡೋಂಡು ಎಣ್ಣಿಚೆ. ಬುಡಕಟ್ಟು ಜನರ ಆರೋಗ್ಯದ ಬಗ್ಗೆ ಅರಮ್ಯಾನ ತೋರಿಸಿಕೊಂಡು ಜಿಲ್ಲಾಡಳಿತತ್ರ ಉದಾಸೀನ ನಂಗೆ ಕೊಡಗಲು ಅಕ್ರಮಾನ ಭೂ ಪರಿವರ್ತನೆ ತೋಡು ಒತ್ತುವರಿಯಾಯಿತು ಕೆಲವು ಹೋಮ್ಸ್ಟೇಕಾರ ನಿಯಮ ಬಾಹಿರಾಯಿತು ನಡೆದುಂಡು ಎಣ್ಣಿಚೆ. ವಿಶ್ವ ಪರಿಸರ ದಿನಾಚರಣೆ ಮಾರಿಪತ್ತು ಸೋಮವಾರಪೇಟೆರ ಪಕ್ಕ ಐಗೂರು ಹೈಸ್ಕೂಲಲ್ಲಿ ಭುವನ ಕುಂತ ಸದನ ಈಕೋ ಕ್ಲಬ್ ರಾಧನೆಯಲ್ಲಿ ಪುದ್ಯದಾಯಿತ ನಿರ್ಮಾಣ ಮಾಡಿದ ಕೈತೋಟಕ್ಕೆ ಕಾಫಿ ಬಳಕರಳನ ಲಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಮಣವಟ್ಟಿರ ಹರೀಶ್ ಅಯ್ಯಣ್ಣ ಪಿಂಜ ಕೋವರ್ಕೊಲೆ ಟಾಟಾ ಕಾಫಿ ಸಂಸ್ಥೆಯ

0: ಸಹಾಯಕ ವ್ಯವಸ್ಥಾಪಕಗಳನ್ನು ಪಾಲೆಕಂಡ ಉತ್ತಮ್ ಮುತ್ತಣ್ಣ ಗಿಡ ನಡ್ಪಂಚಿ ನೀರು ಬೂಕೋಣ ಮೂಲಕ ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟೆತ್ತು. ಬೈಯಂಚಿ ತಕ್ಕ ಬರಂದವು ನಂಗಡ ಸುತ್ತ ಉಳ್ಳ ನೆಲ ಜಲ ಪರಿಸರತ್ನ ರಕ್ಷಣೆ ಮಾಡೋಂಡು ಪರಿಸರದ್ರ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಬಪ್ಪನಕ್ಕೆ ಮಾಡೋಂಡೊಂದು ಎಣ್ಣಿಚಿ. ಇಕ್ಕೈತ ಬಳ್ಳಾರಿರ ಸಿರಿಗೆರೆಯಲ್ಲಿ ನಡೆದ ಸಮಾರಂಭದ ಶಕ್ತಿ ಪತ್ರಿಕೆಯ ಸಲಹಾ ಸಂಪಾದಕ ಬಿ ಜಿ ಅನಂತ ಶಯನ ಇಂಗಕ್ಕ ಪಿ ಲಂಕೇಶ್ ಮಾಧ್ಯಮ ಪ್ರಶಸ್ತಿ ಕೊಡಪಂಚ ಸನ್ಮಾನ ಮಾಡಿತ್ತು. ಅನ್ನನೆ ಕರ್ನಾಟಕ ವಾಣಿಜ್ಯ ಪಿಂಜ ಕೈಗಾರಿಕಾ ಮಹಾಸಂಸ್ಥೆ ಇಂದು ತುಮಕೂರು ನಡಪನ್ನತ್ತ ಸಂಸ್ಥೆಯ ರಾಜ್ಯ ಮಟ್ಟದ ಸಮ್ಮೇಳನದ ಶಕ್ತಿ ಪತ್ರಿಕೆಯ ಗೌರವತೋಡೆ ಸನ್ಮಾನ ಮಾಡುವ ಎಂದು ಅರ್ಜಿ ಬಂದಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಶಾಲಾ ಶಿಕ್ಷಣ ಇಲಾಖೆ, ಪಿನ್ನ ಬೋರೆ ಬೋರೆ ಇಲಾಖೆ, ಸಂಘ ಸಂಸ್ಥೆಗಳ ಕೂಡಿಕೊಂಡಿತು. ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಹೈಸ್ಕೂಲ್ ವಿಭಾಗದ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎನ್ನುವ ಘೋಷವಾಕ್ಯ ತೆರಳಿಲು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ನಡೆದಿತು. ಸ್ಕ್ವಾಡ್ರನ್ ಲೀಡರ್ ಅಚ್ಚಮಡ ದೇವಯ್ಯ ಸರ್ಕಲ್ ರಿಂಜ ಪದವಿ ಪೂರ್ವ ಕಾಲೇಜಿಗೆ ತಾನೆ ಜಾಗೃತಿ ಜಾಥಾ ನಡೆದಿತು. ಶ್ರೀಮಂಗಲ 66/11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜ ಪಾಂಜಿತ್ ಪೋಪನದ F2 ಕುಟ್ಟ ಫೀಡರ್ಲ ಅವಶ್ಯವುಳ್ಳ ನಿರ್ವಹಣಾ ಕಾಮಗಾರಿ ನಡೆತಂಡೆ ಹಿನ್ನೆಲೆಯಲ್ಲಿ ಇಂದು ಪೊಲಕ 10 ಗಂಟೆಂಜ ಉಯ್ಪತ್ತಂಜು ಗಂಟೆಗೆ ತಾನೆ ಕುಟ್ಟ, ನಾತಂಗಾಲ, ಸಿಂಕೋನ, ನಲ್ಲೂರು, ಮಂಚಳ್ಳಿ, ಕಾಯಮಾನೆ, ಕೆಎಂ ಕೊಲ್ಲಿ, ನಾಣಚಿ, ನಾಗರಹೊಳೆ ಸುತ್ತಮುತ್ತ ಕರೆಂಟ್ ಸಂಪರ್ಕ ಇಪ್ಪಲ ಎಂದು ಸೆಸ್ಕ್ ಕಾರ್ಯಪಿಂಜ ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರಂಗ ಅರಿಚಿಟ್ಟಿತು. ಕೆದಮಳೂರು ಗ್ರಾಮತ್ರ ಬಾರಿಕಾಡುಲು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಂಜ ಪುದ್ಯದೈತಿ ಕಟ್ಟಿತುಳ್ಳ 43 ಮನೆನ ಆದಿವಾಸಿ ಎರವ ಪಿಂಜ ಬೋರೆ ಬೋರೆ ಕುಟುಂಬಕಾರಕ್ಕೆ ಶಾಸಕ ಅಜ್ಜಿಕೊಟ್ಟಿರ ಪೊನ್ನಣ್ಣವು ಕೈಮಾತಿಸಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ಸುಮಾರು 7.5 ಎಕರೆ ಜಾಗದಲ್ಲಿ ಈ ಮನೆನ ಕಟ್ಟಿತಿಂಚಿತು. ಬೈಯಂಜಿ ಶಾಸಕಂಗ ತಕ್ಕಪರಿ ವಂಚಿ ಆದಿವಾಸಿಯ ಎರವ ತೇನುಕುರುಬ ಬೆಟ್ಟಕುರುಬ ಸಮಾಜದರ ಫಲಾನುಭವಿಯಕ್ಕೆ ಈ ಮನೆಯನ್ನು ಕೊಡ್ತಿದ್ದೆ. ಸಿಎಸ್ಆರ್ ಯೋಜನೆಯಡಿಯಲ್ಲಿ 1 ಕೋಟಿ ರೂಪಾಯಿ ಏರ ಅನುದಾನ ಬಿಡುಗಡೆ ಮಾಡಿತು. ಈ ಬಡಾವಣೆಯಲ್ಲಿ ಎಲ್ಲ ರೀತಿಯ ಸೌಕರ್ಯ ಉಂಟು. ಇದನ್ನು ಚಾಯೋಡೆ ಬಳಸಿ ಉಂಡು ಎಂದು ಎಣಿಸಿ ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ ತಿಂಗ 10ನೇ ತಾರೀಕರಂದು ಪೊಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತಾನೆ ಸೋಮರಪೇಟೆ ತಾಲೂಕು ಕಚೇರಿ ಸಭಾಬಾಡಿಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿಯಲ್ಲಿ ಪುಕಾರ ಅರ್ಜಿನ ಇಡ್ತವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸಕ್ಕೆ ಸಂಬಂಧಪಟ್ಟನಕ್ಕೆ ಉದಾಸೀನ ಮಾಡುವ ಸರ್ಕಾರಿ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಪಣಕ್ಕೆ ಬೋಡಿಕೆ ಬೆಪ್ಪ ಇನ್ನತ್ತೆ ವಿಚಾರಕ್ಕೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕಂಗ ಪುಕಾರ ಅರ್ಜಿ ಕೊಡ್ಕೊಲ್ಲೊಂದು ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕೊಡಗು ಜಿಲ್ಲೆಯ ಮೀನುಗಾರಿಕೆ ಇಲಾಖೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಸೌಲಭ್ಯ ಪಡೆದವಕ್ಕೆ ಅರ್ಜಿ ಹಾಕಿತು. ಈ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿಗೆ ಕೊಡುವ ದಂಡ ಫಲಾನುಭವಿಗೆ ಐಸ್ ಬಾಕ್ಸರ ಕೂಡ ಮೋಟಾರ್ ಸೈಕಲ್ಗೆ ಸಹಾಯ ಪಣ ಕೊಡಪದುಂಡು. ಇದನ್ನು ಪ್ರಯೋಜನ ಪಡೆದವನಕ್ಕೆ ಮೀನು ಕೃಷಿಕಂಗಡ ಅರ್ಜಿ ಹಾಕಿತು. ಅರ್ಜಿ ಒಪ್ಪಿಚಿಡುವಕ್ಕೆ ಇದೇ ತಿಂಗಳ 20ನೇ ತಾರೀಕೆ ತಾನೆ ಅವಕಾಶ ಉಂಡು. ಏರ ವಿವರ ಬೋಂಡು ದಚಂಗಿ ಅದದ ತಾಲೂಕರ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಂಗಡ ಕಚೇರಿಯಲ್ಲಿ ಕೇಟಿದ ಅರ್ಜವಲ್ಲೊಂದು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕೊಡಗು ಜಿಲ್ಲೆಯ ಮೊರಾರ್ಜಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಸ್ಕೂಲಲ್ಲಿ 2026-27 ಏಳು-8 9ನೇ ಕ್ಲಾಸ್ಗೆ ಖಾಲಿ ಉಳ್ಳ ಸೀಟ್ಗೆ ಪ್ರವೇಶ ಕೊಡಪಕ್ಕೆ ಅರ್ಜಿ ಹಾಕಿತು. ಸೂಕ್ತ ದಾಖಲೆಯೋಡೆ ಅರ್ಜಿನ ಒಪ್ಪಿಚಿಡೋಕೆ ಇದೇ ತಿಂಗಳ 10ನೇ ತಾರೀಕಿಗೆ ತಾನೆ ಅವಕಾಶ ಉಂಡು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಬುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಎಸ್ಎಸ್ಎಲ್ಸಿ ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಪ್ರಥಮ ಪಿಯುಸಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶಿರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರ.

0: ಕೃಷ್ಣಾಪುರ ಗೋಣಿಕೊಪ್ಪ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
5: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಭಾರತದ ಆಕಾಶವಾಣಿಯಲ್ಲಿ ಈಶಾನ್ಯ ಭಾಗದ ಸೇವೆ ಬಹಳ ಮುಖ್ಯವಾದದ್ದು. ಶಿಲಾಂಗ್ ಕೇಂದ್ರ ಹಾಗೂ ಈಶಾನ್ಯ ಭಾಗದ ಇತರ ಕೇಂದ್ರಗಳ ಕಾರ್ಯಕ್ರಮಗಳು ಉರ್ದು ಭಾಷೆಯಲ್ಲಿ, ಹೊರದೇಶೀಯ ಸೇವಾ ವಿಭಾಗ ಮಲಯಾಳಂ ಒರಿಯಾ ಕಟಕ್ ಕೇಂದ್ರದ ಮೂಲಕ ಹಾಗೂ ಅಸ್ಸಾಮಿ ಭಾಷೆ ಗೌಹಾತಿ ಕೇಂದ್ರದ ಮೂಲಕ ಡಿಟಿಎಚ್ನಲ್ಲಿ ಪ್ರಸಾರವಾಗುತ್ತದೆ. ಇನ್ನು ರಾಷ್ಟೀಯ ವಾಹಿನಿ 1988 ಆರಂಭವಾಯಿತು. ಇದರ ಪ್ರಸಾರ ಸಂಜೆ 6:50 ಮಾರನೇ ದಿನ ಬೆಳಿಗ್ಗೆ 6:10 ಇರುತ್ತದೆ. ಮುಖ್ಯವಾಗಿ ಇದು ಅವೇಳೆಯಲ್ಲಿ ಕೆಲಸ ನಿರ್ವಹಿಸುವ ಕಾರ್ಖಾನೆಯ ಕೆಲಸಗಾರರು, ಚಾಲಕರು, ಸೈನಿಕರು ಮೊದಲಾದವರಿಗೆ ಕಾರ್ಯಕ್ರಮಗಳನ್ನು ಹಿಂದಿ, ಇಂಗ್ಲಿಷ್ ಹಾಗೂ ಉರ್ದು ಭಾಷೆಗಳಲ್ಲಿ ಪ್ರಸಾರ ಮಾಡಲು ಯೋಜಿತವಾಗಿತ್ತು. ಈ ವಾಹಿನಿ ದೇಶದ 64% ಭೂಭಾಗ ಹಾಗೂ 76% ಜನಸಂಖ್ಯೆಯನ್ನು ತಲುಪುತ್ತದೆ. ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರ ಬಹಳ ದೊಡ್ಡ ರತ್ನ ಭಂಡಾರವಿದ್ದಂತೆ. ಇದು ಪ್ರಪಂಚದ ಅತ್ಯುತ್ತಮ ಧ್ವನಿ ಭಂಡಾರಗಳಲ್ಲಿ ಒಂದು. ಇಲ್ಲಿ 17,000 ಗಂಟೆಗಳ ಧ್ವನಿ ಮುದ್ರಣವಿರುವ 50,000 ವಿವಿಧ ಪ್ರಕಾರದ ಕಾರ್ಯಕ್ರಮಗಳ ಮುದ್ರಿಕೆಗಳಿವೆ. ಇವುಗಳಲ್ಲಿ 12,500 ಮುದ್ರಿಕೆಗಳು ಸಂಗೀತಕ್ಕೆ ಸಂಬಂಧಪಟ್ಟವು. ಇದರಲ್ಲಿ ಪ್ರಮುಖ ಭಾಷೆಗಳ ಹಾಗೂ ಉಪಭಾಷೆಗಳ, ಜನಪದ ಹಾಗೂ ಬುಡಕಟ್ಟು ಸಂಗೀತದ ಪ್ರತ್ಯೇಕ ವಿಭಾಗವಿದೆ. ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಪ್ರಮುಖ ವ್ಯಕ್ತಿಗಳ ಧ್ವನಿ ಮುದ್ರಿಕೆಗಳಿವೆ. ಮಹಾತ್ಮ ಗಾಂಧಿಯವರ ಭಾಷಣಗಳ ಸಂಗ್ರಹ ಇಲ್ಲಿದೆ. ಅವರು 1947 May 11 ಕಲ್ಕತ್ತಾದ ಸೋದೇಪುರ ಆಶ್ರಮದಲ್ಲಿ ಮಾಡಿದ ಮೊದಲ ಪ್ರಾರ್ಥನಾ ಭಾಷಣ ಹಾಗೂ 1948 January 29 ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಮಾಡಿದ ಕೊನೆಯ ಪ್ರಾರ್ಥನಾ ಭಾಷಣದ ಮುದ್ರಿಕೆಗಳು ಕೂಡ ಇಲ್ಲಿವೆ. ಅವರು 1947 November 12 ದೆಹಲಿ ಆಕಾಶವಾಣಿಯಲ್ಲಿ ಮಾಡಿದ ಏಕೈಕ ಭಾಷಣದ ಮುದ್ರಿಕೆಯೂ ಇದೆ. ಇವಲ್ಲದೆ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಮಾಡಿದ ಭಾಷಣಗಳು ರವೀಂದ್ರನಾಥ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಡಾ ಬಿಆರ್ ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸರೋಜಿನಿ ನಾಯ್ಡು ಮುಂತಾದವರ ಭಾಷಣಗಳೇ ಅಲ್ಲದೆ ಪ್ರಶಸ್ತಿ ಪಡೆದಿರುವ ರೇಡಿಯೋ ನಾಟಕಗಳು, ರೂಪಕಗಳು, ಸ್ಮಾರಕ ಭಾಷಣಗಳ ಮುದ್ರಿಕೆಗಳು ಇಲ್ಲಿ ಸಂಪತ್ತುಗಳಾಗಿವೆ. 2001 ಧ್ವನಿ ಮುದ್ರಣ ಭಂಡಾರದ ಕಾರ್ಯಕ್ರಮಗಳ ಡಿಜಿಟಲೀಕರಣದ ಯೋಜನೆಯೊಂದನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರೊಂದಿಗೆ ಆಕಾಶವಾಣಿ ಅತಿದೊಡ್ಡ

0: ಡಿಜಿಟಲ್ ಸಂಗ್ರಹಾಲಯವೆಂಬ ಹಿರಿಮೆಯನ್ನು ಹೊಂದಿದೆ. ಈ ಹಿಂದೆ ಲಭ್ಯವಿದ್ದ ಎಲ್ಲ ಧ್ವನಿಮುದ್ರಿಕೆಗಳು ಇಂದು ಡಿಜಿಟಲೀಕರಣಗೊಂಡು ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರಕ್ಕೆ ಸೇರಿರುವುದು ಆಕಾಶವಾಣಿಯ ಅತಿದೊಡ್ಡ ಹೆಮ್ಮೆಯಾಗಿದೆ. 2003 ಆಕಾಶವಾಣಿ ಸಂಗೀತ ಎಂಬ ಶೀರ್ಷಿಕೆಯಡಿ 66 ಸಂಗೀತದ ಆಲ್ಬಂಗಳನ್ನು ಹೊರತಂದು ಅವುಗಳ ಮಾರುಕಟ್ಟೆಯ ಮೂಲಕ ಆ ಕ್ಷೇತ್ರಕ್ಕೂ ಆಕಾಶವಾಣಿ ಲಗ್ಗೆ ಹಾಕಿತ್ತು. ಆಕಾಶವಾಣಿಯಲ್ಲಿ ವಾರ್ಷಿಕ ಸಂಗೀತ ಸ್ಪರ್ಧೆಗಳು ನಡೆಯುತ್ತವೆ. 16-24 ವಯೋಮಿತಿಯ ಯುವಜನತೆಗಾಗಿ ಆಕಾಶವಾಣಿ ಪ್ರತಿ ವರ್ಷ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಹಾಡುಗಾರಿಕೆ ಮತ್ತು ವಾದನ ಎರಡೂ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸುತ್ತದೆ. ಈ ಸ್ಪರ್ಧೆಗಳು ಪ್ರಾದೇಶಿಕ ಮಟ್ಟದಲ್ಲಿ ಮೊದಲು ನಡೆಯುತ್ತವೆ. ಅಲ್ಲಿಯ ವಿಜೇತರ ಸಂಗೀತದ ಧ್ವನಿಮುದ್ರಣಗಳನ್ನು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಕಳುಹಿಸಲಾಗುತ್ತದೆ. ಇದರಲ್ಲಿ ವಿಜೇತರಾದವರು ಆಕಾಶವಾಣಿಯ ಬಿ ಶ್ರೇಣಿಯ ಕಲಾವಿದರಾಗಿ ನೇರವಾಗಿ ಆಯ್ಕೆಯಾಗುತ್ತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobiallar@gmail.com pexbllr@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ಹೆಜ್ಜೆ ಹೆಜ್ಜೆ ಸಾಲು ದೀಪ ಧರೆ ಬೆಳಕಿನಂಗಳ
4: ಆಕಾಶ ಬುಟ್ಟಿ

ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ. ಆಂಟೆನಾ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನ ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ

ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ ನಿರ್ದೇಶಕ, ಕವಿ, ಗೀತರಚನಕಾರ, ಲೇಖಕ ಹೃದಯ ಶಿವ ಅವರು.

ಆಕಾಶವಾಣಿಯಿಂದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಈಗ ನಾವು ನಾನು ಹಳ್ಳಿಯಿಂದ ಬಂದವನಾಗಿರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಆ ಕಾಲಕ್ಕೆ ಟಿ ವಿ ಇಡೀ ಊರಿಗೆ ಒಂದು ಟಿ ವಿ ಇದ್ದರೆ ಅದು ಜಾಸ್ತಿನೇ. ಅಂಥ ಕಾಲದಲ್ಲಿ ನಾವು ಅಂಥ ಒಂದು ಜೀವನವನ್ನು ನೋಡಿದ್ದೀವಿ, ಅಂದರೆ ಆ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ. ಅಲ್ಲಿ ಒಂದೋ ಎರಡೋ ಮೂರೋ ರೇಡಿಯೋಗಳು ಇರ್ತಿತ್ತು ಇಡೀ ಊರಿಗೆ. ಅದು ಏನು ಸೌಂಡ್ ಬೇರೆ ಗುರ್ರು ಗುರ್ರಲ್ಲ ಆಗೋದದು ಟ್ಯೂನ್ ಮಾಡೋದಕ್ಕೆ, ಈ ಥರ ಮೇಲೆ ಅದು ಕಡ್ಡಿ ಎಲ್ಲ ಮೇಲೆತ್ತಿ ಅದಕ್ಕೆ ಏನೇನು ಹೇಳ್ತಾರೆ ಆ್ಯಂಟನ ನಾವು ಅದನ್ನು ಉಲ್ಟಾ ಹೇಳೋದು, ನಾನು ಕಡ್ಡಿ ಅನ್ನೋದು ಅದನ್ನು ಆ್ಯಂಟನ ಮೇಲೆತ್ತಿ ಅದನ್ನು ಟ್ಯೂನ್ ಮಾಡಿ ಒಂದು ವಾಯ್ಸ್ ಸ್ಪಷ್ಟವಾಗಿ ಕೇಳಿಸಿದ್ರೆ ಇನ್ನೇನು ಮಾಡೋದು ಬೇಡ ಅದು ಒಂದು ಬಂದುಬಿಡಲಿ ಅಂತಿದ್ರೆ ಅದು ಆಕಾಶವಾಣಿ ಬರ್ತಾಯಿತ್ತು. ಆ ಧ್ವನಿ ನಿರೂಪಣಾ ಶೈಲಿ ಇತ್ತಲ್ಲ ಅದು ಒಂಥರ ಅಡಿಕ್ಟ್ ಆಗಿತ್ತು ನಮಗೆಲ್ಲ. ಅಲ್ಲಿ ರಚನೆ ಈ ರೀತಿಯೆಲ್ಲ ಹೇಳ್ತಾಯಿದ್ರು ರಚನೆ ಇವರು.

0: ಕುರಿತು ಹಾಡಿದವರು, ಬನ್ನಿ ಹಾಡನ್ನು ಕೇಳೋಣ ಅಂತೆಲ್ಲ ಆಗ ತುಂಬ ಸ್ಪಷ್ಟವಾಗಿ ಯಾರು ಹಾಡಿದ್ದಾರೆ, ಯಾರು ಬರೆದಿದ್ದಾರೆ, ಯಾರು ಸಂಗೀತ ನೀಡಿದ್ದಾರೆ, ಯಾವ ಸಿನಿಮಾದ್ದು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿ ಆನಂತರ ಹಾಡನ್ನು ಪ್ರಸಾರ ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು ನಮ್ಮ ಹಳ್ಳಿಗಳಲ್ಲಿ. ಆಗ ನಮಗೆ ಸಿನಿಮಾ ನೋಡೋದು ದಿನ ಸಿನಿಮಾ ನೋಡುವಂಥದ್ದು, ಈಗ ಬೆಂಗಳೂರಲ್ಲಿದ್ದೀವಿ, ಹಿಂಗೆ ಫೋನ್ ನೋಡಿದ್ರೆ ಎಷ್ಟು ಗಂಟೆಗೆ ಯಾವ ಶೋ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಗ ಆ ರೀತಿ ಅಲ್ಲ, ಸಿನಿಮಾ ನೋಡಕ್ ಹೋಗ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಯೋಜನೆ ರೂಪಿಸಬೇಕಿತ್ತು.
1: ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಾ ಇದ್ರಂತೆ?
0: ಹೌದು, ಹೋಗ್ತಾ ಇದ್ರು. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಸ್ಕೂಲ್ ಗ್ಯಾಪ್ ಅಲ್ಲಿ ಅದು ಶನಿವಾರ ಮಾತ್ರ, ಭಾನುವಾರ ಮತ್ತೆ ನಮ್ಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಭಾನುವಾರ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರೆ ಮನೆಯಲ್ಲಿ. ಶನಿವಾರ ಸ್ಕೂಲ್ ಬಿಟ್ಟ ಮೇಲೆ ಒಂದು ಸಿನಿಮಾ ನಮಗೆ ನೋಡೋ ಅವಕಾಶ ಮನೇಲಿ ಗೊತ್ತಿಲ್ದಂಗೆ ಮಾಡ್ತಿದ್ವಿ. ಮನೇಲಿ ಗೊತ್ತಾಗದ ಹಾಗೆ ಒಂದು ಸಿನಿಮಾ ನೋಡ್ತಿದ್ದೆ. ನಮ್ಮದು ಕನಕಪುರ ಹತ್ರ ಕೋಡಿಹಳ್ಳಿ ಅಂತ ಒಂದು ಊರು, ಅಲ್ಲಿ ಒಂದು ಟೆಂಟ್ ಇತ್ತು ವಿನಾಯಕ ಅಂತ. ಆ ಟೆಂಟಲ್ಲೇ ನಾನು ಹೆಚ್ಚು ಸಿನಿಮಾಗಳು ನೋಡಿದ್ದು. ಕುತೂಹಲಕ್ಕೆ ಸಿನಿಮಾ ನೋಡೋಕೆ ಹೋಗಿದ್ದು. ಹಂಗೆ ನನ್ನ ನೆನಪಿದೆ ರಾಮಾಚಾರಿ ಅಂತ ಒಂದು ಸಿನಿಮಾ. ಹೋದೆ, ಅವಾಗೆಲ್ಲ 2 ರೂಪಾಯಿ ನೆಲ, 3 ರೂಪಾಯಿ ಚೇರ್ ಅಂತ ಇರ್ತಿತ್ತು ನಮಗೆ ಟೆಂಟ್. ನೆಲದಲ್ಲಿ ಕೂತ್ಕೊಂಡು ಸಿನಿಮಾನು ನೋಡಿದೀವಿ. ನೆಲ ಅಂದರೆ ಅದು ಮಣ್ಣು, ಧೂಳು, ಅಂಥ ನೆಲದಲ್ಲಿ ನಾವು ಕೂತು ಸಿನಿಮಾ ಎಲ್ಲ ನೋಡಿದೀವಿ. ಮತ್ತೆ ಚೇರಲ್ಲಿ ಕೂತ್ಕೊಂಡು 3 ರೂಪಾಯಿ ಅವತ್ತಿಗೆ ಚೇರ್.
1: ಆ ಹಾಡುಗಳನ್ನು ಮನೆಗೆ ಬಂದ್ಮೇಲೆ ಆಕಾಶವಾಣಿಯಲ್ಲಿ ಕೇಳೋದು?
0: ಹೌದು ಹೌದು. ಆಮೇಲೆ ಆ ಹಾಡು ಒಂದೇ ಸಲ ಕೇಳಿದ್ರು ಸಿನಿಮಾ ನೋಡ್ಬೇಕಾದ್ರೆ ಮಾತ್ರ ಹಾಡನ್ನ ನಾವು ಸಿನಿಮಾ ಒಟ್ಟಿಗೆ ಕೇಳಿದ್ಬಿಟ್ರೆ ಇಡೀ ಹಾಡುಗಳು ಈಗಲೂ ನೆನಪಿದಾವೆ. ಆಮೇಲೆ ಮತ್ತೆ ಆಕಾಶವಾಣಿಯಲ್ಲಿ ಅದು ಮರುಪ್ರಸಾರ ಆದಾಗ ಹಂಸಲೇಖ ಅವರು ಬರೆದಿರೋದು ಅಥವಾ ಸಂಗೀತ ಮಾಡಿರೋದು ಅಂತೆಲ್ಲ ಹೇಳಿದಾಗ ಮತ್ತೆ ಅದು ನಮ್ಮ ಗುನ್ಗೋದಕ್ಕೆ ಕಾರಣ ಆಯಿತು. ಈ ರೀತಿ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ನಾವು ಸಿನಿಮಾ ನೋಡುವಂಥ ಅವಕಾಶ ಇರ್ತಾ ಇತ್ತು. ಆ ಹಾಡನ್ನು ಮತ್ತೆ ನಮಗೆ ನೆನಪು ಮಾಡಿಸ್ತಿದ್ದುದು ಆಕಾಶವಾಣಿ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಆಗ ಈಗ ಈ ಹಾಡುಗಳು ಕೇಳಿಸ್ತಾ ಇರೋದು
1: ತುಂಬಾ. ಅಂದ್ರೆ ಎಷ್ಟೋ ಹಾಡುಗಳನ್ನ 40-50ರ ದಶಕಗಳ ಹಾಡುಗಳನ್ನು ಕೂಡ ಜೀವಂತವಾಗಿ ಇಟ್ಟಿದೆ ಅಂತಂದ್ರೆ ಅದು ಆಕಾಶವಾಣಿ.
0: ಹೌದು, ಖಂಡಿತವಾಗಿ ಮೇಡಮ್. ಮೊದಲಿಗೆ ಅದು ಒಂದು ಕಾಲದಲ್ಲಿ ಇವ ಪತ್ರ ವ್ಯವಹಾರ ಮುಗಿದ ಮೇಲೆ, ಆ ಕಾಲಘಟ್ಟ ದಾಟಿದ್ಮೇಲೆ ಫೋನಲ್ಲಿ ಮಾತಾಡೋದಿರ್ತದೆ. ಈಗ ನಮಗೆ ಧ್ವನಿ ಮಾತ್ರ ಕೇಳಿಸುತ್ತೆ, ಆ ವಾಣಿ, ಆ ಶರೀರ ಕಾಣಿಸಲ್ಲ, ಅದೇ ಅಶರೀರ ವಾಣಿ, ಇದು ಆಕಾಶವಾಣಿ. ಆ ತರಂಗಗಳ ಮೂಲಕ ಒಂದೆಡೆಯಿಂದ ಇನ್ನೊಂದೆಡೆಗೆ ಆ ಭಾವನೆಗಳನ್ನು ರವಾನಿಸುವ ಜವಾಬ್ದಾರಿ ವಹಿಸ್ಕೊಂಡಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಆ ರೀತಿ ಅಶರೀರವಾಣಿ ಮತ್ತು ಆಕಾಶವಾಣಿ ಎರಡೂ ಹೆಚ್ಚು ಕಡಿಮೆ ಒಂದೇ ಅಂತೇಳಿ ಒಂದು ಪದ್ಯ ಬರೆದಿದೆ. ಏನಂದರೆ ಅದು ಏನಂದರೆ ಆ ಸಾಲ ನೆನಪು ಮಾಡ್ಕೊಳ್ತೀನಿ ಮೇಡಮ್. ಆಕೆ ಆಕಾಶವಾಣಿಯ ಸಂದರ್ಶನಕ್ಕೆ ಹೊರಡಲನುವಾಗುವ ಮುನ್ನ ಮೇಕಪ್ ಹಾಕಿಕೊಂಡಿದ್ದಳು ಅಂತ. ಅಂದರೆ ಈಗ ಟಿ ವಿ ಸಂದರ್ಶನಕ್ಕೆ ಹೋದರೆ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಹೋಗಬೇಕು. ಅಂದರೆ ಯಥಾಸಾಲಗಳು ನೆನಪಾಗ್ತಿಲ್ಲ, ಆ ಭಾವ ಅದೇ. ಆಕಾಶವಾಣಿ ಸಂದರ್ಶನಕ್ಕೆ ಹೊರಟ ನಾಯಕ ನಟಿ ಅಲಂಕಾರ ಮಾಡಿಕೊಂಡಿದ್ದಳು ಅಂತ. ಆಕಾಶವಾಣಿಯಲ್ಲಿ ಬರೀ ಧ್ವನಿ ಕೇಳಿಸುತ್ತೆ, ಆ ಧ್ವನಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕಾಗದೆ ಇರೋದ್ರಿಂದಾಗಿ ತನ್ನ ಮುಖಕ್ಕೆ ಅಲಂಕಾರ ಮಾಡಿಕೊಂಡಿದ್ಲು ಅನ್ನೋಂಥದ್ದು. ಅಂದರೆ ಇವತ್ತಿನ ಸೌಂದರ್ಯ ಪ್ರಜ್ಞೆ ಎಷ್ಟು ಮಟ್ಟಿಗಿದೆ ನಮ್ಮಲ್ಲಿ ಅನ್ನೋಂಥದ್ದನ್ನ ಸ್ವಲ್ಪ ಒಂದು ವ್ಯಂಗ್ಯ ಮತ್ತು ವಿಡಂಬನಾತ್ಮಕವಾಗಿ
1: ಬರೆದಿದ್ದು. ಹೃದಯ ಶಿವ ಅವರು ಬರೆದಿರುವ ಗೀತೆ ಅಂತ ಹೇಳ್ತಾ ಹಾಕ್ತಾ ಇರ್ತೀವಿ. ನಮ್ಮ ಅನೇಕ ಶ್ರೋತೃಗಳು ಇವನು ಗೆಳೆಯನಲ್ಲ ಹಾಡು ಹಾಕಿ ಅಂತ ಪ್ರತಿ ನಮ್ಮ ಮೆಚ್ಚಿನ ಗೀತೆ ಇದ್ದಾಗ ಆ ಹಾಡಿಗೆ ಒಂದು ಅಪೇಕ್ಷೆ ಬಂದೇ ಬರುತ್ತೆ. ನಮ್ಮ ಚಂದು ಕೂಡ ಇಲ್ಲಿದ್ದಾರೆ, ತಲೆ ಅಲ್ಲಾಡಿಸ್ತಾ ಇದ್ದಾರೆ ಅವರು. ಇವನು ಗೆಳೆಯನಲ್ಲ ಹಾಡು ಬೇಕು ಅವರಿಗೆ, ಹಾಕಲಿಲ್ಲ ಅಂದರೆ ಅದನ್ನು ಹಾಕಲಿಲ್ಲ ಅಂತ ನಮಗೆ ಅವ್ರು ಹೇಳ್ತಾರೆ. ಈ ಟ್ಯೂನ್ಗೆ ನಾನು ಅಂತ ಒಂದು ಲೇಖನ ಕೂಡ ನೀವು ಬರೆದಿದ್ದೀರಿ, ನಾನು ಮತ್ತು ನನ್ನ ಟ್ಯೂನು ಅಂತ ಅಲ್ವಾ? ಆ ಟ್ಯೂನು, ನೀವು, ಈ ಹಾಡುಗಳ ಲೋಕ, ಇದು ಮತ್ತು ಆಕಾಶವಾಣಿ, ಇದನ್ನು ಜೋಡಿಸೋದಾದರೆ ಹೃದಯ ಶಿವ ಅವರ ರಚನೆ ಅಂತ ನೀವೆಲ್ಲರೂ ಹೋಗುವಾಗ ಕೇಳಿದ್ರೆ
0: ಸ್ವಲ್ಪ ರೋಮಾಂಚನ ಆಗುತ್ತೆ. ಯಾಕೆಂದರೆ ಅಂತಹ ಒಂದು ಇತಿಹಾಸ ಇರುವಂತಹ, ಒಂದು ದೊಡ್ಡ ಇತಿಹಾಸ ಇರುವಂತಹ ಒಂದು ಸಂಸ್ಥೆ. ನಾವು ಚಿಕ್ಕಂದಿನಲ್ಲಿ ಆಕಾಶವಾಣಿ ಕಚೇರಿ ಎಲ್ಲಿದೆ, ಅಲ್ಲಿ ಯಾರು ಹಾಡು ಪ್ರಸಾರ ಮಾಡ್ತಾರೆ ಏನು ಗೊತ್ತಾಗಿರಲ್ಲ ನಮಗೆ. ಅದೆಲ್ಲೋ ಕೇಳಿಸ್ತಾ ಇರ್ತದೆ ಹಾಡು, ಆಕಾಶವಾಣಿ ಮೂಲಕ ನಮಗೆ ಹಾಡುಗಳು ತಲುಪ್ತಾ ಇರ್ತವೆ. ಅಂಥ ಒಂದು ಆಕಾಶವಾಣಿ ಸಂಸ್ಥೆಯಲ್ಲಿ ನಾನು ಬರೆದಂಥ ಒಂದು ಪದ್ಯ ನನ್ನ ಹೆಸರೊಟ್ಟಿಗೆ ಪ್ರಸಾರ ಆದಾಗ ಅದು ರೋಮಾಂಚನ ಆಗುತ್ತೆ, ಒಂದು ರೀತಿ ಹೆಮ್ಮೆ ಅನಿಸುತ್ತೆ. ಸೊ ಅದಂತೂ ಸತ್ಯ. ಆಮೇಲೆ ಟ್ಯೂನ್ಗೆ ಅಂತ ನೀವು ಕೇಳಿದ್ರಿ ಮೇಡಮ್. ಅಂದರೆ ನಾವು ಸಾಮಾನ್ಯವಾಗಿ ಪದ್ಯ ನಾವು ಬರ್ಕೊಳ್ಳೋವಂಥದ್ದು ಇರುತ್ತೆ, ಯಾವುದೇ ಕವಿ ಕವನ ಬರ್ಕೊಳ್ತಾನೆ ಅದಕ್ಕೆ ಯಾವುದೇ ರೀತಿ ಕಟ್ಟುಪಾಡುಗಳು ಇರೋದಿಲ್ಲ. ತನ್ನೊಳಗಿನ ಭಾವ ಕವಿಯನ್ನು ಉತ್ತೇಜಿಸಿದಾಗ ಆ ಭಾವನೆಗಳಿಗೆ ಆತ ಸಾಲುಗಳ ಮೂಲಕ ಕವಿತೆಯಾಗಿಸುವಂಥ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ. ರೂಪಕಗಳು, ಪ್ರತಿಮೆಗಳು, ಇನ್ನೊಂದು ಹೀಗೆ ಇರಬೇಕು ಹಾಗೆ ಇರಬೇಕಂತಿಲ್ಲ. ನದಿಯು ಹರಿಯುವ ಹಾಗೆ

0: ಗಾಳಿಯು ಬೀಸುವ ಹಾಗೆ ಅದು ಸಹಜವಾಗಿ ಆತನಿಂದ ಕವಿತೆ ಬರುತ್ತೆ. ಈಗ WB Yeats ಅನ್ಸುತ್ತೆ ಅವ್ರು ಹೇಳಿರೋ ಹಾಗೆ ಬಳ್ಳಿಯಿಂದ ಎಲೆ ಹೇಗೆ ಬರುತ್ತೋ ಅಷ್ಟು ಸಹಜವಾಗಿ ಕವಿಯಿಂದ ಕವಿತೆ ಬರಬೇಕು ಅಂತ, ಅದು ಸಿಜೇರಿಯನ್ ಆಗಿ ಬರೋದು ಅಂತ
1: ಟ್ಯೂನ್ ಕೊಟ್ರೆ.
0: ಅದೇ ನಾನು ಅದನ್ನ ಹೇಳಕ್ಕೆ ನಾನು ಅಲ್ಲಿಂದ ಹೇಳ್ಕೊಂಬಂದಿದ್ದು. ಅದೇ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ರೈಲ್ ಓಡಿಸ್ದಂಗೆ ಅದು ಆ ಟ್ರ್ಯಾಕ್ ಮೇಲೆ ಹೋಗ್ಬೇಕು ನೀವು. ಸೈಕಲ್ ಆದ್ರೆ ಆ ಕಡೆ ಕಡೆಗೆ ಹೋಗ್ಬಿಡ್ಬೋದು ಮತ್ತು ವಾಪಸ್ ಬರ್ಬೋದು. ರೈಲು ನೀವು ಹಂಗೆ ಮಾಡೋಕ್ಕಾಗಲ್ಲ, ಅದೇ ಹಳಿಗಳ ಮೇಲೇ ನಡಿಬೇಕದು. ಸೊ ಅದ್ರ ಪಯಣ ಹಾಗೆ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ಒಮ್ಮೊಮ್ಮೆ ತನ್ನೊಳಗೆ ಏನೋ ಒಂದಿಷ್ಟು ಭಾವನೆಗಳು ಸ್ಫುರಣ ಆಗ್ತಾ ಇರ್ತವೆ. ಅದನ್ನು ಸರಿಯಾದ ಕ್ರಮದಲ್ಲಿ ಆ ರಾಗಕ್ಕೆ ಅದರ ಓಘಕ್ಕೆ ಅದರ ವೇಗಕ್ಕೆ ತರುವಲ್ಲಿ ಕೆಲವೊಮ್ಮೆ ಕಷ್ಟ ಆಗ್ಬೋದು. ಯಾವಾಗ ಆರಂಭಿಕ ದಿನಗಳಲ್ಲಿ ಅದು ಪ್ರಾಕ್ಟೀಸ್ ಮಾಡ್ತಾ ಆ ಹಿಡಿತ ಸಿಕ್ಕಿದಾಗ ಸಲೀಸಾಗತ್ತೆ.
1: ಆಕಾಶವಾಣಿ
0: ನಮಗೆ ಒಂದು ಮುಖ್ಯವಾದ ಮಾಧ್ಯಮ.
1: ನಿಮ್ಮ ಹೆಸರು, ನಿಮ್ಮ ಸಂದರ್ಶನವನ್ನು ಕೇಳ್ತಾ ಆಕಾಶವಾಣಿಯಲ್ಲಿ ನಿಮ್ಮ ಅನೇಕ ಅಭಿಮಾನಿಗಳು ಆಕಾಶವಾಣಿಯಿಂದ ಬಂದಂಥವರು ಅಥವಾ ಸಿಕ್ಕವರು ಅಂತ ಆಕಾಶವಾಣಿ ಘಟನೆ ನೆನೆಸ್ಕೊಳ್ತಾ ಇದ್ರಿ ಆಗಲೇ.
0: ಹೌದು, ಅನೇಕರಿದ್ದಾರೆ ಮೇಡಮ್, ಅದರಲ್ಲೂ ತುಂಬ ಏನು ಸಾಮಾನ್ಯ ಕೇಳುಗರಿಂದ ಹಿಡಿದು ಅಸಾಮಾನ್ಯ ಕೇಳುಗರಿಂದ ಹಿಡಿದು ಕೆಲವು ಅಧಿಕಾರಿಗಳಾಗ್ಬೋದು ಮತ್ತೊಬ್ಬರಾಗ್ಬೋದು. ಅಲ್ಲೇನಂದ್ರೆ ಇದು ಭಾವನೆಗಳ ಒಂದು ಕನೆಕ್ಟಿವಿಟಿ ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಪೂರ್ವಾಗ್ರಹಗಳು ಇರೋದಿಲ್ಲ ಇದರಲ್ಲಿ, ಪರಿಚಯವೂ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಈ ಹಾಡು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ ಅಥವಾ ನಮ್ಮ ಸಂದರ್ಶನ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ, ಆ ಮೂಲಕ ನಮ್ಮನ್ನು ಅವರನ್ನು ಒಂದು ಮಾಡುತ್ತೆ ಈ ಕ್ರಿಯೆ. ಅದಕ್ಕೊಂದು ಉದಾಹರಣೆ, ಮೊನ್ನೆ ಒಬ್ಬರು ದೇಸಾಯಿ ಅವರು ಅಂತ, ಅವರು ಒಬ್ಬ ಸರ್ಕಾರಿ ಅಧಿಕಾರಿ, ಅವರು ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು, ಅವರು ವಿಧಾನಸೌಧದಲ್ಲಿ ಇರ್ತಾರೆ. ಒಂದ್ಸಲ ನನಗೊಂದು ಸಂಜೆ ಒಂದು 7-7:30 ನನ್ನ ಮನೆಯಲ್ಲಿ ಇದ್ದೆ. ನನ್ನ ಮಗ, ಚಿಕ್ಕ ಮಗ ಇದ್ದಾನೆ, ಅವನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನಿಗೇನೋ ತಿನ್ನಿಸ್ತಾ ಇದ್ದೆ ನಾನು. ಆ ಟೈಮ್ಗೆ ಒಂದು ಅನ್ನೋನ್ ನಂಬರ್, ಯಾವುದು ನನಗೆ ಗೊತ್ತಾಗಿಲ್ಲ ಯಾರಂತ, ಒಂದು ನಂಬರಿಂದ ಫೋನ್ ಬಂತು, ನಾನು ಮಾತಾಡಿದೆ. ಆಮೇಲೆ ಅವರು ಪರಿಚಯ ಮಾಡಿಕೊಂಡ್ರು, ನಾನು ಹೀಗೆ ದೇಸಾಯಿ ಅಂತ, ಈ ರೀತಿ ಒಂದು ಹುದ್ದೆಯಲ್ಲಿ ಇರುವಂಥ ಅಧಿಕಾರಿ ಅಂತ. ಇವತ್ತು ವಿಧಾನಸೌಧದಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೊರಟಿದ್ದೆ, ಕಾರಲ್ಲಿ ರೇಡಿಯೋ
1: ವಿವಿಧ ಭಾರತಿ
0: ಅದರ ಮೂಲಕ ನಿಮ್ಮ ಸಂದರ್ಶನ ಬರ್ತಾ ಇತ್ತು. ನನಗೆ ನನ್ನ ಮನೆಗೆ ಹೋಗೋ ತನಕ ಕೇಳ್ಕೊಂಡು ಹೋದೆ. ಏನೋ ಒಂಥರ ಬೇರೆ ಥರ ಅನ್ನಿಸ್ತದು, ಅಂದರೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟ ವಿಧಾನ ಆಗ್ಬೋದು ಮತ್ತು ನಿಮ್ಮ ಮಾತುಗಳಾಗ್ಬೋದು, ಸಂದರ್ಶಕರು ಕೇಳದಂಥ ನಿಮ್ಮನ್ನು ತಿವಿದು ನಿಮ್ಮೊಳಗಿಂದ ಮಾತುಗಳನ್ನ ಹೊರಗೆ ತೆಗೆಸಿದಂಥ ಒಂದು ಪ್ರಕ್ರಿಯೆ ಅಥವಾ ಇನ್ನೊಂದಾಗ್ಬೋದು. ಹಾಗಾಗಿ ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ನಾನು ಆಕಾಶವಾಣಿಗೆ ಫೋನ್ ಮಾಡಿ ಆಫೀಸ್ಗೆ ನಂಬರ್ ತಗೊಂಡು ಫೋನ್ ಮಾಡಿದೆ ನಿಮಗೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದರು. ಆ ವ್ಯಕ್ತಿ ಸುಮಾರು ನನ್ನೊಟ್ಟಿಗೆ 1 ಗಂಟೆ ಕಾಲ ಮಾತಾಡಿದ್ರು. ಅವತ್ತು ಮೊದಲನೇ ಸಲ ನಾನು ಅವರು ಮಾತಾಡಿದ್ದು. ಮನುಷ್ಯರ ನಡುವೆ ಭಾವನೆಗಳು ಯಾವ ರೀತಿ ಮಧ್ಯಸ್ಥಿಕೆ ವಹಿಸ್ತವೆ ಅನ್ನುವಂಥದ್ದು ಸಂಬಂಧಗಳಿಗೆ ಇಲ್ಲಿ ನನಗೆ ಗಮನಕ್ಕೆ ಬಂತು. ಆಮೇಲೆ ಒಮ್ಮೆ ಬನ್ನಿ ನೀವು ವಿಧಾನಸೌಧಕ್ಕೆ, ಯಾವಾಗಲಾದ್ರೂ ಬಂದರೆ ನಮ್ಮ ಆಫೀಸ್ ಇದು ಅಂತೇಳಿ ಅವ್ರ ನಂಬರ್ ಎಲ್ಲ ಕಳಿಸಿದ್ರು, ಆ ಕೊಠಡಿ ಸಂಖ್ಯೆ. ನಾನೇನೋ ಒಂದು ಬೇರೆ ಕೆಲಸದ ಮೇಲೆ ವಿಧಾನಸೌಧಕ್ಕೆ ಹೋದಾಗ ನೆನಪಾಯ್ತು, ಹೋದೆ. ಅದು ಮೊದಲನೇ ಭೇಟಿ. ಅವತ್ತೊಮ್ಮೆ ಮಾತಾಡಿದ್ಮೇಲೆ ಮತ್ತೆ ನಾವು ಯಾವತ್ತೂ ಮಾತಾಡಿಲ್ಲ ಫೋನಲ್ಲಿ. ಆಮೇಲೆ ನಿಮ್ದು ಯಾವುದಾದ್ರೂ ಪದ್ಯ ಇದ್ರೆ, ಹಾಡಿನ ಲಿಂಕ್ ಇದ್ರೆ ಕಳಿಸಿ ಅಂತ ಕೇಳಿದ್ರು, ಅದನ್ನು ಕಳಿಸಿದ್ದೆ. ಅದಕ್ಕೆ ಬರೀ ಮೆಸೇಜಲ್ಲಿ ನಡೆದಿತ್ತು. ಆಫೀಸ್ಗೆ ಹೋದಾಗ ತುಂಬ ಆತ್ಮೀಯವಾಗಿ ಮಾತಾಡಿಸಿ ಕಾಫಿ ತರಿಸಿ, ಮತ್ತೆ ಅವರು ಒಬ್ಬರು PS ಅವರು, ಒಬ್ಬರು ಏನು ರಾಜಕಾರಣಿ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿಸಿದ್ರು. ಅವ್ರ ಹೆಸರು ಬೇಡ ಅನ್ಸುತ್ತೆ ಇಲ್ಲಿ ಹೇಳೋದು. ಅವರು ತುಂಬ ಪ್ರೀತಿಯಿಂದ ಎಲ್ಲ ಮಾತಾಡಿಸಿದ್ರು. ಅದಾದಮೇಲೆ ನಾನು ಹೊರಟೆ. ಆ ವ್ಯಕ್ತಿ ಈಗಲೂ ನನ್ನ ಜೊತೆ ಅವರು ಸಂಪರ್ಕದಲ್ಲಿ, ಅಂದರೆ ಮೆಸೇಜ್ ಮಾಡ್ತಾ ಇರ್ತಾರೆ ಅಥವಾ ನಾವು ಮಾಡಿ. ಅದಕ್ಕೆ ಕಾರಣ ಇಲ್ಲಿ ಆಕಾಶವಾಣಿ ಮೂಲಕ ಅವರು ಪರಿಚಯ ಇದ್ರು, ದೇಸಾಯಿ ಸರ್. ಸೊ ಈ ರೀತಿ ಇದೊಂದಾಗ್ಬೋದು. ಆಮೇಲೆ ಇನ್ನೊಮ್ಮೆ ನನಗೆ ಕಾರವಾರದಿಂದ ಗೋವಾಗೆ ಹೋಗ್ತಾ ಇದೆ. ನಾನು ಸಾಮಾನ್ಯವಾಗಿ ಎಲ್ಲಾದರೂ ಪ್ರಯಾಣ ಮಾಡಬೇಕಾಗಿ ಬಂದಾಗ ಪುಸ್ತಕ ಇಟ್ಕೊಂಡಿರ್ತೀನಿ, ಒಂದೆರಡು ಬ್ಯಾಗಲ್ಲಿ. ಒಂದು ಪುಸ್ತಕ ಹಿಂಗೆ ಏನು ಪೇಜ್ ಯಾವುದೋ ಪುಟ ಹಿಂಗೆ ಓದ್ತಾ ಇದ್ದೆ ನಾನು. ಆಗ ಯಾರೋ ಅಲ್ಲಿಂದ, ಅವರು ಸುಮಾರು ಒಂದು 60-65 ವಯಸ್ಸು, ಅವ್ರಿಗೆ ಮಾತಾಡಿಸಿದ್ರು. ಅದೊಂದು ಚೆನ್ನಾಗಿರುತ್ತೆ, ಕಾರವಾರ ಕನ್ನಡ, ಉತ್ತರ ಕನ್ನಡ ಜಿಲ್ಲೆದು. ಹೀಗೀಗೆ ನೀವು ಹೃದಯ ಶಿವ ಅವರಲ್ವಾ? ಹೌದು ಸರ್ ಅಂದೆ. ಮತ್ತು ಅವ್ರು ನಿಂತಿದ್ದರು, ಆಕ್ಚುಲಿ. ಅವಾಗ ನಾನು ಎದ್ದೆ, ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಕೂತ್ಕೊಳ್ತೀರಾ ಅಂದ್ರೆ, ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಅಲ್ಲಿ ಕಾಣ್ಕೊಂಡಲ್ಲಿ ಇಳಿಬೇಕು ಅಂದ್ರೆ ಅವರು.

0: ಕಾರವಾರದಿಂದ ಮಡ್ಗಾಂವ್ ಹೋಗುವಂಥ ಬಸ್ ಅದು ಕಾಣ್ಕೊಂಡು ಇಳಿಬೇಕು ನಮ್ಮದಲ್ಲಿ ಏನೋ ಒಂದು ಅವರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ ಅವ್ರದ್ದೇನು ಹೇಳಿದರು. ಆಮೇಲೆ ಅವರು ಹೇಳಿದರು, ನಾನು ಇಂಟರ್ವ್ಯೂ ಕೇಳಿದ್ದಾರೆ ಅವರು, ಈಗೀಗೆ ನಿಮ್ಮ ಸಂದರ್ಶನ ಕೇಳಿದೆ ನಾನು, ಅಲ್ಲ ನಮಗೆ ಯಾವ ಹಾಡು ಯಾರು ಬರೆದಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ.
1: ಕರೆಕ್ಟ್.
0: ಈಗ ಟಿ ವಿಯಲ್ಲಿ ಹಾಡು ಬರುತ್ತೆ, ಹಾಡು ಕೇಳಿ ನೋಡ್ತೀವಿ ಅದು ಇಷ್ಟ ಆಗ್ಬೋದು ಅಥವಾ ನಮ್ಮ ನಮ್ಮ ಅಭಿರುಚಿ ಮೇಲೆ ಹೋಗ್ತವೆ ಹಾಡುಗಳು. ಇನ್ನು ಕೆಲವು ರೇಡಿಯೋ ಸ್ಟೇಷನ್ಗಳಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾರೆ, ಬರೆದವ್ರ ಹೆಸರು ಹೇಳೋದೇ ಇಲ್ಲ, ಹಾಡಿರೋರ ಹೆಸರು ಏನು ಹೇಳಬೇಕಾಗಿರಲ್ಲ, ವಾಯ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆಕಾಶವಾಣಿಯಲ್ಲಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಸಂದರ್ಶನದ ಜೊತೆ ಜೊತೆಗೆ ನೀವು ಬರೆದಂಥ ಹಾಡುಗಳ ಬಗ್ಗೆನೂ ಅವರು ಅಲ್ಲಿ ಪ್ರಸ್ತಾಪ ಮಾಡಿದಾಗ, ಓ ಹಾಡೆಲ್ಲ ಕೇಳಿದ್ವಲ್ಲ ಇದು ಇವರೇ ಬರ್ತದ ಅಂತೇಳಿ ನಮಗೆ ಒಂದು ಖುಷಿಯಾಯಿತು. ಮತ್ತು ನಿಮ್ಮ ಬಗ್ಗೆನೂ ಒಂದು ಒಂದಿಷ್ಟು ಪ್ರಶಂಸೆಯ ಮಾತುಗಳನ್ನು ಆಡಿದ್ರು. ಸೊ ಈ ರೀತಿಯ ಅನುಭವ ಕೂಡ ಆಗಿದೆ, ಅದಕ್ಕೂ ಆಕಾಶವಾಣಿ ಕಾರಣ ಆಗುತ್ತೆ. ಇಲ್ಲಿ
1: ಎಷ್ಟೊಂದು ನೆನಪುಗಳನ್ನು ಹಂಚಿಕೊಂಡ್ರಿ ಹೃದಯ ಶಿವ ಅವರೇ, ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೇಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ ಮನಸಾರೆ ಮಾತಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಒಂದಿಷ್ಟು ನೆನಪುಗಳಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ, ಒಂದಿಷ್ಟು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ, ತಮಗೂ ಆಕಾಶವಾಣಿ ಬಳಗಕ್ಕೂ ಆಕಾಶವಾಣಿ ಕೇಳುಗರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು.
1: ಕವಿ, ಗೀತ ರಚನಕಾರ, ಲೇಖಕ, ನಿರ್ದೇಶಕ ಹೃದಯ ಶಿವ ಅವರ ಆಕಾಶವಾಣಿ ಒಡನಾಟದ ಒಂದು ಮೆಲುಕನ್ನ ನಾವು ಕೇಳಿದೆವು.

0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಹೆಜ್ಜೆ ಹೆಜ್ಜೆ ಸಾಲು ದೀಪಧರಿ ಬೆಳಕಿನಂಗಳ.
0: ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.
1: ವಿದ್ಯೆ ಕಳೆಯ ತಮದ ಶಾಪ ಐಕ್ಯ ಗಾನ ಮಂಜುಳ.
0: ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಿಂ ಲಯವಡಿಸುವುದೇನು ಶಿವ ಯೋಗಲೀಲೆ ನಯನಯುಗದಿಂ ಜಗವ ಪರೆದು ನಿಟಿಲಾಕ್ಷಿಯಿಂ ಲಯವಡಿಸುವುದೇನು ಶಿವ ಯೋಗಲೀಲೆ ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ

ಮಧ್ಯದಲ್ಲಿ ಶಿವನ ಒಂದು ಸ್ವರೂಪವನ್ನು ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿರೂಪಿಸುವುದನ್ನು ನಾವು ಗುರುತಿಸ್ಬೋದು. ಎರಡು ಕಣ್ಣುಗಳಿಂದ ಜಗತ್ತನ್ನು ಪರೆಯೋನು ಶಿವ. ಆದರೆ ಅವನಿಗೆ ಮೂರನೇ ಕಣ್ಣು ಇದೆ, ನಿಟಿಲಾಕ್ಷಿ ಅಂತಂದರೆ ಹಣೆಯ ಕಣ್ಣು. ಹಣೆಯ ಕಣ್ಣು ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಅಗ್ನಿಯದು. ಆ ಅಗ್ನಿಯ ಕಣ್ಣಿನಿಂದ ಏನು ಮಾಡ್ತಾನೆ ಅಂತಂದ್ರೂ ಅವನು ಲಯ ಒಡಿಸುವುದು, ಅಂದರೆ ನಾಶ ಮಾಡ್ತಾನೆ. ಎರಡು ಕಣ್ಣಿನಿಂದ ಜಗತ್ತನ್ನು ಪೊರಿತಾನೆ, ಆದರೆ ಮೂರನೇ ಕಣ್ಣಿನಿಂದ ಜಗತ್ತನ್ನು ಲಯ ಮಾಡ್ತಾನೆ, ನಾಶ ಮಾಡ್ತಾನೆ. ಸೊ ಪೊರೆಯೋದು ಎರಡು ಕಣ್ಣಿನಿಂದ, ನಾಶ ಮಾಡೋದು ಮೂರನೇ ಕಣ್ಣಿಂದ. ಇದೇ ಏನು ಶಿವಯೋಗ ಲೀಲೆ? ಶಿವಯೋಗ ಅಂತಂದರೆ ಆ ಶಿವ ಎನ್ನುವ ಸಂಯೋಗ, ಶಿವ ಎನ್ನುವುದರ ಅರ್ಥ, ಅದರ ನಾಟ್ಯ ಲೀಲೆ ಇದೆಯೇ ಅನ್ನುವ ಪ್ರಶ್ನೆಯನ್ನು ಕವಿ ಕೇಳ್ತಾ ಇದ್ದಾರೆ ಅಲ್ಲಿ. ಅದು ಅವರಿಗೇ ಪ್ರಶ್ನೆ ಆಗಿದ್ದಿರ್ಬೋದು, ಆದರೆ ಮುಂದಿನ ಎರಡು ಸಾಲುಗಳಲ್ಲಿ ಅದಕ್ಕೊಂದು ಅರ್ಥವನ್ನು ವ್ಯಾಖ್ಯಾನ ಮಾಡ್ತಿರೋ ಹಾಗೆ ಈ ಪದ್ಯದಲ್ಲಿ ಕಾಣಿಸ್ತದೆ. ಮದನನ್ನು ಸುಟ್ಟು ಶಿವ ಮನ್ಮಥನನ್ನು ಸುಟ್ಟ, ಕಾಮಾರಿಯಾದ ಮದನನ್ನು ಜಯಿಸಿದ ಮೇಲೆ ತನ್ನ ದೇಹದ ಭಾಗವಾಗಿ ಉಮೆಯನ್ನು ಹೊಂದಿಸಿಕೊಂಡವನು. ಶಿವನನ್ನು ನಾವು ಅರ್ಧನಾರೀಶ್ವರ ಅಂತ ಕರಿತೀವಿ. ಅರ್ಧನಾರೀಶ್ವರ ಅಂತ ಹೇಳುವಾಗ ಒಂದು ಭಾಗ ಗಂಡು, ಇನ್ನೊಂದು ಭಾಗ ಹೆಣ್ಣು, ಎರಡು ತತ್ವಗಳ ಸಮ್ಮಿಲನ ಅಂತ ಶಿವನನ್ನು ಕರಿತೀವಿ ನಾವು. ಸೊ ಯಾವಾಗ ಸಾಧ್ಯವಾಯಿತು ಇವನಿಗೆ ಅಂತಂದರೆ ಮನ್ಮಥನನ್ನು ಸುಟ್ಟ ಮೇಲೆ, ಮನ್ಮಥನನ್ನು ಭಸ್ಮ ಮಾಡಿದ ಮೇಲೆ ಏನು ಮಾಡ್ತಾನೆ ಅವನು, ಉಮಿಯನ್ನು ತನ್ನ ಶರೀರದ ಭಾಗವನ್ನಾಗಿ ಮಾಡಿಕೊಂಡ ಅಂತ. ಅಂದರೆ ನಿಜವಾದ ಬದುಕು ಅಂತಂದರೆ ಈ ರೀತಿ ಮನ್ಮಥನನ್ನು ಜಯಿಸುವುದೇ ಅನ್ನೋದು ಡಿ ವಿ ಜಿಯವ್ರ ಪ್ರಶ್ನೆಯೂ ಹೌದು, ಮತ್ತು ಹಾಗೆ ಇರಬಹುದು ಅನ್ನುವ ಒಂದು ಭಾವವೂ ಹೌದು ಅಂತ ಕಾಣಿಸ್ತದೆ. ಅಂದರೆ ರತಿ ಮನ್ಮಥ ಅನ್ನುವ ಕಾಮದ ಒಂದು ತತ್ವವನ್ನು ಜಯಿಸಿದ ಮೇಲೆ ತಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿಯ ಉಮೆಯನ್ನು, ರತಿಯನ್ನು ಮೀರಿ ಉಮೆಯನ್ನು ವ್ಯಕ್ತಿತ್ವದಲ್ಲಿ ಅನ್ವಯಿಸಿಕೊಳ್ಳೋದು ಅಥವಾ ಹೊಂದಿಸಿಕೊಳ್ಳದೆ ಶಿವಯೋಗಲೀಲಿಯೇ ಅನ್ನುವ ಒಂದು ಭಾವವನ್ನು ಇಲ್ಲಿ ಡಿ ವಿ ಜಿಯವರು ವ್ಯಕ್ತಪಡಿಸ್ತಿದ್ದಾರೆ ಅಂತ ಅನ್ನಿಸುತ್ತೆ.

ತಂಡಿಸಿರೆ ಗೌರಿಯಿಂ ಭಯವೇನೋ, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮಾರನಂ ದಂಡಿಸಿರೆ ಗೌರಿಯಿಂ ಭಯವೇನು, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮೀರೆಮೋ ಹವನು ಸಂಸಾರದಿಂ ಭಯವೇನೋ, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ. ಮೀರೆಮೋ ಹವನು ಸಂಸಾರದಿಂ ಭಯವೇನೋ, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ.

ಹಿಂದಿನ ಪದ್ಯದ ಭಾವವನ್ನ ಇಲ್ಲಿ ಡಿವಿಜಿಯವರು ಮುಂದುವರಿಸಿದ್ದಾರೆ. ಮಾರನಂ ದಂಡಿಸಿರೆ ಗೌರಿಯಂ ಭಯವೇನು, ಇದು ಪ್ರಶ್ನೆ ಕೂಡ ಹೌದು ಮತ್ತು ಇದು ಒಂದು ರೀತಿ ಉತ್ತರವೂ ಕೂಡ ಹೌದು ಅಂತ ನಾನು ಅನ್ಕೊಳ್ತೀನಿ. ಮನ್ಮಥನನ್ನ ದಂಡಿಸಿದ ಮೇಲೆ, ಮನ್ಮಥನನ್ನ ಸುಟ್ಟ ಮೇಲೆ, ಭಸ್ಮ ಮಾಡಿದ ಮೇಲೆ ನಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿ ಲೈಂಗಿಕ ತೃಷೆ ಅನ್ನೋದು

0: ಇರೋದಿಲ್ಲ. ಹಾಗಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಗೌರಿ ಭಯವೇನು, ಗೌರಿಯನ್ನ ತನ್ನ ಸಂಗಾತಿಯನ್ನಾಗಿ ಮಾಡಿಕೊಂಡು ಶಿವ ಕೇವಲ ಲೈಂಗಿಕ ದೃಷ್ಟಿಯಿಂದ ಅವಳು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮನ್ಮಥನ ಸುಟ್ಟಾಕ್ಬಿಟ್ಟಿದ್ದಾನೆ. ಈಗ ಗೌರಿಯ ಜೊತೆಗೆ ಭಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ, ಕೇವಲ ದೇಹದ ಬಯಕೆಯ ಮೂಲಕ ಹೆಣ್ಣನ್ನ ನೋಡುವಂತ ಒಂದು ತತ್ವವನ್ನು ಇಲ್ಲಿ ನಿರಾಕರಿಸಲಾಗಿದೆ. ಈ ಪದ್ಯದ ಮೂಲಕ ಡಿವಿಜಿಯವರು ಆ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಚಾರು ಸಹಕಾರಿಯವಳೆಂದು ಶಿವ ಒಲಿದನ್ ಅನ್ನೋ ಮಾತು ನೋಡಿ, ಚಾರು ಅಂತಂದ್ರೆ ಮನೋಹರ ಅಂತ, ಮನೋಹರದಿಂದ ಸಹಕಾರಿಯಾದವಳವಳು, ಆ ಕಾರಣಕ್ಕಾಗಿಯೇ ಶಿವ ಅವಳನ್ನು ಒಲಿತಾನೆ ಅನ್ನೋ ಮಾತು ಇಲ್ಲಿದೆ. ಅಂದ್ರೆ ಕೇವಲ ದೈಹಿಕವಾಗಿ ಸೌಂದರ್ಯ ಉಳ್ಳಂಥವಳು ಗೌರಿ ಅನ್ನೋದಲ್ಲ ಇಲ್ಲಿ, ಅವಳು ಅವನ ವ್ಯಕ್ತಿತ್ವದ ಭಾಗವಾಗಿ ಇದ್ದು ಇರುವಂತಹ ಮನ್ಮಥನನ್ನ ಗೆದ್ದಿರುವ ಸಂದರ್ಭದಲ್ಲಿ ಹೊಂದಿಕೆಯಾಗಿರುವಂತಹ ಗೌರಿ. ಆದ್ದರಿಂದ ಮೀರೆ ಮೋಹವನು, ಈ ಮಾತು ಬಹಳ ಮುಖ್ಯ ಇಲ್ಲಿ. ಮೋಹ ಅಂತಂದ್ರೆ ಹಿಂದಿನ ಪದ್ಯಗಳಲ್ಲಿ ಮತ್ತೆ ಡಿ ವಿ ಜಿ ಅವರು ಅದನ್ನ ಕೇವಲ ಶರೀರದ ವ್ಯಸನ ಅನ್ನೋ ಭಾವದಲ್ಲಿ ಅದನ್ನ ಅರ್ಥೈಸ್ತಾ ಇದ್ದಾರೆ. ಹಾಗಾಗಿ ಆ ಮೋಹವನ್ನ ಮೀರ್ತಾ ಇದ್ದಾರೆ, ಮೀರಿ ಪ್ರೇಮವನ್ನ ಬಹಳ ಮುಖ್ಯವೆಂದು ಭಾವಿಸುವಂತಹ ಇಂತಹ ಸಂಬಂಧ ಏನಿದೆ ಗೌರಿ ಮತ್ತು ಶಿವನ ಸಂಬಂಧವನ್ನ ಇಲ್ಲಿ, ಸಂಸಾರವೂ ಕೂಡ ಆ ರೀತಿಯ ಸಂಬಂಧದ ಮೂಲಕ ಅದು ಊರ್ಜಿತವಾದ್ರೆ ಬಹಳ ಮುಖ್ಯ. ಅದು ದಾರಿ ಕೆಳೆಯದು, ಅದು ಕೆಳೆ ಅಂತಂದ್ರೆ ಇಲ್ಲಿ ಸ್ನೇಹಿತ ಅನ್ನೋ ಅರ್ಥ. ಅಂತಹ ದಾರಿ, ಅಂತಹ ಬದುಕಿನ ದಾರಿ ಸ್ನೇಹಿತನ ದಾರಿ, ಅದು ಒಳ್ಳೆಯ ದಾರಿ ಅನ್ನೋ ಮಾತನ್ನ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:42.
3: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡಕ್ಕಾಗತ್ತಾ?
5: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೆಯಲು ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
9: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ್ದು ಯೂಸ್ ಮಾಡಿದ್ರೆ ಹೇಗೆ?
9: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
11: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ.

0: ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
2: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900-90128
3: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಆಕಾಶವಾಣಿ ಮಡಿಕೇರಿ, ಸಮಯ 9:05:38. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮಡಿಕೇರಿ.

0: 36 ವರ್ಷಗಳ ಕಾಲ ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಪಿ ಆನಂದನ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಾತುಕತೆಯಲ್ಲಿ ಎಂ ಶಕುಂತಲಾ.
1: ಪ್ರೀತಿಯ ಶ್ರೋತೃಗಳೇ, ಕಳೆದ ಶನಿವಾರ ಬೆಳಗ್ಗೆ 9:05 ಪ್ರಸಾರವಾದಂತಹ ನೆನಪಿನ ಬುತ್ತಿ ಕಾರ್ಯಕ್ರಮದ ಮುಂದುವರೆದ ಮಾತುಕತೆ ನಿಮಗಾಗಿ. ಬನ್ನಿ ಕೇಳೋಣ.
2: ತಾಂತ್ರಿಕ ವಿಭಾಗದಲ್ಲಿ ಇದ್ದಾಗ ಕೇವಲ ಮಿಷಿನರಿ ವರ್ಕ್ ಮಾತ್ರ ಅಲ್ಲದೆ ಈ ಮಾರಲ್ ಡ್ಯೂಟೀಸ್ ಬಗ್ಗೆನು, ಅಂದರೆ ಮಾರಲ್ ವರ್ಕ್ ಏನಿದೆ, ನೈತಿಕ ಶಿಕ್ಷಣವನ್ನು ಕೊಡುವಂತಹದ್ದು, ಅದರ ಕಡೆಯೂ ಕೂಡ ನೀವು ಗಮನವನ್ನು ಹರಿಸಿದ್ದೀರಿ, ಸಲಹೆಗಳನ್ನು ಕೊಟ್ಟಿದ್ದೀರಿ. ಆ ನಂತರದ ದಿನಗಳು ಸರ್?
3: ಅಂದರೆ ನಾನು 10 ಇಯರ್ಸ್ ಹೋಗೋದಕ್ಕೆ ಗೊತ್ತೇ ಆಗಲಿಲ್ಲ. ಮಕ್ಕಳಾಯಿತು, ಸ್ಕೂಲ್ ಬಿಡೋದು, ಆಫೀಸಲ್ಲಿ ಬರೋದು, ಮತ್ತೆ ಮನೆಗೆ ಹೋಗೋದು, ಇದೇ ಆಗಿ 10 ಇಯರ್ಸ್ ಇಲ್ಲಿ ಎಲ್ಲರೂ ಕೇಳ್ತಾರೆ. ಮೂರು ಏನಂದ್ರೆ ನಾನು ಮಡಿಕೇರಿ ಇಷ್ಟಪಟ್ಟಾಗಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಮಡಿಕೇರಿನ ಇಷ್ಟಪಟ್ರೆ,
2: ಅಲ್ಲ ಪ್ರಿಯಾ ಅವ್ರ ಊರಿತ್ತು ಅಂತ ಇಷ್ಟಪಟ್ರ,
3: ಅವ್ರ ಮನೆಯಲ್ಲಿ ಹೋಗ್ಬೋದು, ಬೆರಳ್ಬೋದು, ನಮ್ಗೆ ಸಪೋರ್ಟಿವ್ ಆಗಿ ಅವ್ರದ್ದು ಸಹ ಅಲ್ಲ, ಒಂದು ನಮ್ದೊಂದು ಫ್ಯಾಮಿಲಿ ಅದನ್ನ ನಮ್ಗೆ ಬೇಕು.
2: ಹೌದು,
3: ಅದು ಇಲ್ಲೇ ಇತ್ತು ಎಲ್ಲ. ಮತ್ತು ಕ್ಲೈಮೇಟ್ ಬೇಸ್ ಆಲ್ಸೋ ನಾನು ಅಡ್ಜಸ್ಟ್ ಆಗಿತ್ತು. ಇಲ್ಲಿ ಬರೋರ್ಗೆಲ್ಲ ಹೇಗಾದ್ರು ಮಾಡಿ ಹೋಗ್ಬೇಕು ಅಂತ ಆಸೆ ಇತ್ತು, ಬಟ್ ನನಗೆ ಅದು ಆ ಥರ ಆಸೆ ಇರಲಿಲ್ಲ. ಇಲ್ಲೇ ಇದ್ರೆ ಇದು ಒಳ್ಳೆ. ನಾನು ಆವಾಗಲೂ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ನಲ್ಲಿ ಹೇಳ್ತಾ ಇತ್ತು, ನೀವು ಬನ್ನಿ ನೋಡಿ, ಇದೊಂದು AC ಕ್ಲೈಮೇಟ್ ಇರುವ ಜಾಗ ಇದು. ಭೂಮಿ ದೇವರು ಇದನ್ನ AC ಮಾಡಿದ್ದೀನಿ ಇಲ್ಲಿ ಫುಲ್ಲು. ಖುಷಿ ಆಗುತ್ತೆ ನೀವು ಬಂದು ನೋಡಿ. ಆ ಟೈಮಲ್ಲಿ ಇಷ್ಟು ಟೂರಿಸಂ ಡೆವಲಪ್ ಆಗಿರಲಿಲ್ಲ ಆ ಟೈಮಲ್ಲಿ. ನಾನು ಹೇಳಿದೆ ಯಾಕಂದ್ರೆ ಆ ಟೈಮಲ್ಲಿ ನನಗೆ ಅನಿಸಿತ್ತು ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿಬಿಡುತ್ತೆ, ಫ್ಯೂಚರಲ್ಲಿ ಇದು ದೊಡ್ಡ

0: ಕರೆಕ್ಟ್ ವಿಷಯ, ಬಟ್ ಇಷ್ಟು ಮಟ್ಟಕ್ಕಾಗುತ್ತಂದ್ರೆ ನನಗೆ ಗೊತ್ತೇ ಇರಲಿಲ್ಲ.
1: ಕಲ್ಪನೆಗೂ ಮೀರಿತ್ತು
0: ಇದು, ಕಲ್ಪನೆ ಮೀರಿ ಹೋಗಿತ್ತು. ಆವತ್ತೊಂದು ಆದರ್ಶನ ಹೋಟೆಲ್, ಇಲ್ಲಿ ಒಂದು ಹೋಟೆಲ್ ಇದೆ ನೋಡಿ, ಸೀಟ್ ಹತ್ರ, ಅದೇ ದೊಡ್ಡದಾಗಿತ್ತು ನಮಗೆ. ಓ, ಇಷ್ಟು ದೊಡ್ಡ ಹೋಟೆಲ್ ಬಂದ್ಬಿಟ್ಟಿದಲ್ಲ ಅಲ್ಲ. ಆಮೇಲೆ ಕೂರ್ಗ್ ಇಂಡಸ್ಟ್ರಿ ಬಂತು, ಮತ್ತೆ ಮತ್ತೆ ಎಲ್ಲಿಗಲ್ಲ ಅಷ್ಟು ದೊಡ್ಡದಾಗಿಬಿಟ್ಟಿದೆ ಮೈಸೂರು ಮಡಿಕೇರಿ. ನಿಮ್ಗೆ ಇಮ್ಯಾಜಿನ್ ಮಾಡಿ, ಮೈಸೂರಿಗಿಂತ ಮೈಸೂರಿಗೆ ಈಕ್ವಲ್ ಆಗ್ತಾ ಇದೆ ಮಡಿಕೇರಿ ಈಗ.
1: ಈಗ ಸರ್ವೆ ಅಂತ ಕೇಳಿದ್ದೀವಿ ಸರ್, ಕೇಳುಗರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಈ ಕೆಲಸದಲ್ಲಿ ನೀವು ಭಾಗಿಯಾಗಿದ್ದರಾ?
0: ಈ ಸರ್ವೆ ಮಾಡಲಿಲ್ಲ, ಬಟ್ ನಾನು ಟೆಕ್ನಿಕಲ್ ಸರ್ವೆಗೆ ಹೋಗಿದೆ. ಈಗ ಎಷ್ಟೆಷ್ಟು ಇದೆ ಕವರ್ ಆಗುತ್ತೆ ಅಂತಲ್ಲ, ಬಟ್ ಒಂದು ಮಾತ್ರ ನನಗೆ ಗೊತ್ತಾಗ್ಬಿಟ್ಟಿದೆ, ಜನರೆಲ್ಲ ಈ ಮಡಿಕೇರಿ ಕೊಡಗಿನವರು ನಮ್ಮ ರೇಡಿಯೋ ಕೇಳ್ತಾ ಇದ್ದಾರೆ. ನನಗೆ ಬರೋ ಒಂದೊಂದು ನ್ಯೂಸ್ಗಳು ಬರುತ್ತೆ ನೋಡಿ, ಎಸ್ಪೈಡ್ ಆಗಿದ್ರೆ ಸಾವು ಸಮಾಚಾರ ಬರುತ್ತೆ. ಕೆಲವರೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ನಿರ್ವಹಿಸ, ಯಾಕಂದರೆ ನಾನು ಟ್ರಾನ್ಸ್ಫರ್ ಮಾಡೋದು ಆ ಟೈಮಲ್ಲಿ ನಮ್ಮದು ಸೇವಾ ಮಾಡೋದಕ್ಕೆ ದುಡ್ಡು ತಗೊಳ್ತಾ ಇತ್ತು, ಇದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತದಲ್ಲಿ ನಾನು ತಗೊಳ್ತಾ ಇಲ್ಲ.

0: ಈಗ ಬರೋ ಒಂದೊಂದು ನ್ಯೂಸ್ಗಳು ಬರುತ್ತೆ ನೋಡಿ, ಎಸ್ಪೈರ್ ಆದರೆ ಸಾವು ಸಮಾಚಾರ ಬರುತ್ತೆ. ಕೆಲವರೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ನಿರ್ವಹಿಸ ಯಾಕಂದರೆ ನಾನು ಟ್ರಾನ್ಸ್ಫರ್ ಮಾಡೋದು ಆ ಟೈಮಲ್ಲಿ ನಮ್ಮದು ಸೇವಾ ಮಾಡೋದಕ್ಕೆ ದುಡ್ಡು ತಗೊಳ್ತಾ ಇತ್ತು, ಇದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತದಲ್ಲಿ ನಾನು ತಗೊಳ್ತಾ ಇಲ್ಲ. ಸೇವಾ ಮಾಡಿ ಪೇಮೆಂಟ್ ಇತ್ತು, ಈಗ ಪೇಮೆಂಟ್ ಇಲ್ಲ, ಆವಾಗ ಇತ್ತು. ನನಗೆ ಹೇಳ್ತಾ ಇದ್ದು ಅದು ಮೂಲೆ ಮೂಲೆ ಅಂತ ಫೋನ್ ಬರ್ತಾ ಇತ್ತು, ಈ ಥರ ಮಾಡಿ ಆ ಥರ ಮಾಡಿ ಈ ಥರ ಕೊಡಿ ದಯವಿಟ್ಟು ಕೊಡಿ ಅಂದೆಲ್ಲ. ದಟ್ ಮೀನ್ಸ್ ಏನು, ಅವರೆಲ್ಲ ನಮ್ಮ ರೇಡಿಯೋ ಕೇಳ್ತಾ ಇದಾರೆ ಅಂತಾನೆ. ಅಷ್ಟು ರೇಡಿಯೋ ಕೇಳುವಾಗ ನಮ್ಗೆ ಖುಷಿ. ಆಕ್ಚುಲಿ ನಾನು ಆಕಾಶವಾಣಿ, ನಾನು ಮಡಿಕೇರಿ ಆಕಾಶವಾಣಿ ವರ್ಕ್ ಮಾಡೋದಂತ
1: ಆಕಾಶವಾಣಿಯಿಂದ ಇನ್ನು ಏನಾದ್ರೂ ಕೊಡಬೇಕು ಶ್ರೋತೃಗಳಿಗೆ ಅಂತ
0: ಡೆಫಿನೆಟ್ ನಾನು
1: ಹೊಸ ಹೊಸ ಕನಸುಗಳು ಹುಟ್ಟುತ್ತಾ ಇತ್ತು ನಿಮಗೆ ಅಂತ.
0: ಇಲ್ಲಿಗೆ ನಾನು ಇಲ್ಲಿ ಬಂದ ನನ್ನ ಫ್ರೆಂಡ್ಸ್ ಒಬ್ಬರು ಬಂದಿದ್ರು ಮಲಯಾಳಿ, ಅವರಿಂದ ನಾವು ಇಲ್ಲಿ ಮಲಯಾಳ ಪ್ರೋಗ್ರಾಮೇ ಮಾಡಿಸಿದೆ. ನಾನು ಕಂಡ ಮಡಿಕೇರಿಯಿಂದ, ನಾನು ನೋಡಿ ಮಡಿಕೇರಿಯಿಂದ ಒಂದೊಂದು ದೇವಸ್ಥಾನ ಬಗ್ಗೆ ಒಂದು ಆರ್ಟಿಕಲ್ ಮಲಯಾಳದಲ್ಲಿ ಇಲ್ಲಿ ಮಾಡಿದ್ದೀನಿ. ಅದು ಸಹ ನಾನೇ ಕೊಟ್ಟಿದ್ದು, ಚಿತ್ರಗೀತೆಗಳು ಒಂದು ದೇವರ ಹಾಡುಗಳು ಹಾಕಿಬಿಟ್ಟು ಅದು ಹಾಕೋದು, ಭಾರಿ ಚೆನ್ನಾಗಿತ್ತು ಅದು.
1: ಜನರು ಇಷ್ಟಪಟ್ಟು
0: ದಟ್ ಮೀನ್ಸ್ ಇಲ್ಲಿ ತುಂಬಾ ಜನರು ಮಲಯಾಳಿಗಳು ಇದ್ದಾರೆ. ಅವರು ಅವರು ಕೇಳ್ತಾರೆ ನಮ್ಮ ರೇಡಿಯೋ ಕನ್ನಡ ಅವ್ರಿಗೆ ಗೊತ್ತಿದೆ, ಅವರು ಇದನ್ ಕೇಳ್ತಾರೆ. ತುಂಬಾ ಇಷ್ಟಪಟ್ಟರು, ತುಂಬಾ ಜನರು ನನಗೆ ಹೇಳ್ತಾರೆ ನಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ಇಂಟರ್ವ್ಯೂ ಅಂದ್ರೆ ಗೊತ್ತಾ, ಕೆಲವರು ಕೇರಳದಿಂದ ಬಂದು ಇಲ್ಲಿ ದೊಡ್ಡ ಸಾಹುಕಾರಗಳು ಆಗಿದ್ದಾರೆ. ಅವ್ರದ್ದು ಜೀವಿತ ತಗೊಂಡ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದೇ, ಅದು ಕನ್ನಡದಲ್ಲಿ ತಗೊಂಡ್ರು ಸಾಕು, ಬಟ್ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಅವ್ರು ಹೇಗೆ ಬಂದಿದ್ದಾರೆ, ಹೇಗೆ ಡೆವಲಪ್ ಆಗಿದ್ದಾರೆ ಅಲ್ಲಿ ಬರುತ್ತೆ. ಅದೊಂದು ಎಲ್ಲ ಅವನ ಹತ್ರ ಹೇಳಿ ಅವನು ಮಾಡಿಸ್ತಾ ಇತ್ತು, ಚಿತ್ರಗೀತೆಗಳು ಹಾಕಿ ತುಂಬಾ ಹಾಫ್ ಆನ್ ಅವರ್ ಪ್ರೋಗ್ರಾಮ್ ವೀಕ್ಲಿ ಮಾಡಿದ್ರು ಒಂದು ಟೂ ಇಯರ್ಸ್.
1: ಸರ್, ನೀವು ನಿಮ್ಮ ಮಾತೃಭಾಷೆ ಮಲಯಾಳ,
0: ಹೌದು,
1: ಕನ್ನಡ ಭಾಷೆಯನ್ನ ಹೇಗೆ ಕಲ್ತ್ರಿ, ಇಷ್ಟು ಚಂದ ಮಾತಾಡ್ತೀರ?
0: ಮಲಯಾಳ ಭಾಷೆ ಕನ್ನಡ, ನನ್ನ ವೈಫ್ ಕನ್ನಡ ಮತ್ತೆ ಓದಿದ್ದು, ಅವಳು ಕನ್ನಡ ಕನ್ನಡ ಮತ್ತೆ ಕೊಡೋತಕ್ಕೆ ಅವಳು. ಮತ್ತೆ ನನಗೆ ಇಲ್ಲಿ ಇದೆಲ್ಲ ಮಲಯಾಳ ಕನ್ನಡದಲ್ಲೇ ಮಾತಾಡ್ತಾರೆ ಸರ್, ನನಗೆ ಕನ್ನಡದ ಮೇಲೆ ಒಂದು ಪ್ರೀತಿ ಆಗಿಬಿಟ್ಟಿತ್ತು. ಬಟ್ ಏನೋ ಅದು ಮಿಕ್ಸ್ ಆಗಿ ಬರುತ್ತೆ ಅಂದ್ರೆ ಒಂದು ಪ್ರಾಬ್ಲಮ್ ಅಷ್ಟೇ.

0: ಮನೆಯಲ್ಲಿ ಕನ್ನಡ ಮಾತನಾಡ್ತಿದ್ರ?
1: ಮನೆಯಲ್ಲಿ ಕನ್ನಡ ಮಾತಾಡ್ತೀನಿ,
0: ಮಲಯಾಳಿದ್ರು. ಎಷ್ಟು ಭಾಷೆಗಳನ್ನ ಕಲ್ತ್ರಿ ಸರ್ ಆಕಾಶವಾಣಿ ಸಂಸ್ಥೆಗೆ ಬಂದ ನಂತರ?
1: ನಾನು ಆಕ್ಚುಲಿ ಆಕಾಶವಾಣಿಗೆ ಬಂದ ಆಮೇಲೆ ಎರಡೇ ಭಾಷೆ, ಯಾಕಂದ್ರೆ ನಂದು 36 ವರ್ಷ ಸರ್ವಿಸ್ ಅಲ್ಲಿ 32 ವರ್ಷ ಕನ್ನಡದಲ್ಲೇ ಇದೆ, ಈ ಕರ್ನಾಟಕದಲ್ಲೇ ಇದ್ದು ಕೆಲಸ ಮಾಡಿದ್ದು, ಹೊರಗಡೆ ಹೋಗ್ಲಿಲ್ಲ. ಬರೀ 4 ಇಯರ್ಸ್ ಮಾತ್ರ ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಕನ್ನಡ ಮಾತ್ರ ಮಾಡಲಿ. ಈಗ ಪಾಂಡಿಚೇರಿಯಲ್ಲಿ ಹೋಗಿರ್ಲಿಲ್ಲ, ಪಾಂಡಿಚೇರಿಗೆ ಚಾನ್ಸ್ ಸಿಕ್ತು. ನೀವು ಪಾಂಡಿಚೇರಿ ಅಲ್ವಾ, ನೀವು ಹೋಗ್ಬೋದಲ್ಲ ಅಂತ ನಮ್ಮ ಸೋನಲ್ ಆಫೀಸ್ ಕೇಳಿದ್ರು. ಬೇಡ ಸರ್, ನಾನು ಇಲ್ಲೇ ಇರ್ತೀನಿ
0: ಮಡಿಕೇರಿಯಲ್ಲಿ.
1: 2 ಸಲ ನನಗೆ ಟ್ರೈನ್ ಆನ್ಸರ್ ಬಂದಿತ್ತು ಕೇರಳಕ್ಕೆ, ನನ್ನ ಊರಿರ್ತ ನಾನು ಹೋಗ್ಲಿಲ್ಲ.
0: ನಿಮಗೆ ಇಬ್ಬನಿಗಳ ನಗರ, ದಕ್ಷಿಣ ಕಾಶ್ಮೀರ, ಈ ರೀತಿಯ ಒಂದು ಖ್ಯಾತಿಗೆ ಹೆಸರಾಗಿದೆ ನಮ್ಮ ಕೊಡಗು, ಮತ್ತೆ ಸೇನಾನಿಗಳ ನಾಡು ಅಂತ ಕೂಡ. ಇದೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ, ಕಾವೇರಿ ಮಾತೆಯ ತವರು ಕೂಡ. ಇಷ್ಟೆಲ್ಲ ಸಂಗತಿಗಳ ಒಟ್ಟಾರೆ ನಿಮಗೆ ಹೆಚ್ಚು ಆಕರ್ಷಣೆ ಮಾಡಿದಂತಹ ಸಂಗತಿ ಯಾವುದು, ಅಟ್ರಾಕ್ಟ್ ಮಾಡಿದ್ದು?
1: ಇಲ್ಲಿವರೆದು ಕೂರ್ಗೀಸ್ ಅವ್ರದ್ದು, ಕೊಡಗಿನ ಜನರದು ಆ ಪ್ರೀತಿ ಇದೆಯಲ್ಲ, ಪ್ರೀತಿ ಅವ್ರದ್ದು ಅದು ಭಾರಿ ಸ್ಪೆಷಲ್ ಆಯ್ತು. ಅದು ಅವರು ಇಷ್ಟಪಟ್ಟು ಬಿಟ್ರೆ ಅವ್ರ ಎಲ್ಲದಕ್ಕೂ ಅವರೊಂದು ಸ್ಪೆಷಲ್ ಆಗಿ
0: ಅರ್ಥ ಮಾಡ್ಕೊಂಡ್ರಿ.
1: ಅವರು ಒಳ್ಳೆ ಪ್ರೀತಿಯಿಂದ ನಮ್ಗೆ ಒಂದು ಏನು ಹೆಲ್ಪ್ ಬೇಕಂದ್ರೆ ಮಾಡ್ತಾರೆ, ಅದೊಂದು ಸ್ಪೆಷಲ್ ಇದೆ ಅವರು. ಮತ್ತೆ ಅವ್ರದ್ದು ಮದುವೆ ನೋಡಿ ಎಷ್ಟು ಜೋರಾಗಿ ನಡೆಯುತ್ತೆ, ನಮ್ಗೆ ಅದೆಲ್ಲ ಆಶ್ಚರ್ಯ ಅಲ್ವಾ? ನನಗೆ ಆಶ್ಚರ್ಯ ಅದು ಇಷ್ಟು ಜೋರಾಗಿ ನಡೆಯುತ್ತಾರಲ್ಲ. ಅದು ಅವರು ಮದುವೆ ಕರೆದ್ರೆ ಹೇಗೆ ನಮ್ಮನ್ನ ಟ್ರೀಟ್ ಮಾಡೋದು, ಅದೆಲ್ಲ ದೊಡ್ಡ ವಿಷಯ ಮೇಡಮ್.
0: ಕೊಡವ ಸಂಸ್ಕೃತಿಗೆ
1: ಸಂಸ್ಕೃತಿ ಭಾರಿ ಸ್ಪೆಷಲ್ ಸ್ಪೆಷಲ್
0: ನಾನು ಮಡಿಕೇರಿಯಲ್ಲೇ ಇರಬೇಕು ಅನ್ನೋ
1: ಆಸೆ ಆಸೆ ಬರುತ್ತೆ.
0: ಇಷ್ಟ
1: ಹೌದೌದು, ಗ್ಯಾರಂಟಿ. ಅದು
0: ಈ ಪ್ರವಾಸಿ ಸ್ಥಳಗಳ
1: ಎಲ್ಲಾದರೂ ಹತ್ರ ನಿಮಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ನೇಹ ಅಷ್ಟು ಖುಷಿಯಾಗಿರುತ್ತೆ.
0: ಆ ಸ್ನೇಹವನ್ನ ನಮ್ಮ ಶ್ರೋತೃಗಳು ಕೂಡ ಉಳಿಸ್ಕೊಳ್ತಾರೆ ಅಂತ ಹೇಳಬಹುದು. ನೀವು ಸುತ್ತಮುತ್ತಲು ಒಂದು ಪ್ರವಾಸಿ ಸ್ಥಳ ಅಂತ ಅಂದಾಗ ನೀವು ಭೇಟಿ ಕೊಟ್ರ
1: ಎಲ್ಲ ಕಡೆ? ನಾನು ಮಡಿಕೇರಿಯಲ್ಲಿರುವ 95% ಹೋಗಿರುತ್ತೆ.
0: ಹೆಚ್ಚು ಇಷ್ಟವಾದಂತಹದ್ದು ಸರ್
1: ನಿಸರ್ಗಧಾಮ ತಲಕಾವೇರಿ. ತಲಕಾವೇರಿ ಈಗ ಕ್ಲೋಸ್ ಮಾಡಿದ್ದಾರೆ, ಮೇಲೆ ಬ್ರಹ್ಮಗಿರಿ ಬೆಟ್ಟ ಒಂದಿದೆ, ಅಲ್ಲಿ ಮೇಲೆ ಹೋಗ್ಬಿಟ್ಟು ನೋಡಿದ್ರೆ ನಿಮಗೆ ಆ ವ್ಯೂ ನೋಡ್ಬೇಕು, ಸೂಪರ್ ಆಗಿರುತ್ತೆ. ಮತ್ತೆ ಒಂದು ನಿಸರ್ಗಧಾಮ, ನಿಸರ್ಗಧಾಮ ಭಾರಿ ಚೆನ್ನಾಗಿದೆ. ಮತ್ತೆ ನಮ್ಮ ರಾಯ ಸೀಟ್ ನೋಡಿ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಸಂಜೆ, ಬ್ಯೂಟಿಫುಲ್ ಆಗಿರುತ್ತೆ.
0: ಅಂದ್ರೆ ನಿಸರ್ಗದ ಏನು ಭಂಡಾರ ಇದೆ, ಅದನ್ನ
1: ಭಂಡಾರ ಇದು,
0: ಅದನ್ನ ನೀವು ನಿಮ್ಮದನ್ನಾಕ್ಸ್ಕೊಂಡ್ ಬಿಟ್ಟಿದ್ದೀರಾ ಅಲ್ವಾ? ಪ್ರವಾಸಿಗರು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಅದರಲ್ಲಿ ನೀವು ಇಲ್ಲೇ ಉಳಿಯುವಂತಹ ಪ್ರಯತ್ನ ಮಾಡಿ ಇಲ್ಲಿಯ ಸುಖವನ್ನ ಅನುಭವಿಸಿದ್ದೀರಿ, ಹಾಗೆಯೇ ನಿಸ್ವಾರ್ಥ ಸೇವೆಯನ್ನು ಕೂಡ ಸಲ್ಲಿಸಿದ್ದೀರಿ ಅಂತ ಹೇಳಬಹುದು.

0: ಯಾಕೆ ಈ ವಿಷಯ ಅಂತಂದರೆ, ನಿಮ್ಮ ಸೂಕ್ಷ್ಮ ಗ್ರಹಿಕೆ ಇದೆಯಲ್ಲ, ಅದರಲ್ಲಿ ಗೊತ್ತಾಗ್ತಾ ಇದೆ ಕಾರ್ಯಕ್ರಮಗಳು ಹೇಗಿರಬೇಕು. ನೀವು ಮೇಲ್ನೋಟಕ್ಕೆ ಮಾತನಾಡ್ತಾ ಇದ್ದೀರಾ, ಆದರೆ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರೋದೇ ಒಂದು ಬೇರೆ ಇದೆ. ನಮ್ಮ ಶ್ರೋತೃಗಳಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು, ಈ ರೀತಿ ಅವರನ್ನು ತಿದ್ದಬೇಕು, ಅವರಿಗೆ ಈ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಈ ರೀತಿಯ ಮನರಂಜನೆಯನ್ನು ಕೊಟ್ಟರೆ ನಮ್ಮ ಆಕಾಶವಾಣಿ ಮತ್ತಷ್ಟು ಸಮೃದ್ಧಿ ಹೊಂದುತ್ತೆ ಅಂತ ನೀವು ನಿಮ್ಮ ಮಾತುಗಳಿಂದ ನಮಗೆ ಅರ್ಥ ಆಗ್ತಾ ಇದೆ ಸರ್. ಆ ನಂತರದ ದಿನಗಳು ಸರ್ ಬರ್ತಾ ಬರ್ತಾ ಬೆಳವಣಿಗೆ ಆಗ್ತಾ ಆಗ್ತಾ ಹೇಗೆ ನೀವು ಅದನ್ನೆಲ್ಲ ತಿಳಿತಾ ಹೋದ್ರಿ? ಆರಂಭದ ದಿನಗಳಲ್ಲಿ ಬೇರೆ ರೀತಿ ಇತ್ತು, ಬರ್ತಾ ಬರ್ತಾ ಒಂದು 10 ವರ್ಷಗಳು ಆಗ್ತಾ ಇದ್ದ ಹಾಗೆ ಏನೆಲ್ಲ ಬೆಳವಣಿಗೆಯನ್ನು ಕಂಡ್ರಿ ನೀವು?
1: ಆಕಾಶವಾಣಿ ನಾರ್ಮಲಿ 10 ವರ್ಷ ಆದಮೇಲೆ ನಮಗೆ 4 ಇಯರ್ಸಲ್ಲಿ 2 ಇಯರ್ಸಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು ಜನರು ಫಸ್ಟ್ ಫಸ್ಟು ಇಲ್ಲಿ. ಇದೊಂದು ಡಿಫಿಕಲೈಸೇಷನ್ ಆಗಿ ಡಿಕ್ಲೇರ್ ಆಗಿತ್ತು. ಆಗ 2 ಇಯರ್ಸಲ್ಲಿ ಯಾರು ಬರ್ತಾರೋ ಬಂದು ಅವರು ಅಲ್ಲಿಗೆ ವಾಪಸ್ ಹೋಗ್ಬೋದು. ಬಟ್ ಆ ಟೈಮಲ್ಲಿ ನಾನು 10 ಇಯರ್ಸ್ ಆಯಿತು ಇಲ್ಲಿ. 10 ಇಯರ್ಸ್ ಆದಮೇಲೆ ನನಗೆ ನೆಕ್ಸ್ಟ್ ಟ್ರಾನ್ಸ್ಫರ್.
0: ಅದಾಗಿ ಬೇಸರ ಆಗಲಿಲ್ಲ?
1: ಬೇಸರ ಅಲ್ಲ, ನಾನು ಹೋಗಿ ನಾನು ವೈಫ್ಗೆ ಹೇಳಿದೆ ನಾನು ಬೇಗ ಮೈಸೂರು
0: ಹೋಗಿ. ಎಲ್ಲ 2 ವರ್ಷಕ್ಕೆ ಸಾಕು ಅಂತ ಹೋಗುವಾಗ ನೀವು 10 ವರ್ಷ ಉಳ್ಕೊಂಡ್ಬಿಟ್ರಲ್ಲ.
1: ಇಲ್ಲ, 10 ವರ್ಷ ಅಂದರೆ ನಮ್ಮ ಫ್ಯಾಮಿಲಿ, ನಾನು ಇಲ್ಲಿ ಮಡಿಕೇರಿ ಅವನ ಒಂಥರ ಆಗಿಬಿಟ್ಟಿದೆ.
0: ಅದೇ ವಿಶೇಷವಾದಂತಹ ಪ್ರೀತಿ ಇದ್ದಾಗ ಮಾತ್ರ ಈ ನೆಲವನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ,
1: ಅದು ಗ್ಯಾರಂಟಿ ಅದು. ಆಮೇಲೆ ನಾನು ವೈಫ್ಗೆ ಹೇಳಿ ನೀವು ಇಲ್ಲಿ ಇರು, ನಾನು ಹೋಗಿ ಬರ್ತೀನಿ ಮೈಸೂರಿಗೆ, ಹೋಗಿ 2 ಇಯರ್ಸಲ್ಲಿ ವಾಪಸ್ ಬರ್ತೀನಿ ಹೇಳಿದ್ರು. ಬಟ್ ಅವ್ರು ಇಲ್ಲ, ನಾವು ಮೈಸೂರಿಗೆ ಬರ್ತೀನಿ. ಆಗ ಮೈಸೂರಿಗೆ ಬಂದರು, ಬಂದಾದ್ಮೇಲೆ ಸ್ಕೂಲ್ ಚೇಂಜ್ ಆಯಿತು, ಸೆಂಟ್ರಲ್ ಸ್ಕೂಲ್ ಆಯಿತು. ಸೊ ಮತ್ತೆ ಅಲ್ಲಿಯೇ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಆಗ ನಾನು ಅಲ್ಲಿ ಮನೆ ಮಾಡಿದ್ದು, ಎಲ್ಲರೂ ಇಲ್ಲಿಯೇ ಮನೆ ಮಾಡ್ತಾ ಇತ್ತು, ಮಕ್ಕಳು ಅಲ್ಲಿ ಅಡ್ಜಸ್ಟ್ ಆಯಿತು. 4 ಇಯರ್ಸ್ 5 ಇಯರ್ಸ್ ಅಲ್ಲಿಯೂ ಅದೇ ಥರ ನಡೆಯುತ್ತಾ ಇತ್ತು.
0: ಮಕ್ಕಳ ಬಗ್ಗೆ ಹೇಳಿ ಸರ್.
1: ಮಕ್ಕಳು 2 ಮಕ್ಕಳು, ಒಂದು 2 ಹೆಣ್ಮಕ್ಕಳೇ, ಒಬ್ಬಳು ಪ್ರೀತು ಅಂತ, ಇನ್ನೊಬ್ಬಳು ಸ್ನೇಹ. ಒಬ್ಬಳು ಡಾಕ್ಟರ್ ಆಗಿದ್ದಾಳೆ, ಇನ್ನೊಬ್ಬಳು ಇಂಜಿನಿಯರ್ ಆಗಿದೆ, MS ಮಾಡ್ತಾ ಇದ್ದಾಳೆ ಜರ್ಮನಿಯಲ್ಲಿ. ಪ್ರೀತು ಲಂಡನ್ನಲ್ಲಿ ಅವಳು ಸ್ಪೆಷಾಲಿಟಿ ಮಾಡ್ತಾ ಇದ್ದಾರೆ, ಸೂಪರ್ ಸ್ಪೆಷಾಲಿಟಿ ಮಾಡ್ತಾ ಇದ್ದಾರೆ.
0: ಅವರು ಕೂಡ ರೇಡಿಯೋ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ.
1: ಅವರು ರೇಡಿಯೋ ಎಲ್ಲ ಅವರು ಇದೇನು ಗೊತ್ತಾ, ಅವರೆಲ್ಲ ಈ ಕಾಲದ ಮಕ್ಕಳು, ಅವರೆಲ್ಲ ರೇಡಿಯೋ ಜಾಸ್ತಿ ಕೇಳೋದಿಲ್ಲ. ಅದು ತಪ್ಪು ನಂದು ಇರ್ಬೋದು. ಅವರು ಓದಲಿಕ್ಕೆ CBSE ಬಂದಾದ್ಮೇಲೆ, CBSE ಸ್ಕೂಲ್ ಸೇರಿದ ಆಮೇಲೆ ಕಂಟಿನ್ಯೂಸ್ ಆಗಿ ಓದಬೇಕು ಹತ್ರ ಕಂಡೀಷನ್ ಬಂದು, ಅವ್ರು ರೇಡಿಯೋ ಕೇಳಲಿಕ್ಕೆ ಟೈಮೇ ಇರಲಿಲ್ಲ. ಟೈಮ್ ಕೇಳಲ್ಲ, ಟೈಮ್ ಮಾಡಿಸ್ಬೋದು, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನಾವು ಪ್ರೆಸ್ ಮಾಡಕ್ಕೆ ಹೋಗಲಿಲ್ಲ.
0: ಅವರ ಓದಿಗೆ ಅಪ್ಪನ ಸಹಕಾರ ಹೇಗಿತ್ತು?
1: ಅಪ್ಪನ ಸಹಕಾರ ಅಂದರೆ ಅವರು ಸ್ವಲ್ಪ ಓದ್ತಾ ಇತ್ತು 10th ವರೆಗೂ, 11th ಆಮೇಲೆ ಟ್ಯೂಷನ್ ಬಿಡೋದು ಅದು ಎಲ್ಲ ಆಯಿತು. ನಮಗೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ, ಆ ಟೈಪ್ ಇತ್ತು. ಆ ಸಹಕಾರ ಅಂದರೆ ಎಲ್ಲ ಫೆಸಿಲಿಟಿ ಕೊಡೋದೇ ನಮ್ದು ಸಹಕಾರ, ಓದೋದು ಎಲ್ಲ ಅವ್ರದೇ. ಮತ್ತು ಜಸ್ಟ್ ಚೆಕ್ಕಿಂಗ್ ಮಾಡ್ತಾ ಇರಬೇಕು ಮಕ್ಕಳನ್ನ, ಕರೆಕ್ಟಾಗಿ ಓದ್ತಾ ಇದ್ದಾರ, ಎಷ್ಟು ಮಾರ್ಕ್ ತೆಗಿತಾ ಇದ್ದಾರೆ, ಅದು ಎಲ್ಲಿ ಎಲ್ಲಿ ಸ್ವಲ್ಪ ವೀಕ್ ಇದೆ ಅದು ಇಂಪ್ರೂವ್ ಮಾಡಿಸ್ಬೇಕು, ಆ ಥರ ಮಾಡ್ತಾ ಇತ್ತು. ಅದಕ್ಕೆ ಒಳ್ಳೆ ಅವ್ರದ್ದು ಇಬ್ಬರು ಎಲ್ಲ ಫಸ್ಟ್ ಆಗಿರುತ್ತು ಸ್ಕೂಲಲ್ಲಿ, ಫಸ್ಟ್ ಇತ್ತು.
0: ಅಥವಾ ಪ್ರಿಯಾ ಅವ್ರ ಮೇಲೆ ಜವಾಬ್ದಾರಿಯನ್ನು ಹೊರಿಸ್ಬಿಟ್ರ?
1: ಪ್ರಿಯಾ ಸ್ಕೂಲ್ ವಿಷಯದಲ್ಲಿ ತಲೆ ಹಾಕುತ್ತಾ ಇರಲಿಲ್ಲ. ಅವಳು ಇಲ್ಲಿ LKG UKG ಓದುವಾಗ ಮಾತ್ರ ಹೆಲ್ಪ್ ಮಾಡಿದ್ ಬಿಟ್ಟು ಬಾಕಿ ಎಲ್ಲ ಅವರವರೇ ಮಾಡ್ತಾ ಇತ್ತು ಮಕ್ಕಳಿಗೆ. ಮತ್ತೆ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುವಾಗ ನಂಗೆ ಕ್ವಶನ್ ಕೇಳ್ತಾ ಇತ್ತು, ವೈ ಇದೆ ಸರ್ ಪಂಡಿತ್ ಹತ್ರ ಅಷ್ಟೇ. ಅವ್ರ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ದು, ಮಕ್ಕಳಿಗೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಅವರು ಫುಲ್ ಸಪೋರ್ಟ್ ಕೊಡ್ತಾ ಇತ್ತು. ಆ ಲೆಕ್ಕದಲ್ಲಿ ಸಪೋರ್ಟ್ ಕೊಡಲೇಬೇಕಲ್ಲ, ಅವ್ರ ಫ್ಯಾಮಿಲಿ ತಾಯಿಂದ್ರೆ
0: ಮಕ್ಕಳಿಗೆ ಸಹಜವಾಗಿ ಅಪ್ಪನನ್ ಕಂಡ್ರೆ ಜಾಸ್ತಿ ಪ್ರೀತಿ.
1: ಹೌದು,
0: ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದ್ದು.
1: ಹೌದು, ಕರೆಕ್ಟ್. ಅದು
0: ಅವರು ಏನಾಗಬೇಕು ಅಂತ ಕನಸು ಕಂಡಿದ್ರಿ ಸರ್?
1: ಏನಾನು ಈ ಡಾಕ್ಟರ್ ಆಗಿದವಳು ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು,
0: ಈಡೇರ್ತು
1: ಇಂಜಿನಿಯರ್ ಆಗಬೇಕು ಅಂತ ಇತ್ತು ಅವಳಿಗೆ. ಬಟ್ ನಾನು ಹೇಳಿದ್ದು ಬೇಡ ನೀನು ಡಾಕ್ಟರ್ ಆಗಬೇಕು ಅಂತ, ಆಗ ಡಾಕ್ಟರ್ ಆಯಿತು. ಈ ಸೆಕೆಂಡ್ ಅವಳಿಗೆ ಬೇರೆ ಏನೋ ಆರ್ಟಿಕಲ್ ಫ್ಯಾಷನ್ ಟೆಕ್ನಾಲಜಿ ಆ ಥರ ಎಲ್ಲ ಓದಬೇಕು ಅಂದಿತ್ತು. ಬಟ್ ನಾನು ಇಂಜಿನಿಯರಿಂಗ್ ಸೇರಿಸಿದೆ, ಇಂಜಿನಿಯರ್ MS ಮಾಡ್ತಾ ಇದ್ದಾಳೆ.
0: ಈಗ ಇಬ್ಬರು ಮಕ್ಕಳನ್ನು ಸರ್ ದೂರ ಇದ್ದಾರೆ, ಈಗ ನಿವೃತ್ತಿ ಹೊಂದ್ತಾ ಇದ್ದೀರಾ, ಏನ್ ಅನ್ನಿಸ್ತಾ ಇದೆ?
1: ಮಕ್ಕಳನ್ನ ದೂರ ಬಿಡಬಾರ್ದು ಅಂತ ಅನಿಸ್ತಾ ಇದೆ ನಮಗೆ, ಈಗ ಅನಿಸ್ತಾ ಇದೆ. ಯಾಕಂದ್ರೆ ಓದಬೇಕು ಅದೆಲ್ಲ ಕರೆಕ್ಟೇ, ಬಟ್ ನಮ್ಮ ಹತ್ರ ಇರಬೇಕು ನಾವು, ಮತ್ತೆ ಇವರಿಗೋಸ್ಕರ ತಾನೇ ಬದುಕು.
0: ಈಗ ನಿವೃತ್ತಿಯ ಬದುಕು ಆರಂಭ ಆಗುವಾಗ ಸಾಕಷ್ಟು ಒಂದು ಮನಸ್ಸಿನಲ್ಲಿ ಏನೇನೋ ಹೊಸ ಹೊಸ ಭಾವನೆಗಳು ಮೂಡುತ್ತೆ. ಮನೆ ತುಂಬ ಜನ ಇರಬೇಕು ಮತ್ತೆ

0: ಸಾಕು ಪ್ರಾಣಿಗಳು ಇರಬೇಕು,
1: ಬೇಕು
0: ಸ್ನೇಹಿತರು
1: ಬೇಕು.
0: ಇರಬೇಕು, ಸಂಬಂಧಿಕರು ಬೇಕು, ಅವ್ರ ಜೊತೆ ಮಾತನಾಡಬೇಕು. ಇಷ್ಟು ದಿನ ನಾನು ಅವರಿಗೆ ಸಮಯವನ್ನು ಕೊಟ್ಟಿಲ್ಲ,
1: ಹೌದು ಕರೆಕ್ಟ್. ಅದು
0: ನಾನು ನನಗೆ ಇಷ್ಟವಾದಂತಹ ತಿಂಡಿಯನ್ನು ಮಾಡಿಸಿ ತಿಂದಿಲ್ಲ, ಮತ್ತು ರಜೆ ದಿನಗಳಲ್ಲೂ ಕೂಡ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ಇವೆಲ್ಲ ಒಂದಷ್ಟು ಆಲೋಚನೆಗಳು ಹುಟ್ಟುತ್ತೆ.
1: ಹೌದು ಕರೆಕ್ಟ್.
0: ಆ ಸಂದರ್ಭದಲ್ಲಿ ನೀವು ಏನನ್ನು ಹೊಸತಾಗಿ ಹುಡುಕಬೇಕು ಅಂದ್ಕೊಂಡಿದ್ದೀರಾ ಈಗ?
1: ಈಗ ನಾನು ನಂದು ಈಗಿರೋ ಸಿಚುವೇಶನ್ ನಾನು ಹೇಳ್ತೇನೆ ಅಂದರೆ, ನಿಮ್ಮ ಮನೆ ನೀವು ಇದೆಲ್ಲ ಮುಂಚೆ ಸ್ಟಾರ್ಟ್ ಮಾಡಬೇಕು. ಈಗ ರಿಟೈರ್ಮೆಂಟ್ ಟೈಮಲ್ಲಿ ನಾವು ಈಗೆಲ್ಲ ತಿಂಕ್ ಮಾಡಿಬಿಟ್ಟು ಇದೆಲ್ಲ ಆಗಬೇಕಂದ್ರೆ ಆಗೋದೇ ಇಲ್ಲ. ಒಂದು 10 ವರ್ಷ ಮುಂಚೆಲ್ಲೇ ನೀವು ತಿಂಕ್ ಮಾಡಿಬಿಟ್ಟು ನೀವು ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಬಟ್ ನಾರ್ಮಲಿ ಯಾರು ಮಾಡೋದಿಲ್ಲ, ಅವರು ರಿಟೈರ್ಮೆಂಟ್ ಆವಾಗ ನೋಡೋಣ ಅಂತ ಇರುತ್ತೆ. ಈಗ ಅನಿಸ್ತಾ ಇದೆ ನಾವು ಇನ್ನೂ ಸ್ವಲ್ಪ ಮುಂದೆ ಶುರು ಮಾಡಬೇಕಾಯಿತು. ಒಂದೊಂದು ಪ್ಲ್ಯಾನ್ಗಳು, ಟೂರಿಗೆ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಮಾಡಲೇಬೇಕು. ಆಗ ನಿಮಗೆ ಖುಷಿ, ಅದೊಂದು ಸ್ಪೆಷಲ್ ಎಫೆಕ್ಟ್ ಬರುತ್ತೆ. ಮಕ್ಕಳೆಲ್ಲ ಹತ್ತಿರ ಇರಬೇಕು, ದೂರ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು. ಅವ್ರದ್ದು ಓಕೆ, ಬಟ್ ನಮ್ಮ ಮನಸ್ಸಲ್ಲಿ ಅವ್ರು ನಮ್ಮ ಹತ್ರ ಇರಬೇಕು ಅಂತ ಆಸೆ ಬರುತ್ತೆ. ಈ ಟೈಮಲ್ಲಿ ಆ ಥರ ಅನಿಸುತ್ತೆ, ಅವ್ರು ಇಲ್ಲೇ ಇದ್ರೆ ಚೆನ್ನಾಗಿತ್ತು, ಫೈ ದೂರ ಹೋಗಿದೆ ಯಾಕೆ, ಇಷ್ಟು ಎಷ್ಟು ಸಿಗೋದೋ ಅಷ್ಟು ಸಾಕು ಅಂತ ತಿಂಕ್ ಮಾಡಬೇಕು. ಅದು ಮಾಡೋದೇ ಇಲ್ಲ ಮನುಷ್ಯರು. ಮನುಷ್ಯರು ಅಂದರೆ ಅದು ಡಿಫ್ರೆಂಟ್. ಮೂರನೇದು ಎಕ್ಸಸೈಸ್ ಮಾಡ್ತಾ ಇರಬೇಕು. ನಾವು ಅದು ಮಾಡೋದಿಲ್ಲ. ನಾವು ಆಫೀಸು ಮನೆ, ಆಫೀಸು ಮನೆಯಿಂದ ಇರುತ್ತೆ ನೋಡಿ, ಎಕ್ಸಸೈಸ್ ಏನು ಮಾಡೋದಿಲ್ಲ. ಎಕ್ಸಸೈಸು ಮಾಡ್ತಾ ಇರಬೇಕು, ಅದು ಸ್ಟಾರ್ಟಿಂಗ್ಲೇ ಮಾಡ್ಕೊಂಡು ಬರಬೇಕು. ಆಗ ಮಾತ್ರ ನಿಮಗೆ ಈ ಟೈಮಲ್ಲಿ ಫ್ರೀ ಆಗಿರುತ್ತೆ. ಎಲ್ಲದರಲ್ಲಿ ಈ ತುಂಬ ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿ ಫಿಟ್ ಮಾಡಬೇಕಾಗುತ್ತೆ. ಅದು ಕಷ್ಟ ಇದೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಒಂದು 40 ವಯಸ್ಸಿಂದಲೇ ಶುರು ಮಾಡಬೇಕು. ಸ್ಲೋಲಿ ಸ್ಲೋಲಿ ಸ್ಲೋಲಿ ಒಳ್ಳೆ ಎಕ್ಸಸೈಸ್ ಮಾಡಿ ನಮ್ಮ ಶರೀರ ಫಿಟ್ ಆಗಿರಬೇಕು. ದನ್ ಆಗ ನಿಮಗೆ ಎಂಜಾಯ್ ಆಗಿ ನಿಮ್ಮದು 60+ ಯೂಸ್ ಮಾಡ್ಕೊಳ್ಬಹುದು.
0: ಆರೋಗ್ಯದ ಕಡೆಯೂ ಕೂಡ ಸಾಕಷ್ಟು ಗಮನವನ್ನ
1: ಕೊಡಬೇಕಿತ್ತು. ನಾವು ಬರೀ ಆಫೀಸ್ ಆಫೀಸ್ ಕೊಳ್ತೀವಿ, ಆಫೀಸ್ ಮನೆ ಫ್ಯಾಮಿಲಿ, ಮನೆ ಫ್ಯಾಮಿಲಿ ಆಗಿ ಇರ್ತಾ ಇತ್ತು.
0: ಫ್ಯಾಮಿಲಿಗಿಂತ
1: ಆಫೀಸ್,
0: ಶ್ರೀ ಆನಂದನ್ ಅವರಿಗೆ ಆಫೀಸೇ
1: ಆಫೀಸ್ ಜಾಸ್ತಿ ಇತ್ತು. ವೈಫ್ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇತ್ತು ಅವ್ ಇಲ್ಲಿರುವಾಗ, ಬರೀ ಆಫೀಸ್ ಆಫೀಸ್, ನಮ್ಗೆ ಇಲ್ಲಿ ಬರೋದೇ ಇಲ್ಲ ಅಂತ. ಅಲ್ಲ ಆ ಟೈಮಲ್ಲಿ ಕೆಲಸ ಇತ್ತು,
0: ಆ ಪ್ರಶ್ನೆ ಕೇಳಬೇಕಿತ್ತು, ನೀವು ಉತ್ತರ ಹೇಳ್ಬಿಟ್ರಿ.
1: ಅಲ್ಲ ಆಫೀಸಲ್ಲಿ ಕೆಲಸ ಇರುವಾಗ ನಾವು ಆಫೀಸ್ ಕೆಲಸ ಫಿನಿಷ್ ಮಾಡ್ಕೊಂಡು ಹೋಗೋದು ಒಂದು ಖುಷಿ ನಮಗೆ. ಈಗ ನೀವು ಒಂದು ಕೆಲಸ ಇಟ್ಟುಕೊಂಡ್ರೆ,
0: ನೀವು ರೇಡಿಯೋನ ಹೆಚ್ಚು ಪ್ರೀತಿ ಮಾಡ್ತಿದ್ರಿ, ಏನೋ ಒಂದು ಶಿಸ್ತನ್ನ ಬೆಳೆಸ್ಕೊಂಡಿದ್ದೀರಾ ಸಂಸ್ಥೆಯಲ್ಲಿ. ಯಾವುದಾದ್ರೂ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತ ಅಂದ್ರೆ ಹಿಡಿದ ಹಠ, ಅದು ಛಲದಿಂದ
1: ಅದನ್ನ ಫಿನಿಶ್ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್, ಅದು ನಮ್ದೊಂದು ಸ್ಯಾಟಿಸ್ಫೈ ಸಿಗುತ್ತೆ ನಿಮ್ಗೆ. ಅದು ಗೊತ್ತಾಗುತ್ತೆ ಗೊತ್ತಿಲ್ಲ, ನಾವೊಂದು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಖುಷಿಯಾಗಿ ಮನೆಗೆ ಹೋಗುವಾಗ ನಮ್ಗೆ ಯು ಆರ್ ಗೆಟಿಂಗ್ ಎ ಒಂದು ಫೀಲಿಂಗ್ ಇರುತ್ತೆ ನೋಡಿ. ಅದು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ, ಅದು ಅದೊಂದು ಖುಷಿ.
0: ಆ ಸಂದರ್ಭದಲ್ಲಿ ಆ ಮಕ್ಕಳನ್ನ, ಪತ್ನಿಯನ್ನ, ಎಲ್ಲೋ ಒಂದು ಕಡೆ ಅವರ ಪ್ರೀತಿಯನ್ನ ಕಳ್ಕೊಂಡೆ ಅಂತ ಇವತ್ತು ಫೀಲಿಂಗ್ ಬರ್ತಾ ಇರಬಹುದೇನೆ ಈ ಕ್ಷಣದಲ್ಲಿ ಅಂತ ಅನ್ಕೊಳ್ಬಹುದು.
1: ಬಟ್ ಮೇಡಮ್ ಫೀಲಿಂಗ್ ಅಂದರೆ ನಾನು ಹತ್ರ ಚಾನ್ಸ್ ಕೊಡ್ತಾ ಇರಲಿಲ್ಲ. ಈ ಎಲ್ಲ ಕರೆಕ್ಟಾಗಿ ಇತ್ತು, ಮನೆಯಲ್ಲೆಲ್ಲ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. ನನಗೆ ಒಂದು ಸಲ ನನ್ನ ಮಗಳು ಮೂರನೇಗೆ 4 ವಯಸ್ಸು ಆಗಿರ್ಬೋದು, ನನಗೆ ಒಂದು ಸ್ವಲ್ಪ ಟೂರು ಸಿಕ್ತು ಕೊಚ್ಚಿಗೆ ಇಲ್ಲಿಂದ, ಅಲ್ಲಿ ಜನ ಇರಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ರು. ಬಟ್ಟು ನಾನು ಅಲ್ಲಿ ಹೋದ ಆಮೇಲೆ ಒಂದು ತಿಂಗಳು ಅಲ್ಲಿ ನಿಂದೆ, ಆಮೇಲೆ ನಾನು ಅಂದ್ಕೊಂಡೆ ಸುಮ್ಮನೆ ಈ ಟೈಮಲ್ಲಿ ನಾವು ಮನೆ ಬಿಟ್ಟು ಇರಬಾರ್ದು. ನಿಮ್ಮ ಮಕ್ಕಳು ಚಿಕ್ಕ 3ನೇ ವಯಸ್ಸು 4ನೇ ವಯಸ್ಸು ಆಟ ಆಡೋದು ಇದೆಲ್ಲ, ಅವ್ರದ್ದು ಹಠ ಅದು ಇದೆಲ್ಲ ನೀವು ಮಿಸ್ ಮಾಡ್ಕೊಳ್ಳಿ, ನಿಮ್ಗೆ ಲೈಫಲ್ಲಿ ಸಿಗಲ್ಲ ಅದು. ನಾನು ಹೇಗಾದ್ರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಇಲ್ಲಿ ಬಂದುಬಿಟ್ಟೆ. ಆ್ಯಕ್ಚುಲಿ ಅಲ್ಲ ಬೆನಿಫಿಟ್ ಕೊಡ್ತಾ ಇತ್ತು ನಮ್ಗೆ ಅಲ್ಲಿ, ಅದೆಲ್ಲ ಬೇಡ ನಮಗೆ. ನನಗೆ ಬೆನಿಫಿಟ್ ಅಂದರೆ ಇದೆ, ಮಕ್ಕಳ ಪ್ರೀತಿ ಅಲ್ಲ, ಮಕ್ಕಳ ಆಟ ಆಟ ಅದು ನಿಮಗೆ ಫ್ಯೂಚರಲ್ಲಿ ಸಿಗೋದಿಲ್ಲ, ಯಾಕಂದರೆ ಅವ್ರು ದೊಡ್ಡವರಾಗಿ ಬಿಡ್ತಾರೆ. ನೀವು ಇದೆಲ್ಲ ನೋಡಬೇಕು, ಇದೇ ನಿಮ್ಮ ಭಾಗ್ಯ ಅಂತ ಹೇಳ್ಬೋದು. ಅವ್ರಿಗೆ ಮೋಸ್ಟ್ಲಿ ಆಟ ಹಿಡಿಬೋದು, ಕಲಿ ಅಳುತ್ತಾ ಇರ್ಬೋದು, ಅದೆಲ್ಲ ನೋಡೋದು ಎಲ್ಲಿ ಸಿಗುತ್ತೆ, ಆಮೇಲೆ ಸಿಗುತ್ತೆ.
0: ಅಪ್ಪನ ಕರ್ತವ್ಯವನ್ನು ಕೂಡ ನೀವು ಪೂರೈಸಿದ್ದೀರಿ ಅಂತ ಹೇಳ್ಬೋದು. ಆ ಕನಸುಗಳನ್ನೆಲ್ಲ ನೆನಪಿದೆ
1: ಅದು ನನಗೆ. ಆಗ ನಾನು ಅದು ಬಿಟ್ಟು ನೆಕ್ಸ್ಟ್ 3 ಮಂತ್ ಸಿಕ್ಕಿತ್ತು, 1 ಮಂತ್ ಅಲ್ಲೇ ಬಂದ್ಬಿಟ್ಟೆ ಸಾಕು, ಬೇರೊಬ್ಬರಿಗೂ ಬಂದ್ರು ಅದಕ್ಕೆ
0: ಮಿಸ್ ಮಾಡ್ಕೊಳ್ಬಾರ್ದು.
1: ಇಲ್ಲಿಂದ ಒಬ್ಬರನ್ನ ಕಳಿಸಿ ನಾನು ಇಲ್ಲಿ ಬಂದ್ಬಿಟ್ಟೆ.
0: ಮಕ್ಕಳ ಪ್ರೀತಿಯನ್ನು
1: ಮಿಸ್ ಮಾಡಬಾರ್ದು, ಮಿಸ್ ಮಾಡಬಾರ್ದು. ನಂದು ಅಂದ್ರೆ 3 ತಿಂಗಳು ರಜೆ ಮಾಡ್ಕೊಂಡು ಆದ್ರೂ ಬಂದು ಸ್ವಂತ ಮಕ್ಕಳದ್ದು ಆ 3ನೇ ವಯಸ್ಸು 2ನೇ ವಯಸ್ಸು ಟೈಮಲ್ಲಿರುವ ಆಟ ಇದೆಲ್ಲ ನೋಡ್ಬೇಕು ನಾವು. ದಟ್ ಈಸ್ ಅದು.

0: ನಿಮಗೆ ವಾಪಸ್ ಯಾವತ್ತೂ ಸಿಗಲ್ಲ, ಅದು ಗ್ಯಾರಂಟಿ. ಅದು
1: ಹಣ ಸಿಕ್ಕಬಹುದು,
0: ಹಣ
1: ಆಸ್ತಿ
0: ನಿಮ್ಗೆ ಇನ್ನೂ
1: ಸಿಕ್ಕಬಹುದು,
0: ಮಾಡ್ಬೋದು,
1: ಆದ್ರೆ
0: ಬಟ್ ಇದು
1: ಮಕ್ಕಳ ಪ್ರೀತಿ ಸಿಕ್ಕಲ್ಲ.
0: ಸ್ವಂತ ಮಕ್ಕಳದು ಸಿಗಲ್ಲ.
1: ಹಾ ಹಾ ಹಾ
0: ಬೇರೊಬ್ಬರು ಮಾಡೋದೆಲ್ಲ ನೀವು ನೋಡ್ಬೋದು, ಬಟ್
1: ಹೌದು
0: ಸ್ವಂತ
1: ಹೌದು.
0: ಮಕ್ಕಳು ಹಟ್ಟ ಹಿಡಿಯೋದು, ಅವರು ಗಲಾಟೆ ಮಾಡೋದು, ಅವರು ವಾಕ್ ಮಾಡಿಕೊಂಡು ಬೀಳೋದು ಬಿದ್ದು ಅದು ಮಾಡೋದು, ಅದೆಲ್ಲ ಸಿಗುತ್ತಾ?
1: ಇಲ್ಲ ಇಲ್ಲ ಇಲ್ಲ.
0: ಸಿಗೋದಿಲ್ಲ. ಅದು ತಾಯಿಗೆ ಸಿಗ್ಬೋದು ಬಟ್ ನಮಗೆ ಸಿಗೋದಿಲ್ಲ.
1: ಒಂದು ವರ್ಣನೆಯನ್ನು ಮಾಡ್ತಾ ಇದ್ರೆ ನಿಜವಾಗಿ ಕೂಡ ಕಂಬನಿ ಉದುರುತ್ತೆ. ನಿಜವಾಗಿ ನಿಮ್ಮ ಒಂದು ಪ್ರೀತಿ, ಅಪ್ಪನ ಪ್ರೀತಿ ಇಷ್ಟೆಲ್ಲ ಇದೆಯಾ? ಈ ಒಂದು ಕೆಲಸದ ನಡುವೆಯೂ ಕೂಡ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇಲ್ಲೋ ಒಂದು ಕಡೆ ನಿಮ್ಮಲ್ಲಿ ಒಂದು ಸಾಹಿತ್ಯ ಅನ್ನೋದು ಅಡಗಿದೆಯಾ ಅಂತ ಹೇಳಬಹುದು?
0: ಸಾಹಿತ್ಯ ಅಲ್ಲ, ನಿಜವಾದ ಜೀವನದಲ್ಲಿ ಇರೋದು ಆಯುಷ್ಯ ಹೇಳೋದು ನಾನು. ದಿಸ್ ಇಸ್ ಇದು ಎಲ್ಲರೂ ಮಾಡಬೇಕು ಅಂತ
1: ಅಲ್ಲ, ಕವಿಗಳಿಗೆ
0: ಸಿಕ್ಕ ನೀವು ಥಿಂಕ್ ಮಾಡಿ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ, ಅದು ಸಿಕ್ಕೋದಿಲ್ಲ. ಮತ್ತೆ ನಾನು ನೋಟ್ ಮಾಡಿಕೊಂಡೆ, ಇದು ಮಿಸ್ಸಿಂಗ್, ವಿ ಆರ್ ಮಿಸ್ಸಿಂಗ್ ಎ ಗ್ರೇಟ್ ಚಾನ್ಸ್ ಅಂತ ವಾಪಸ್ ಬಂದ್ಬಿಟ್ಟೆ ಇಮಿಡಿಯೇಟ್. ಇಲ್ಲಿ ಸರ್ ನನಗೆ ಪ್ರಾಬ್ಲಮ್ ಇದೆ ಫ್ಯಾಮಿಲಿಯಿಂದ ಹೇಳ್ಬಿಟ್ಟು ಇಲ್ಲಿಂದ ಬೇರೊಬ್ಬರು ಕಳಿಸಿದ್ರು, ಅವ್ರು ರೆಡಿ ಇದ್ರು, ನಾನು ಬಂದು ಇಲ್ಲಿ ಸೇರಿಕೊಂಡೆ.
1: ಸಂತೃಪ್ತಿಯಿಂದ ವಾಪಸ್ ಬಂದ್ರು.
0: ಅದು ಅದರಿಂದ ನನಗೆ ದೇವರು ಯಾವ ಪ್ರಾಬ್ಲಮ್ ಕೊಟ್ಟಲಿಲ್ಲ ಇಷ್ಟವರೆಗೂ. ಇದೆಲ್ಲ ವಿಷಯ ನಾನು ಅದೇ ಥರ ಸಿನ್ಸಿಯರ್ ಆಗಿಯೇ ಮಾಡ್ತಾ ಇತ್ತು ಕೆಲಸ ಎಲ್ಲ, ಮನೆ ಕೆಲಸ ಆದರೂ ಸರಿ, ಇಲ್ಲಿ ಆದರೂ ಸರಿ, ಫ್ಯಾಮಿಲಿ ಆದರೂ ಸರಿ, ತಂದೆ ಆಗಿ ಸರಿ,
1: ರಜೆ ದಿನಗಳಾದರೂ ಸರಿ,
0: ರಜೆ ದಿನ ಆದರೂ ಕೆಲಸ ಕೆಲಸ ಅದು ಅಲ್ವಾ? ಅದೇನು ಇಲ್ಲ, ಕೆಲಸ ರಜೆ ದಿನ ನಮ್ಮ ಕರ್ತವ್ಯ ಫಿನಿಶ್ ಮಾಡಬೇಕು. ಆ ಫಿನಿಶ್ ಮಾಡಿ ಅದೊಂದು ಔಟ್ಪುಟ್ ಇದೆಯಲ್ಲ, ಅದೊಂದು ಟೇಸ್ಟ್, ಆ ಟೇಸ್ಟ್ ನಿಮ್ಗೆ ಎಲ್ಲಿ ಸಿಗುತ್ತೆ?
1: ಹೌದು ಹೌದು ಹೌದು. ಈ ಸಂತೃಪ್ತಿಯನ್ನ ಸ್ವಾರ್ಥ ಭಾವನೆ ಇರುವಂತವರಲ್ಲಿ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಕೆಲಸವನ್ನು ಕೂಡ ಹೆಚ್ಚು ಪ್ರೀತಿಸಿ ಗೌರವಿಸಿ ವೃತ್ತಿ ಧರ್ಮವನ್ನು ಕಾಪಾಡುವಂಥದ್ದು ಇದೆಯಲ್ಲ, ಅದು ನಮಗೆ ಸಂತೃಪ್ತಿಯನ್ನು ತಂದುಕೊಡುತ್ತೆ. ಆ ಸಂತೃಪ್ತಿಯಿಂದ ನಾವು ಇತರರಿಗೆ ಆನಂದವನ್ನು ಹಂಚಬಹುದು ಅಂತ ನಿಮ್ಮಿಂದ ನಾವು ತಿಳ್ಕೊಳ್ಬಹುದು ಸರ್.

0: ಏನು ಸರ್, ಈಗ ನೀವು ಇಲ್ಲಿ ಕೆಲಸ ಮಾಡುವಾಗ ಅಂದರೆ ಇಲ್ಲಿ ಸೇವೆ ಸಲ್ಲಿಸುವಾಗ ಇಲ್ಲಿಯ ಕಾರ್ಯಕ್ರಮಗಳನ್ನು ನೀವು ಶ್ರೋತೃಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಕೆಲಸದಲ್ಲಿಯೂ ಕೂಡ ನೀವು ಭಾಗಿಯಾಗಿದ್ರಿ, ಅಂದರೆ ಓಬಿ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಕಂಡಂತಹ ದೃಶ್ಯಗಳನ್ನು ನೀವು ವರ್ಣಿಸಬಹುದಾ ನಿಮ್ಮ ಮಾತುಗಳಲ್ಲಿ?
1: ಆಕ್ಚುಲಿ ನಾನು ಇಲ್ಲಿ ಇರುವಾಗ ನಾವು ಲೈವ್ ಕೊಡು ಒಂದು ಪದ್ಧತಿ ರೆಡಿ ಆಯಿತು. ಎಲ್ಲಿಂದ? ತಲಕಾವೇರಿಯಿಂದ. ಅದು ಎರಡು ಮಾರ್ನಿಂಗ್ ಒಂದುವರೆಗೆಲ್ಲ ಉದ್ಭವ ಆಗುತ್ತೆ, ಅದುವರೆಗೂ ನಾವು ಅಲ್ಲಿ ಇರಬೇಕು. ಲೈವ್ ಕೊಡೋಕೆ ಆಗೋದಿಲ್ಲ ಅಂದರೆ ರೆಕಾರ್ಡ್ ಮಾಡಿ ಸಿ ಡಿ ಮಾಡಿ ಇಲ್ಲಿ ತಂದು ನೆಕ್ಸ್ಟ್ ವಿತ್ ಇನ್ 1 ಅವರಲ್ಲಿ ಪ್ಲೇ ಮಾಡಿ ಇಲ್ಲಿಗೆ ಕಳಿಸ್ಬೇಕು, ಇಲ್ಲಿ ಬೆಂಗಳೂರು ಕಳಿಸ್ಬೇಕಾಗಿತ್ತು. ಅದೆಲ್ಲ ಒಂದು ತಿಂಗ್ ಮಾಡುವಾಗ ಒಂದು ಖುಷಿ, ಅದೆಲ್ಲ ಮಾಡಿದ್ದೀನಿ ನಾವು. ಅದೊಂದು ಸ್ಪೆಷಲ್ ಎಫೆಕ್ಟ್,
0: ಜನ ಜಾತ್ರೆಯ ನಡುವೆ
1: ಅದೊಂದು

0: ಈಗ ಅದೆಲ್ಲ ಈಸಿ ಆಗುತ್ತೆ. ಈಗ ಈಗ ಒಂದು ಟೆಲಿಫೋನ್ ಮೊಬೈಲ್ ಇದ್ರೆ ಸಾಕು, ಇಲ್ಲಿ ಲೈವ್ ಇಮಿಡಿಯೇಟ್ ಕೊಡ್ಬೋದು. ಆ ಟೈಮಲ್ಲಿ ಅದು ಇರಲಿಲ್ಲ, ಅದೊಂದು ಸ್ಪೆಷಲ್ ಇತ್ತು ಮಡಿಕೇರಿಯಿಂದ.
1: ಆ ಸಂದರ್ಭದಲ್ಲಿ ಜನರ ಸಹಕಾರ ಹೇಗಿತ್ತು ಸರ್ ಆಕಾಶವಾಣಿಗೆ?
0: ಆಕಾಶವಾಣಿ ಎಲ್ಲ ಪ್ರತಿಯೊಬ್ಬರು ಒಳ್ಳೆ
1: ಕೋಆಪರೇಷನ್
0: ಕೋಆಪರೇಷನ್ ಟಾಪ್ ಇತ್ತು ಎಲ್ಲ. ಯಾರು ಯಾರು ಎಲ್ಲರೂ ಆಕಾಶವಾಣಿಗೋಸ್ಕರ ಬದುಕ್ತಾ ಇತ್ತವರು. ಯಾರು ಈವನ್ ಟೂ 10 ವರ್ಗ ಬಂದವರು ಸಾದ್ರು ಸರಿ, 2 ಇಯರ್ಸ್ 10 ವರ್ಗ ಮುಗಿಸ್ಕೊಂಡು ಹೋಗೋಣ, ಬಟ್ ಕೆಲಸಕ್ಕೆ ಮಾತ್ರ ಅವರು ಸಿನ್ಸಿಯರ್ ಆಗಿದ್ರು. ಎಲ್ಲರೂ ಪ್ರತಿಯೊಬ್ಬರು ಒಳ್ಳೆ ಸಹಕಾರ ಕೊಟ್ಟರು. ಯಾಕಂದ್ರೆ ಪ್ರೋಗ್ರಾಮ್ ಚೆನ್ನಾಗಿ ಹೋಗ್ಬೇಕು ವಿತೌಟ್ ಬ್ರೇಕ್ ಇಂದ.
1: ಈಗ ನಮ್ಮ ಆಕಾಶವಾಣಿಯಲ್ಲಿ ಹಲವು ನಿರೂಪಕರು ನಿರೂಪಕಿಯರು ಕೆಲಸ ನಿರ್ವಹಿಸ್ತಾ ಇದ್ರು. ಆಗ ಬಹಳಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅಂತ ನಿಮ್ಗನ್ನಿಸಿದ್ದು ಸರ್? ನೀವು ಎಷ್ಟೋ ಕಾರ್ಯಕ್ರಮಗಳನ್ನು ಅವರ ಸಹಕಾರದೊಂದಿಗೆ ಮಾಡಿರ್ತೀರಾ, ವೆರಿ ಗುಡ್ ಅನ್ನೋ ರೀತಿಯಲ್ಲಿ. ಒಂದು ಯಾವುದಾದ್ರೂ ಹೆಸರಿದೆಯಾ ನಿಮ್ಮ ಹತ್ರ? ಎಲ್ಲರೂ ಮಾಡಿರ್ತಾರೆ,
0: ಎಲ್ಲರೂ ಮಾಡಿದ್ದಾರೆ, ಅದೆಲ್ಲ ಸ್ಪೆಷಲ್ ಆಗಿ
1: ಸ್ಪೆಷಲ್ ಆಗಿ ಒಂದು ಪ್ರೊಟೆಕ್ಟ್ ಮಾಡುವಂಥದ್ದು ಆ ಒಂದು ಕ್ಷಣವನ್ನ, ಯಾವುದೋ ಪಾಸ್ ಬಂದಿರುತ್ತೆ ಅದನ್ನ ತಪ್ಪಿಸುವಂಥದ್ದು. ಅಂದ್ರೆ ಶ್ರೋತೃಗಳಿಗೆ ಅಂತ ಅಂದ್ರೆ ಏನು ಕೇಳ್ತಾ ಇರ್ತಾರೆ ಅವ್ರಿಗೆ ತೊಂದರೆ ಆಗದ ಹಾಗೆ ತಪ್ಪಿಸಿದಂತಹ ಏನಾದರೂ ಒಂದು ಉತ್ತಮ ಕೆಲಸ ಮಾಡಿರ್ತಕ್ಕಂಥ ನಿರೂಪಕರು ನಿಮ್ಮ ಮನಸ್ಸಲ್ಲಿ ಬರ್ತಾರೆ ಅಂದರೆ?
0: ನಿರೂಪ ನಮ್ಮ ನಿರೂಪಕರಂದ್ರೆ ನಮ್ಮ ಅನೌನ್ಸರ್. ಅನೌನ್ಸರ್ ಅಂದರೆ ನಮ್ಮ ಶಾರದವರು ಮತ್ತು ಸಂಭಾಜಿಯವರು ಇಲ್ಲಿ ಸ್ಟಾರ್ಟಿಂಗಲ್ಲೇ ಅವರು ಬಂದಿದ್ದರು. ನಾನು ಬಂದ ಮೇಲೆ ಬಂದವರು. ಅವ್ರಿಗೆ ಟ್ರೈನಿಂಗ್ ಕೊಟ್ಟದಕ್ಕೆ ಎಲ್ಲ ಚಾನ್ಸ್ ಸಿಕ್ಕಿದ್ದು ನನಗೆ, ಕನ್ಸಲ್ಟ್ ಟ್ರೈನಿಂಗ್. ನೀವು ನಿಮಗೆ ಅಲ್ಲಿ ಆಗಬಹುದು, ಅದೇ ಥರ ನಾವು ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೆ. ಕೊಡುವಾಗಲೇ ಅವರು ಅವರು ಬೇಗ ಫಾಸ್ಟಾಗಿ ಅವರು ಕಲಿತ್ಕೊಂಡ್ರು. ಬಟ್ ಅವ್ರದ್ದು ಅವ್ರ ಐಡಿಯಾಗಳು ತುಂಬ ಚೆನ್ನಾಗಿತ್ತು. ಏನಾದರೂ ಪೋಸ್ಟ್ ಬರುವಾಗ ತಕ್ಷಣ ಅವರು ಪ್ರೋಗ್ರಾಮು ಫಿಲ್ಲರ್ ಹಾಕ್ಬಿಟ್ಟು ಅದೆಲ್ಲ ಮೇಕಪ್ ಮಾಡ್ತಾಯಿತ್ತು. ಒಳ್ಳೆ ಟ್ಯಾಲೆಂಟೆಡ್ ಪೀಪಲ್ ಅವಾಗ ಇರುವಾಗ ಜನರೆಲ್ಲ. ಶಾಂತಕುಮಾರ್ ಆಗಲಿ, ಶಾಂತಕುಮಾರ್ ಅನೌನ್ಸರ್ ಆಗಿದ್ರು ಇಲ್ಲಿ, ಎಲ್ಲ ಟ್ಯಾಲೆಂಟೆಡ್ ಆಗೇ ಇದ್ರು. ಒಂದು ನಮ್ಮ ಮತ್ತೆ ಇಲ್ಲಿ ನಾವು ನೈಟ್ ಮೂನ್ ಲೈಟ್ ಪಾರ್ಟಿ ಆ ಥರ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇತ್ತು ಗೊತ್ತಾ?
1: ಲೈವ್ ಕಾರ್ಯಕ್ರಮಗಳು
0: ತುಂಬ ಪ್ರೋಗ್ರಾಮ್ ಮಾಡ್ತಾ ಇತ್ತು ಆವಾಗ. ಉಮೇಶ್ ಮತ್ತೆ ಇವರು ಶ್ರೀನಿವಾಸ ಪ್ರಸಾದ್, ಬೆಳ್ಳಕ್ಕಿ ಬೆಳ್ಳಕ್ಕಿ ಎಸ್ ಎಸ್ ಉಮೇಶ್ ಮತ್ತು ರಶೀದ್ ಅವರೆಲ್ಲ ಭಾರಿ ಸ್ಪೆಷಲ್ ಮನುಷ್ಯರೇ.
1: ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು, ಶ್ರೋತೃ ಬಳಗಕ್ಕೆ ಒಂದು ಮನರಂಜನೆಯನ್ನು ಕೊಡಬೇಕು, ಅದರ ಮುಖಾಂತರ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ. ಇವತ್ತು ನೀವು ಕಂಡಂತಹ ಕಾಣುತ್ತಿರುವಂತಹ ಪರಿಸ್ಥಿತಿಗೂ ಅಂದು ಕಂಡಂತಹ ಪರಿಸ್ಥಿತಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್?
0: ವ್ಯತ್ಯಾಸ ಒಂದು ಲೈವ್ ಪ್ರೋಗ್ರಾಮ್ ಕಮ್ಮಿ ಆಗಿದೆ ನಮ್ಮದು. ಮಡಿಕೇರಿ ಆಕಾಶವಾಣಿಯಲ್ಲಿ ಸ್ಪೆಷಲ್ ಇತ್ತು, ಸಂಡೇ ಅಂದರೆ ಒಂದು ಪ್ರೋಗ್ರಾಮ್ ಇತ್ತು ಇಲ್ಲಿ, ಫೋನ್ ಇನ್ ಪ್ರೋಗ್ರಾಮ್ ಅಂದರೆ ಫೋನ್ ಔಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಫೋನ್ ಇನ್ ಪ್ರೋಗ್ರಾಮ್ ಚಿತ್ರಗೀತೆಗಳೇ ಓರಿಯೆಂಟೆಡ್ ಪ್ರೋಗ್ರಾಮೆ, ಲೈವ್ ಕ್ವಿಸ್ ಕ್ವಿಸ್ ಕೊಡ್ತಾ ಇದ್ದು. ಕ್ವಿಸ್ ಪ್ರೋಗ್ರಾಮಲ್ಲಿ ಕ್ವಶನ್ ಆನ್ಸರ್ ಮಾಡಿ ಆದ ತಕ್ಷಣ ಒಂದು ಹಾಡು ಹಾಕ್ಕೊಡೋದು. ಇಲ್ಲಿ ಈ ರೂಮಲ್ಲಿ ಇಟ್ಕೊಂಡೇ ಮಾಡ್ತಾ ಇತ್ತು ಅಲ್ಲಿ ನಮ್ಮ ಮ್ಯೂಸಿಕ್ ಸ್ಟುಡಿಯೋದಲ್ಲಿ. ಅದು ಭಾರಿ ಪಾಪ್ಯುಲರ್ ಆಗಿತ್ತು. ಎವ್ರಿ ಸಂಡೇ ಒಂದು 10 ರಿಂದ 11 ವರೆಗೂ ಬ್ಯೂಟಿಫುಲ್ ಆಗಿತ್ತು ಪ್ರೋಗ್ರಾಮ್. ಆ ಥರ ಎಲ್ಲ ಪ್ರೋಗ್ರಾಮ್ ನಾವು ಇನ್ನೂ ಮಾಡ್ಬೋದು, ಏನು ಇಲ್ಲಿ ಎಲ್ಲ ಫೆಸಿಲಿಟಿಗಳು ಇದೆ. ಪ್ರೋಗ್ರಾಮ್ ಸೆಕ್ಷನ್ ಮಿಸ್ ಮಾಡಬೇಕು.
1: ನಿಮ್ಮ ಕನಸಿದೆ ಮತ್ತಷ್ಟು ಕಾರ್ಯಕ್ರಮಗಳನ್ನು
0: ಆಗುತ್ತೆ ಆಗುತ್ತೆ
1: ನಮ್ಮ ಶ್ರೋತೃಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ದೀರಾ?
0: ಹೌದು ಆಗುತ್ತೆ ಆಗುತ್ತೆ.
1: ಈ ಸಂದರ್ಭದಲ್ಲಿ ನಿವೃತ್ತಿ ಹೊಂದುತ್ತಾ ಇರ್ತಕ್ಕಂಥದ್ದು ಸಹಜ, ಬೇಸರ ಆಗುತ್ತೆ. ನಿಮ್ಮ ಯೋಜನೆಗಳೇನು ಸರ್ ಮುಂದಿನ ದಿನಗಳಲ್ಲಿ? ಇಷ್ಟು ದಿನ
0: ಇಷ್ಟು ದಿವಸ ಕೆಲಸ ಮಾಡಿದ್ರಲ್ಲ, ಇನ್ನು ಫ್ರೀ ಆಗಿ ಸ್ವಲ್ಪ ದಿವಸ ಇರೋಣ, ಮಕ್ಕಳ ಹತ್ರ ಅಲ್ಲಿ ಹೋಗಿ ಬರಬೇಕು, ಆಮೇಲೆ ನೋಡೋಣ.
1: ಮಕ್ಕಳ ಬಗೆಗಿನ ಕನಸೇನು ಸರ್ ಈಗ?
0: ಮಕ್ಕಳ ಬಗ್ಗೆ ಮಕ್ಕಳು ಮದುವೆ ಆಗಬೇಕು, ಅವರೇ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್, ಯಾಕಂದ್ರೆ ನಾನೇನು ಕಂಪೇಲ್ ಮಾಡ್ತಾ ಇಲ್ಲ. ಅವರ ಮದುವೆ ಎಲ್ಲ ಇಂಡಿವಿಜುವಲ್ ಆಗಿ ಅವರ ಸ್ವಂತ ಕಾಲಲ್ಲಿ ನಿಲ್ಲಿಕ್ಕೆ
1: ಸರ್. ಈ ನಡುವೆ ಒಂದು ಪ್ರಶ್ನೆ, ಈ ನಡುವೆ ಡಾಕ್ಟರ್ ಆಗಬೇಕು ಅಂತ ನಿಮ್ಮ ಕನಸಿತ್ತು, ಮಗಳು ಡಾಕ್ಟರ್ ಆಗಬೇಕು ಅಂತ. ಅವಳು ಡಾಕ್ಟರ್ ಆದ ತಕ್ಷಣ ಅಪ್ಪನಿಗೆ ಗೊತ್ತಾಯ್ತು ವೈದ್ಯ ಆದ್ಲು ನನ್ನ ಮಗಳು ಅಂತ. ಆ ಕ್ಷಣದಲ್ಲಿ ನಿಮ್ಗೇನು ಅನ್ನಿಸ್ತು? ಖುಷಿ ಆಗುತ್ತೆ, ಅದು ಸಹಜ. ಆ ಕ್ಷಣದಲ್ಲಿ ನಿಮ್ಮ ಕಣ್ಮುಂದೆ ಏನು ಬಂತು?
0: ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಮಗೊಂದು ಅದು ಬರೋದು ನೋಡಿ, ಅದು ನಿಮ್ಗೆ ಹೇಳಲಿಕ್ಕೆ ಆಗಲ್ಲ. ಅದೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ನಮಗೆ. ನಾವು ಆಗಲಿಕ್ಕಾಗಲಿಲ್ಲ, ನನ್ನ ಮಗಳಾಗಿದೆ ಅಲ್ಲ, ಅದೊಂದು ಅದು ಹೇಳಲಿಕ್ಕೆ ಆಗಲ್ಲ. ಆ ಟೈಪ್ ಇತ್ತು, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ.
1: ರೋಗಿಗಳಿಗೆ ಸೇವೆಯನ್ನು ಸಲ್ಲಿಸುವ
0: ಅದೇ ನಾನು ಅವಳಿಗೆ ಹೇಳಿದ್ದೀನಿ, ನೀವು ಇಲ್ಲಿಗೆ ವಾಪಸ್ ಬರಬೇಕು.

0: ಬಂದು ರೋಗಿಗಳು ಸಿಗಂದ್ರೆ ಮನುಷ್ಯ ಡಾಕ್ಟರ್ ಉದ್ಯೋಗ ಅಂದರೆ ದೇವರ ಉದ್ಯೋಗ ಅದು,
1: ವೈದ್ಯೋ
0: ವೈದ್ಯ
1: ನಾರಾಯಣ ಹರಿ ಅಂತ.
0: ಅದು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಯಾವಾಗಲೂ ಹೇಳಿದರೆ. ಅದಕ್ಕೆ ಅವಳು ಅದೇ ಟೈಪ್ ಇದ್ದಾರೆ, ಅವರೇನು ಮನೆ ಮೇಲೆ ಅಷ್ಟು ಆಸೆ ಏನಿಲ್ಲ.
1: ಪ್ರಕೃತಿ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ?
0: ಪ್ರಕೃತಿ ಅಂದರೆ ಆ್ಯಕ್ಚುಲಿ ದೇವರೇ ಅದು, ಪ್ರಕೃತಿ,
1: ಪ್ರಕೃತಿಯೇ ದೇವರು.
0: ಹೌದು, ಪ್ರಕೃತಿಯಲ್ಲಿ ನಾನು ಆ್ಯಕ್ಚುಲಿ ನಾನು ಮೈಸೂರಲ್ಲಿ ಆಕಾಶವಾಣಿ ಟೆಕ್ನಿಕ್ ಇನ್ಚಾರ್ಜ್ ಅಲ್ವಾ, ಏನಾಗಿ ಅಂದರೆ ಅಲ್ಲಿ ನಾವು 90 ಗಿಡಗಳು ನಮ್ಮ ಆಕಾಶವಾಣಿ 90 ಇಯರ್ಸ್ ಸರ್ವಿಸ್ ಆಗಿದೆಲ್ಲ,
1: 90ರ ಸಂಭ್ರಮ,
0: 90 ಆ ಸಂದರ್ಭದಲ್ಲಿ 90 ಗಿಡಗಳು ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಮಳೆ ಬಂದಿಲ್ಲ, ಅದಕ್ಕೆ ಗುಂಡಿಯಲ್ಲಿ ತೆಗೆದಿಟ್ಟಿದೆ. ಬಟ್ ಮಳೆ ಕಡಿಮೆ ಆಗಿದೆ, ಇಲ್ಲಾದರೆ ನಾನು ರಿಟೈರ್ ಆಗ ನಾನು
1: ಗಿಡಗಳನ್ನು
0: ನೆಡಬೇಕು ಅಂತ.
1: ಆಕಾಶವಾಣಿ ಅಂದ್ರೆ
0: ಮೈಸೂರು ಆಕಾಶವಾಣಿ ತುಂಬಾ ಏರಿಯಾ ಇದೆ, ಇಲ್ಲಿ ಇಲ್ಲಿಯೂ ಇದೆ, ಬಟ್ ಇಲ್ಲಿ ಗಿಡಗಳು ಜಾಸ್ತಿ ಆಗಿಬಿಟ್ಟಿದೆ.
1: 90ಕ್ಕಿಂತ
0: ಜಾಸ್ತಿ ಇದೆ ಅಲ್ಲಿ, 90 ಗಿಡ ಹೊಸದಾಗಿ ನೆಟ್ಟು ಇರಬೇಕು ಆಸೆಯಲ್ಲಿ ಗುಂಡಿಯಲ್ಲಿ ತೆಗೆದಿಟ್ಟಿದ್ದೀನಿ. ಬಟ್ ನೋಡೋಣ ನಾಳೆ, ನಾಳಿದ್ದೇನು ಮಾಡೋಣ ಅಂತ.
1: ನೀವು ಗಿಡಗಳ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ, ನೆಡಬೇಕು ಅಂತ ಕೂಡ ನೀವು ಆಸೆಯನ್ನ ಇಟ್ಕೊಂಡಿದ್ದೀರಿ. ನೋಡಿ, ನೀವು ಹೇಳುವಾಗ ಒಂದು ವ್ಯತ್ಯಾಸ ಕಂಡ್ವು ನಾವು. ಗುಂಡಿಯನ್ನು ಕೂಡ ತೆಗೆದಿಟ್ಟಿದ್ವಿ, ಮಳೆ ಬಂತು, ನಾನು ರಿಲೀವ್ ಆಗೋದ್ರೊಳಗಡೆನೆ ಒಂದು ನೆಡಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡ್ರಿ. ನೀವು ಪ್ರೀತಿ ಮಾಡುವಂತಹ ಮಳೆ ಅದಕ್ಕೆ ಅಡ್ಡಿಯಾಗಿದೆ ಅಂದಾಗ ಕ್ಷಮಿಸ್ಬಿಡ್ಬೋದಲ್ಲ?
0: ಅಲ್ಲ, ಮಳೆ ಇದ್ರು ನಡ್ಬೋದು, ನೋಡೋಣ. ಅದಕ್ಕೆ ನಾನು ಹೇಳಿದ್ದೆ ನೋಡೋಣ ಅಂತ.
1: ನಿಮ್ಮ ಪ್ರಕಾರ ಮರ ಅಂದ್ರೆ ಏನು ಸರ್?
0: ನಮ್ಮ ನಾಲ್ಕು ಅಲ್ಲಿ ಇರುವ ಸ್ಟಾಫ್ಗಳು ಒಬ್ಬರು 4 ಮರ ನಟ್ರಾಯ್ತು, ಒಂದು 20 ನಿಮಿಷ ಕೆಲಸ ಅಷ್ಟೇ ಅಲ್ವಾ.
1: ಮರ ಗಿಡಗಳನ್ನು ಕೂಡ ನೀವು ಪ್ರೀತಿ ಮಾಡ್ತೀರಿ ಸರ್? ಇವತ್ತು ಮರಗಳನ್ನ ಕಡಿತಾ ಇದ್ದಾರೆ, ಹಸಿರು ಕಡಿಮೆ ಆಗ್ತಾ ಇದೆ.
0: ಮರಗಳು ಕಟ್ ಮಾಡಬಾರ್ದು, ಬಟ್ ನಮ್ಮ ಬ್ರಾಂಚ್ ಸೈಡ್ ನಮ್ಮ ಮನೆಗಳ ಮೇಲೆ ಬಿರೋದು ಅದೆಲ್ಲ ನಮ್ಮ ಬ್ರಾಂಚ್ ಅಲ್ಲ ಟ್ರಿಮ್ ಮಾಡಬೇಕು, ಬಟ್ ಮರ ಫುಲ್ ತೆಗಿಬಾರ್ದು.
1: ಈಗ ತೆಗೆದ್ರೂ ಕೂಡ ಹೊಸ ಗಿಡಗಳನ್ನ ನೆಡಿ ಅಂತ ಹೇಳ್ತಾರೆ. ಈಗ ಹಸಿರು ಕಡಿಮೆ ಆಗ್ತಾ ಇದೆ ಸರ್, ನಿಮ್ಗೇನು ಅನ್ನಿಸ್ತಾ ಇದೆ? ದಿನೇ ದಿನೇ ಕಡಿಮೆ ಆಗ್ತಾ ಇದೆ,
0: ಕಡಿಮೆ
1: ಪರಿಸರ ಮಾಲಿನ್ಯ ಆಗ್ತಾ ಇದೆ.
0: ಅದೇ, ನೀವು ಅದು ತಕ್ಕ ಕಾಂಪೆನ್ಸೇಷನ್ ಮಾಡ್ತಾ ಇರಬೇಕು. ಈಗ ಆಟೋಮೆಟಿಕ್ ಯಾರು ಕಟ್ ಮಾಡ್ತಾ ಇದ್ರೆ ಅದಕ್ಕೆ ಪಕ್ಕ ಒಂದು ಮರಗೂ ಒಂದು 10 ಮರ ನಟ್ರಾಯ್ತು, ಅದೊಂದು 5 ಮರ ಡೆಫಿನೆಟ್ ಬಂದೇ ಬರುತ್ತೆ. 10 ಬರೋದಿಲ್ಲ, ಬಟ್ 5 ಮರ ಗ್ಯಾರಂಟಿ ಬಂದೇ ಬರುತ್ತೆ. ಅದು ಬರೀ ನಡುವ ಮಾತ್ರ ಅಲ್ಲ, ನೀರು ಹಾಕಬೇಕು. ಮನೆ ಮರ ಮಾಡಿದ್ದು ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಸುಮ್ಮನೆ ನಟ್ಟಬೇಕಾದ್ರೆ ಹೋಗ್ಬೋದು, ನಾವು ಈಗ ಈಸಿಯಾಗಿ ಎಲ್ಲ ರೆಡಿ ಇದೆ. ಮಂಡು ಅದಕ್ಕೆ ನೀರು ಹಾಕಿಲ್ಲ ಅಂದ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ. ಅದು ಹಾಕ್ಬೇಕು,
1: ಅದನ್ನು ಕಾಪಾಡುವುದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ.
0: ಅದು
1: ನಿಮ್ಮದು ಒಂದು ಸುದೀರ್ಘ ಸೇವೆ, 36 ವರ್ಷಗಳ ಕಾಲ, ಅದು ಕಡಿಮೆ ಏನಲ್ಲ. ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದೀರಿ, ವಿವಿಧ ಆಕಾಶವಾಣಿಗಳಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಈ ಆಕಾಶವಾಣಿಯಲ್ಲಿ ನೀವು ಸೇವೆ ಸಲ್ಲಿಸುವಾಗ ಮರೆಯಲಾರದಂತಹ ಖುಷಿಯ ಘಟನೆ?
0: ಒಂದು ಖುಷಿ ಘಟನೆ ಅಂದರೆ, ನಾನು ಈಗ ರೀಸೆಂಟ್ಲಿ ಇಲ್ಲಿ ಬಂದಿದ್ದಲ್ಲ, ನಾನು ಮುಂಚೆ ನಾವೇ ಡೆವಲಪ್ ಮಾಡಿದ ಕನಸುಗಳು ಇಲ್ಲಿ ಇರುತ್ತು, ಮಡಿಕೇರಿ ಆಕಾಶವಾಣಿ ಎಲ್ಲ ಕ್ಲೀನ್ ಮಾಡಿಟ್ಟು, ಇಲ್ಲಿ ನಮ್ಮ ಮ್ಯೂಸಿಕ್ ಸ್ಟುಡಿಯೋ ಆದರೆ ಮತ್ತು ಪ್ಲೇಬ್ಯಾಕ್ ಸ್ಟುಡಿಯೋ ಎಲ್ಲ ನನ್ನ ಕೈಯಿಂದ ಬಂದಿದ್ದೆಲ್ಲ. ನಾನು ಈಗ ರೀಸೆಂಟ್ಲಿ ಬಂದಿದ್ದೆಲ್ಲ, ಬಂದ ಮೇಲೂ ಅದೇ ಇದೆ ಇಲ್ಲಿ, ಬಟ್ ಎಲ್ಲ ವೀಕ್ ಆಗಿಬಿಟ್ಟಿದೆ ತುಂಬ. 26-30 ವರ್ಷ ಅದು ಯೂಸ್ ಆಗಿದೆ, ಸ್ಟಿಲ್ ಅದು ಹಾಗೇ, ಅದರಿಂದ ವಾರ್ಧಕ್ಯ ಆಗಿದೆ ಅಂತ ಹೇಳ್ಬೋದು. ಅದೇ ಟೈಮ್ ಅದು ಚೇಂಜ್ ಮಾಡಬೇಕಾದ ಟೈಮ್ ಆಯಿತು, ಯಾರು ಇಂಟ್ರೆಸ್ಟ್ ಮಾಡಲಿಲ್ಲ. ಬಟ್ ಅದೇ ಟೈಮಲ್ಲಿ ಇಲ್ಲಿ ಹೊಸ ಕನ್ಸೋಲ್ ಬಂದಿತ್ತು, ಇಲ್ಲಿ ಬಂದು 6 ವರ್ಷ ಆಗಿದೆ ಅಂತ ಹೇಳಿದರು ಯಾರು, 6 ವರ್ಷ ಆಗಿದೆ ಇನ್ಸ್ಟಾಲ್ ಮಾಡಲಿಲ್ಲ ಅಂತ. ಸರಿ, ನಾನು ಮಾಡಿಬಿಡೋಣ, ಚೇಂಜ್ ಮಾಡಿಬಿಡೋಣ. ಅದೊಂದು ಖುಷಿ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ ನಮಗೆ. ಇದು ಲೂಸ್ ಕನೆಕ್ಷನ್ ಆಗಿದ್ರು ನಾನು ತಾನೇ ರೆಸ್ಪಾನ್ಸಿಬಲು, ಚೇಂಜ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಇದು ಅದು ಕಷ್ಟ ಅಲ್ವಾ. ಇದೊಂದು ಆಗಿಬಿಟ್ರೆ ಮುಗಿಯಿತು ಕೆಲಸ. ಆಗ ನಾನು ಅದು ಇನ್ಸ್ಟಾಲ್ ಮಾಡಲಿಕ್ಕೆ ಟ್ರೈ ಮಾಡಿ ಸಕ್ಸಸ್ ಆಯಿತು, ವಿತೌಟ್ ಎನಿ ಪ್ರಾಬ್ಲಮ್, ವಿತೌಟ್ ಎನಿ ಮನಿ, ವಿತೌಟ್ ಎನಿ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್, ಅದು ಮಾಡಿ ಸಕ್ಸಸ್ ಆಗಿ ಓಡ್ತಾ ಇದೆ. 2 ಇಯರ್ಸ್ ಆಗಿ ಇನ್ನೂ ಪ್ರಾಬ್ಲಮ್ ಕೊಡಲೇ ಇಲ್ಲ.
1: ಕನಸಿದ್ದು, ಆಸಕ್ತಿ ಇದ್ದು, ಆ ಕೆಲಸ ಪೂರೈಸಿದ್ದೀನಿ ಅಂದಾಗ
0: ಅದೊಂದು ಖುಷಿ ಅಲ್ವಾ.
1: ಆ ತೃಪ್ತಿಗೆ ಬೆಲೆ
0: ಕಟ್ಟೋಕ್ಕಾಗಲ್ಲ, ಅದೇ ಖುಷಿ ನಮಗೆ, ಬೇರೆ ಏನು ಇಲ್ಲ. ಬಟ್ ಓ, ಇಷ್ಟೆಲ್ಲ ನಾನು ಮಾಡಿದ್ದಲ್ಲ ಅಂತ ಖುಷಿ.
1: ಖುಷಿ
0: ಅದು ನಮ್ಮ ಆಕಾಶವಾಣಿ ಮಡಿಕೇರಿ ಮಡಿಕೇರಿ ಮೇಲೆ ತುಂಬಾ ಪ್ರೀತಿ, ಅದು ಅದೇ ಆಕಾಶವಾಣಿಗೆ ಆಗಿದೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ.
1: ನಮ್ಮ ಶ್ರೋತೃಗಳು ಕೂಡ ತುಂಬಾ ಖುಷಿ ಪಡ್ತಾರೆ.

0: ಇದ್ದಾರೆ. ಮತ್ತೆ ಬೇಸರ ತಂದಂತ
1: ಬೇಸರ ಅಂದ್ರೆ, ನಾನು ಮದುವೆ ಬರುವಾಗ ಇಲ್ಲಿ ಅದೇ ನಮಗೆ ವಾಸ ಆಗಲಿ ಕೋಟರ್ಸ್ ಎಲ್ಲ ರೆಡಿ ಆಗಿರ್ಲಿಲ್ಲ, ನಾನು ಅಷ್ಟು ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ, ಅದೊಂದು ಬೇಸರ ಅದೊಂದು ಇತ್ತು ಆವಾಗ. ಮತ್ತೆ ನಾರ್ಮಲ್ ಆಯ್ತು,
0: ಯೋಜನೆ ಮಾಡದಂತ
1: ಅದೊಂದು ತಪ್ಪು ಮಾಡಿದೆ. ನಾವು ಮಡಿಕೆ ಬರೋಕ್ ಮುಂಚೆ ಹಾಸನಲ್ಲಿ ಇದ್ರು, ಹಾಸನಲ್ಲಿ ಈಸಿ ಆಗಿತ್ತು ನನಗೆ, ಅಲ್ಲೇ ಇರ್ಬೋದಾಯ್ತು ಅನಿಸಿತ್ತು. ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ಇಷ್ಟುವರೆಗೆ ನನಗೇನು ಆಕಾಶವಾಣಿ ಮೇಲೆ, ಯಾಕಂದ್ರೆ ಆಕಾಶವಾಣಿಯಿಂದ ನಾನು ಇಷ್ಟು ಉದ್ಧಾರ ಆಗಿ ಈ ಲೆವೆಲ್ಗೆ, ನನ್ನ ಮಕ್ಕಳು ಎರಡು ಚೆನ್ನಾಗಿ ಎಜುಕೇಶನ್ ಕೊಡ್ಲಿಕ್ಕೆ ಆಯಿತು, ನನ್ನ ಫ್ಯಾಮಿಲಿಯು ಸೆಟ್ ಆಯಿತು, ದೇವರೆಲ್ಲ ಕೊಟ್ಟಿದ್ದಾರೆ ದೇವರ ಪ್ರತಿಯಲ್ಲಿ. ನಂದು ದೇವರು ತುಂಬ ಹೆಲ್ಪ್ ಮಾಡಿದ್ದಾರೆ, ಅದರಿಂದ ನನಗೆ ಖುಷಿಯೇ. ಆ ಲೆಕ್ಕದಲ್ಲಿ
0: ದೇವರನ್ನು ಕೂಡ ಸ್ಮರಿಸ್ತೀರಿ, ನಮ್ಮ ಜೀವನವನ್ನು ಉತ್ತಮ ಪಡಿಸ್ಕೊಳ್ಳೋದಿಕ್ಕೆ ಸಹಕಾರಿಯಾಗಿದ್ದಾನೆ ಸೃಷ್ಟಿಕರ್ತ ಅಂತ. ಸರಿ, ಮತ್ತೆ ನಿಮ್ಮ ಬಾಲ್ಯದ ದಿನಗಳತ್ತ ಹೋಗೋಣ. ತಾಯಿ ಹೇಳಿದಂತಹ ಕಿವಿ ಮಾತು ನಿಮಗೆ,
1: ಅವ್ರ ಪಾಯಿಂಟ್ ಆಫ್ ವ್ಯೂ ನಾನೇನೋ ದೊಡ್ಡ ವ್ಯಕ್ತಿಯಿಂದ ಅನಿಸ್ಕೊಳ್ತಾ ಇತ್ತು. ಯಾಕಂದ್ರೆ ಇವನು ಚೆನ್ನಾಗಿ ಓದ್ತಾನಲ್ಲ, ನಮ್ದು ಅಷ್ಟು ಬುದ್ಧಿ ಇಲ್ಲಲ್ಲ, ಇವರಿಗೆ ಭಯಂಕರ ಬುದ್ಧಿ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಏನು ಬುದ್ಧಿ
0: ಮನಸ್ಸಿನಂತೆ ನೀವು ಗೆದ್ದಿದ್ದೀರಿ ಜೀವನದಲ್ಲಿ.
1: ಬಟ್ ಎಲ್ಲ ಸಹಾರನ ಕೊಡ್ತಾ ಇತ್ತು, ಕಷ್ಟಪಟ್ಟಾದ್ರು ಓದ್ತಾ ಇತ್ತು, ಓದಿಸಿದ್ರು. ದಟ್ ಇಸ್ ಗುಡ್.
0: ತಮ್ಮ ಏನಂತಾರೆ ಸರ್?
1: ತಮ್ಮ ಈಗ ಮೈಸೂರಲ್ಲಿದ್ದಾನೆ, ಅವನು ಹ್ಯಾಪಿ ಆಗಿದ್ದಾನೆ.
0: ನಮ್ಮಣ್ಣ ಪ್ರತಿಭಾವಂತ ಅಂತ ಖುಷಿಯೇ
1: ತುಂಬಾ ಖುಷಿಯಾಗಿದ್ದಾನೆ ಅವನು. ಅದೇ ನನಗೇನು ಒಂದು ಖುಷಿ ಅಂದ್ರೆ, ನಾನು ಈ ಆಗಿ ಕೆಲಸ ಮಾಡಿಯೋ ಆಫೀಸ್ ಅಲ್ಲಿ ಟೆಕ್ನಿಕಲ್ ಸೈಡ್ ಅಲ್ಲಿ ನಾನೇ ಇಂಚಾರ್ಜ್ ಆಗಿ ಬಂದಲ್ಲ, ಅದೊಂದು ಖುಷಿ ಇರೋ ಸಂಗತಿ ಅದು. ನಿಮ್ಗೆ ನಿಮ್ಗೆ ಗೊತ್ತಾಗದಂದ್ರೆ ನೀವು ಇಲ್ಲಿ ಆ ಲೆವೆಲ್ ಬರುವಾಗ ನಿಮ್ಗೆ ಗೊತ್ತಾಗುತ್ತೆ.
0: ಒಂದು ಉತ್ತಮ ಕೆಲಸಗಳನ್ನು ಮಾಡೋದಿಕ್ಕೆ ಜವಾಬ್ದಾರಿ ಅಂತ ಬಂದಾಗ, ಅಂತಹ ಹುದ್ದೆ ಸಿಕ್ಕಿದಾಗ ಆ ಆಸೆಯನ್ನ ಪೂರೈಸಿಕೊಂಡಿದ್ದೀರಿ ನೀವು.
1: ಅದು ದೇವರು ಕೂಡ
0: ನಿಮ್ಮ ಮುಗುಳ್ನಗೆಯಲ್ಲೇ ನಿಮ್ಮ ಸಂತೃಪ್ತಿ ಕಾಣ್ತಾ ಇದೆ.
1: ಅದೊಂದು ನಮಗೆ ಇಲ್ಲ ಸಂಬಳ ಅಲ್ಲ ಅದು ಮುಖ್ಯ, ನಮ್ಗೆ ಆ ಪುಸ್ತಕದಲ್ಲಿ ನಮ್ಮ ತಂದು ಇಟ್ಟಿದೆ ಅಲ್ಲ, ಅದೊಂದು ಒಳ್ಳೆಯದಾಗಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಮಗೊಂದು ಲೆವೆಲ್ ಇರುತ್ತೆ, ಆ ಲೆವೆಲ್ ರೀಚ್ ಆಗಿದೆ.
0: ಮಡಿಕೇರಿ ಆಕಾಶವಾಣಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
1: ಅದೇ ಮಡಿಕೇರಿ ಆಕಾಶವಾಣಿ ಇನ್ನೂ ಸೂಪರ್ ಆಗಿ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಜನರು ಕೇಳ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಮ್, ಜನರು ಒಳ್ಳೆ ಇಷ್ಟ ಇದೆ. ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಟ್ಬಿಟ್ಟು ಜನರನ್ನ ನಾವು ಅಟ್ರಾಕ್ಟ್ ಮಾಡಿಡಬೇಕು, ನಮ್ಮ ಕೈಲೇ ಇಟ್ಕೊಳ್ಬೇಕು, ಬಿಡಬಾರದು. ನಾವು ಒಂದ್ಸಲ ಇಂದಿರಾ ಗಜರಾಜ್ ASD ಇರುವಾಗ ಅವರು ಅಪ್ಕೊಂಡಿದೆಲ್ಲ, ಅದು ಬಿಡಬಾರ್ದು. ನಾವು ಹಾಗೇ ಇಟ್ಕೊಂಡು ಅವ್ರು ನಮ್ಮ ಆಕಾಶವಾಣಿ ಚೌಕಟ್ಟಲೇ ಇಟ್ಟುಬಿಡ್ಬೇಕು, ಅವ್ರು ಮಸ್ಟ್ ಆಗಿ ನಮ್ಮ ರೇಡಿಯೋ ಕೇಳಬೇಕು, ಹತ್ರ ನಾವು ಮಾಡಬೇಕು. ಅದು ಅದು ನಂದು ಆಸೆ.
0: ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳ್ತೀರಾ ಸರ್?
1: ಕಾರ್ಯಕ್ರಮಗಳೆಲ್ಲ
0: ಸಾಕಷ್ಟು
1: ಕಾರ್ಯಕ್ರಮಗಳು ಚೆನ್ನಾಗಿದೆ. ಬಟ್ ನಾನೊಂದು ಹೇಳೋದಂದ್ರೆ, ನಾವು ಇನ್ನೂ ಪ್ರೋಗ್ರಾಮ್ ಜನರಿಗೆ ಉಪಕಾರ ಆಗುವ ಪ್ರೋಗ್ರಾಮ್ಸ್ಗಳು ಮಾಡ್ತಾ ಇರಬೇಕು, ಎಸ್ಪೆಷಲಿ ಮಳೆಗಾಲ ಬರುವಾಗ. ಅದು ಭಾರಿ ಇಂಪಾರ್ಟೆಂಟು, ಜನರು ಏನೆಲ್ಲ ಮಾಡಬೇಕು ಹೇಗೆಲ್ಲ ಮಾಡಬೇಕು ಅಂತ ಒಂದೊಂದು ಅಧಿಕಾರಿಗಳ ಹತ್ರ ಇಂಟರ್ವ್ಯೂ ಮಾಡಿಸಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು ಮಕ್ಕಳಿಗೆ. ಅದೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮು. ಆಗ ಜನರು ಕೇಳಿದರೆ ನಮಗೆ ಶಕ್ತಿ, ಆಕಾಶವಾಣಿ ಇರಬೇಕು ಅಂತ ಜನರು ಹೇಳಬೇಕು.
0: ಶ್ರೋತೃಗಳೇ ಆಸ್ತಿ,
1: ಅದೇ ನಮ್ಮ ಆಸ್ತಿ, ಆಗಲೇಬೇಕು. ಅದಕ್ಕೆ ನಾವು ಟ್ರೈ ಮಾಡಬೇಕು, ತಕ್ಕ ಅಧಿಕಾರಿಗಳು ಬರಲಿ, ಪ್ರೋಗ್ರಾಮ್ ಸೆಕ್ಷನ್ಲ್ಲಿ ಜನ ಬರಲಿ
0: ಎಲ್ಲ ನನ್ನ ಆಸೆ. ಆರ್ಟಿಸ್ಟ್ಗಳು ಬರಲಿ, ಭಾಗಿಯಾಗಲಿ ಆಸೆ ಪಡ್ತೀರಿ ನೀವು.
1: ಹೌದು ಹೌದು,
0: ಎಲ್ಲರಿಗೂ ಕೂಡ ನೀವು ವೇದಿಕೆ ಕಲ್ಪಿಸಿ ಅಂತ ಹೇಳ್ತಾ ಇದ್ದೀರಾ ಸರ್? ನಿಜಕ್ಕೂ ಇದು ಸ್ವಾಗತಾರ್ಹ. ಇನ್ನು ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಹೇಳಿ ಸರ್.
1: ಎಲ್ಲ ಸಹೋದ್ಯೋಗಿಗಳು ಒಳ್ಳೆ, ಈಗ ಈ ಕಂಡೀಷನ್ಲ್ಲಿ ಎಲ್ಲರೂ ಒಳ್ಳೆ ಹೆಲ್ಪ್ ಮಾಡಿದರು, ಸಹಾರನ ಕೊಟ್ಟಿದ್ರು. ಈವನ್ ನನಗೆ ಎರಡೇ ಸೆಷನ್ ನೋಡಬೇಕಾಗಿತ್ತು, ನಾನು ಇರಲಿಲ್ಲ ಆದರೂ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇತ್ತು. ಏನೋ ಇದ್ರೆ ನಾನು ಫೋನ್ ಮುಖಾಂತರ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದು. ಫುಲ್ ಒಳ್ಳೆ ಸಹಕಾರನ ಕೊಟ್ಟಿದ್ದಾರೆ, ಅದು ಮರೀಲಿಕ್ಕೆ ಆಗೋದಿಲ್ಲ.
0: ಯಾವುದಾದ್ರು ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ರ ಸರ್ ನಿಮಗೆ ಕರೆ ಮಾಡಿ?
1: ಶಾಕಿಂಗ್ ನ್ಯೂಸ್ ಡೈಲಿಗೆ ಬರುತ್ತಾ ಇರುತ್ತೆ, ಅದಾಗಲಿಲ್ಲ ಇದಾಗಲಿಲ್ಲ. ಎಸ್ಪೆಷಲಿ ನಮ್ದು CTPT ಒಂದು ಇದೆ ಟ್ರಾನ್ಸ್ಫಾರ್ಮರ್ ಹತ್ರ, ಅದು ಒಂದ್ಸಲ ರಿಪೇರ್ ಮಾಡಿ ಹಾಕಿದ್ರೆ ಮತ್ತೆ ಅದು ಹೋಗಿದೆ. ಅದು ಶಾಕಿಂಗ್ ನ್ಯೂಸೇ. ಅದು
0: ಎಲ್ಲ ಒಂದು ಘಟನೆ ಮರೆತು ಬಿಟ್ಟಿದ್ದೀರಾ. ಒಬ್ರು ಸಹೋದ್ಯೋಗಿ ಇಲ್ಲೇನೆ ಒಂದು ಕಾರನ್ನ ಸ್ಟಾರ್ಟ್ ಮಾಡಿದ್ರು, ಅದ್ರದ್ದು ಹೊಗೆ ಪೂರಾ ಆಫೀಸಿಗೆ ತುಂಬ್ಕೊಂಡ್ಬಿಟ್ಟಿತ್ತು. ನಿಮ್ಗೆ ಕರೆ ಬಂತು, ನಮ್ಮ ಎದುರಿಗೆ ಆದಂತದ್ದು ಆಫೀಸ್ ಅಲ್ಲಿ ಹೊಗೆ ತುಂಬ್ಕೊಬಿಟ್ಟಿದೆ ಅಂತ ಆನಂದನ್ ಸರ್ ಗೆ ಕರೆ ಮಾಡಿದೀವಿ ಅಂತ. ಏನ್ ಅನ್ನಿಸ್ತು ಸರ್?
1: ಹೊಗೆ ಬಂದಿದ್ದು ಅಂತ ಹೇಳಿದ್ರು ಕರೆಕ್ಟ್. ಅದು ಏನಂದ ಕಾರ್ದಂದು
0: ಅಲ್ಲ, ಕಾರ್ದಂತ ಅವ್ರಿಗೂ ಗೊತ್ತಿರ್ಲಿಲ್ಲ,
1: ಹೊಗೆ ಬಂದಿದೆ ಅಂತ ಹೇಳಿದ್ರು.
0: ಹೊಗೆ ಮಾತ್ರ ತುಂಬಿದೆ ಸರ್ ಅಂತ ಒಂದಿಬ್ರು ಮೂವರು ಆನಂದನ್ ಸರ್ ಗೆ ಕರೆ ಮಾಡಿದೀವಿ ಅಂತ.

0: ಹೊರಗಡೆ ಇದು ಫೈರ್ ಹಾಕಿರ್ಬೇಕು, ಅದರಿಂದ ಹೊಗೆ ಬಂದಿರುತ್ತೆ ಅಂತ ಅನ್ಕೊಂಡೆ.
1: ನೀವು ಮೈಸೂರಲ್ಲಿ?
0: ಮೈಸೂರಲ್ಲಿ. ಅದೇನು ಅನ್ಕೊಂಡಿದ್ದೆ, ಇದೇನಪ್ಪ ಇದು ಅಂತ ಆಯ್ತು. ಅದೇ ಅದೇ ನಾನು ಹೇಳಿಲ್ವಾ,
1: ಯಾಕೆಂದ್ರೆ ಇಷ್ಟು ಪ್ರೀತಿ ಮಾಡಿ ಸಂರಕ್ಷಣೆ ಮಾಡ್ಕೊಂಡು ಬಂದಂತ ಒಂದು ಸ್ಟೇಷನ್ ಅಲ್ಲಿ ಹೊಗೆ ತುಂಬಿಕೊಂಡಿದೆ ಅಂತ ಅಂದಾಗ ನಿಮ್ಗೆ ಸಹಜವಾಗಿ ಭಯ ಆಗಿರುತ್ತೆ.
0: ಭಯ ಆಗುತ್ತೆ, ಬಟ್ ನನಗೆ ಗೊತ್ತು ಅಲ್ಲಿ ಹೊರಗಡೆ ಫೈರ್ ಹಾಕಿದ್ರು ಒಳಗಡೆ ಬರುತ್ತೆ ಸ್ಮೋಕ್, ಅತ್ರ ಏನೋ ಹಾಕಿರ್ಬೋದು ಅಂತ ಅನ್ಕೊಂಡೆ ನಾನು.
1: ಆಮೇಲೆ ಸಂಗತಿ ಗೊತ್ತಾದ್ಮೇಲೆ ಏನನ್ನ
0: ಸಹಜ ಅಲ್ವಾ, ಒಬ್ಬರು ಹೇಳ್ಬೇಕು
1: ನೋಡಿ, ಅದನ್ನು ನೀವು ಸಮಾಧಾನವಾಗಿ ತಗೊಳ್ತೀರಾ? ತುಂಬಾ ತಾಳ್ಮೆ ಸಹನೆ ಹೇಗ್ ಕಲ್ತ್ರಿ ಸರ್ ನೀವು? ಹೇಗ್ ಕಲ್ತ್ರಿ? ಆಕಾಶವಾಣಿಯಿಂದನೇ ಕಲ್ತಿದ್ದ?
0: ಇಲ್ಲ, ನೀವು ಜಾಸ್ತಿ ಇದು ಮಾಡಿ ಬಿಟ್ಟು ಪ್ರಯೋಜನ ಇಲ್ಲ, ಬರೋದು ಬೇಕಾದ ಬಂದೇ ಬರುತ್ತೆ. ಬಟ್ ಟೆನ್ಷನ್ ನಮ್ಮ ಒಳಗಡೆ ಇಟ್ಕೊಳ್ಬೇಕು, ನಾವು ಏಕೆ ಹೊರಗಡೆ ತೋರಿಸೋದು? ಟೆನ್ಷನ್ ಇರುತ್ತೆ, ನೀವು ಸಿ ಟಿ ಪಿ ಟಿ ವರ್ಕ್ ಆಗೋಲ್ಲ, ಇಲ್ಲ ಡಿ ಜಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ನಾವು ಏನ್ ಮಾಡೋದು ಅಂತ ಮನಸ್ಸಲ್ಲಿರುತ್ತೆ. ಏನಾದ್ರೂ ಮಾಡಬೇಕಲ್ಲ,
1: ಇದನ್ನೇ ಒಂದು ಟ್ಯಾಲೆಂಟ್ ಅನ್ನೋದು, ಸ್ಪೆಷಲ್ ಟ್ಯಾಲೆಂಟ್ ಅಂತ ಅಂದ್ರೆ ದುಡುಕುವ ಸ್ವಭಾವಗಳು ಹಲವಿರುತ್ತೆ. ಆದ್ರೆ ಇದು ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಒಂದು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿಯೊಂದಕ್ಕೂ ಒಂದು ಯೋಜನೆ ಅನ್ನೋದಿರುತ್ತೆ, ಪ್ರತಿಯೊಂದಕ್ಕೂ ಒಂದು ಒಂದು ಪಠ್ಯದಲ್ಲಿ ಏನು ಕಲ್ತಿರ್ತೀರಾ ಅದನ್ನು ನೀವಲ್ಲಿ ಪ್ರಯೋಗ ಮಾಡಬೇಕಾಗಿರುತ್ತೆ. ಹಲವು ಹುದ್ದೆಗಳಲ್ಲಿ ಅದಿದ್ರೂ ಕೂಡ ಆಕಾಶವಾಣಿಯಂತಹ ಮಾಧ್ಯಮಗಳಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಗಳು ಇದ್ದಾಗ ಬಹಳಷ್ಟು ಅಲರ್ಟ್ ಆಗಿರ್ತೀರಿ. ಎಲ್ಲೋ ಒಂದು ಕಡೆ ಒಂದು ಹೆಚ್ಚು ಕಡಿಮೆ ಆಗಬಹುದು, ಏನೋ ಒಂದು ಆಗ್ಬೋದು ಅಂತ ಪೂರ್ವ ನಿಯೋಜಿತವಾಗಿ ನೀವು ಯೋಜನೆಯನ್ನು ಮಾಡಿಕೊಂಡಿರ್ತೀರಿ. ಅಂತಹ ವಿಶೇಷತೆ ಉಳ್ಳಂತಹ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಾಗ, ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂದಾಗ ನೀವು ಏನೆಲ್ಲ ಮುಂಜಾಗ್ರತೆಯನ್ನ ತೆಗೆದುಕೊಳ್ಳುತ್ತಿದ್ರಿ ನೀವು?
0: ಅದೇ ಯಾವತ್ತೂ ನಮಗೆ ಒಂದು ಸೈಡ್, ಈಗ ನೀವು ಲೈವ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ನೀವು ಲೈವ್ ಪ್ರೋಗ್ರಾಮ್ ಮಾಡುವಾಗ ಸಪೋಸ್ ಅದೊಂದು ಸ್ಟ್ಯಾಂಡ್ ಬೈ ಇಟ್ಕೊಳ್ಬೇಕು ಮನಸ್ಸಲ್ಲಿ. ನಾನು ನಮ್ಮ ಸಹೋದ್ಯೋಗಿಗಳ ಹತ್ರ ಹೇಳೋದು ಅದೇ, ಒಂದು ಸ್ಟ್ಯಾಂಡ್ ಬೈ ಯಾವಾಗಲೂ ಆಕಾಶವಾಣಿಗೆ ಯಾವಾಗಲೂ ಸ್ಟ್ಯಾಂಡ್ ಬೈ ಇರುತ್ತೆ. ಒಂದು ಒಂದು ಇಲ್ಲಿ ಸ್ಟುಡಿಯೋ ಬಿಟ್ಟರೆ ಬೇರೊಂದು ಸ್ಟುಡಿಯೋ ಇರಬೇಕು ನಮಗೆ ಎಮರ್ಜೆನ್ಸಿಗೆ. ಇದು ಫೇಲ್ ಆದ ತಕ್ಷಣ ಅಲ್ಲಿಗೆ ಹೋಗಬೇಕು, ಮಾಡಬೇಕು. ಪ್ರೋಗ್ರಾಮ್ ಮಾತ್ರ ಬ್ರೇಕ್ ಆಗಬಾರ್ದು. ಅದಕ್ಕೆ ಈಗ ನೀವು ಲೈವ್ ಪ್ರೋಗ್ರಾಮ್ ಇಟ್ಟರೆ ಲೈವ್ ಇದು ಫೇಲ್, ಸಪೋಸ್ ಏನಾದರೂ ಫೇಲ್ ಆದರೆ ಇಮಿಡಿಯೇಟ್ ಬೇರೊಂದು ಇರಬೇಕು ಅದ್ರ ಜೊತೆಯಲ್ಲಿ, ಅದು ರೆಡಿಯಾಗಿರಬೇಕು. ಆಗ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ಅದು ಆಗಿರ್ತೀವಿ ನಾವು ಎಲ್ಲ ಕಡೆ ಹಾಗೆ ಮಾಡೋದು. ಒಂದು ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ, ಇದು ಇಲ್ಲಾಂದ್ರೆ ಅದೊಂದು ಹಾಕ್ಬೇಕು. ರೆಕಾರ್ಡಿಂಗ್ ಹೋಗಿದ್ರು ಅದೇ ಥರ ಎರಡು ತಗೊಂಡು ಹೋಗ್ತೀರಿ, ಒಂದು ಫೇಲ್ ಆದರೆ ಇನ್ನೊಂದು ರೆಕಾರ್ಡ್ ಆಗಲೇಬೇಕು. ಆ ಥರ ಕಂಡೀಷನ್ ಇಟ್ಟಿರ್ತೀವಿ, ಅದು ಎರಡು ಫೇಲ್ ಆಗಿದ್ರೆ ಮತ್ತೆ ನಮ್ಮ ಕೈಯಲ್ಲಿಲ್ಲ, ಬಟ್ ಆಗೋದಿಲ್ಲ ಆ ಥರ. ಅದೊಂದು ನಮ್ದು ನಮ್ಮ ಆಕಾಶವಾಣಿ ಸೆಟಪೇ ಹಾಗೆ, ಒಂದಕ್ಕೆ ಒಂದು ಪ್ಲಸ್ ಇರುತ್ತೆ, ಒನ್ ಪ್ಲಸ್ ಒನ್ ಇರುತ್ತೆ.
1: ಈಗ ಆಕಾಶವಾಣಿಯಲ್ಲಿ ಸಮಯಕ್ಕೆ ಮೊದಲ ಆದ್ಯತೆ, ನಿರೂಪಕರ ಒಂದು ತಪ್ಪಿನಿಂದ ಆಗುವಂತಹ ಒಂದು ಪ್ರಮಾದದಿಂದ ಏನು ಸಂದೇಶ ಹೋಗುತ್ತೆ? ಸ್ಟುಡಿಯೋ ಸಮಯ ಅಂತ ನಾವು ಕೊಡ್ತೀವಿ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಈಗ ಸ್ಟುಡಿಯೋ ಸಮಯ ಅಂತ ನಾವು ಹೇಳ್ತೀವಿ, ಏನು ವ್ಯತ್ಯಾಸ ಆಗುತ್ತೆ ಯಾವುದೋ ಒಂದು ಕಾರಣಕ್ಕೆ, ಅದು ಯಾವ ರೀತಿ ಸಂದೇಶ ಹೋಗುತ್ತೆ ಶ್ರೋತೃಗಳಿಗೆ?
0: ಅಲ್ಲ, ಸ್ಟುಡಿಯೋ ಸಮಯ ಈಗ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ ಚಾನ್ಸೇ ಇಲ್ಲ.
1: ಅಲ್ಲ, ನಿರೂಪಕರ ತಪ್ಪಿನಿಂದ, ಕಣ್ತಪ್ಪಿನಿಂದ ಒಂದು ತಪ್ಪು ಸಂದೇಶ ಹೋಗುತ್ತೆ, ಸಮಯಕ್ಕೆ ಮೊದಲ ಆದ್ಯತೆ ಅಂತ ಅಂದಾಗ ನಿರೂಪಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಅಲ್ಲ, ಅವರು ಜಾಗೃತಿ ಆಗಿರಬೇಕು. ಅದು ನಿರೂಪಕರು ಮಾತ್ರ, ಆ್ಯಕ್ಚುಲಿ ನಮ್ಮ ವಾಯ್ಸ್ ಆಫ್ ಆಕಾಶವಾಣಿ ಅಂದರೆ ಯಾರು? ನಿರೂಪಕರೇ ಅಲ್ವಾ. ಅವರ ಕೈಲಿ ತಪ್ಪು ಅಂದರೆ ಆಕಾಶವಾಣಿಗೆ ತಪ್ಪಾಯಿತು ಅಂತ ಅರ್ಥ ಅಲ್ವಾ. ಅವ್ರ ಭಾರಿ ಕೇರ್ಫುಲ್ ಆಗಿ ಇರಬೇಕಾದ ವಿಷಯ. ಅದಕ್ಕೆ ತಾನೆ ನಾವು ಅವ್ರನ್ನ ಸೆಲೆಕ್ಟ್ ಮಾಡುವಾಗಲೂ ಅಷ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಇದು ಕೊಡೋದು. ಮತ್ತು ತಪ್ಪಾಗಿ ತಪ್ಪಾಗಬಾರ್ದು, ತಪ್ಪು ಏಕೆ ಆಗೋದು, ತಪ್ಪಾಗಲೇಬಾರ್ದು. ಅದು
1: ಅದು ತಾಂತ್ರಿಕ ವಿಭಾಗದಲ್ಲಿ ಇಷ್ಟೆಲ್ಲ ತಮ್ಮ ಅಮೂಲ್ಯ ಸಮಯವನ್ನು ಪ್ರದರ್ಶಿಸಿ, ತಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ವ್ಯಯ ಮಾಡಿ ಇಷ್ಟೆಲ್ಲ ರಕ್ಷಣೆ ಮಾಡುವಾಗ ಒಬ್ಬ ನಿರೂಪಕರಿಂದ ಈ ರೀತಿಯ ಪ್ರಮಾದ ಆಗುವುದನ್ನು ತಪ್ಪಿಸೋದು ಹೇಗೆ ಸರ್?
0: ತಪ್ಪಿಸಿ ಆ್ಯಕ್ಚುಲಿ ಅವರು ಆ ಥರ ಬರಲಿಕ್ಕೆ ಚಾನ್ಸ್ ಕಡಿಮೆ, ಯಾಕಂದರೆ ಇಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಿರಲ್ಲ. ಮತ್ತೆ ಅವರು ತಪ್ಪು ಮಾಡೋದು ಪರ್ಪಸ್ಫುಲ್ಲಿ ಮಾಡಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಇಷ್ಟು ಕ್ಲಿಯರ್ ಆಗಿ ಎಲ್ಲ ಕೊಟ್ಟಿದ್ದೀವಿ, ಮತ್ತೆ ಯಾಕೆ ತಪ್ಪು? ನಾವು ಎರಡು ಡಿಸ್ಪ್ಲೇ ಇಟ್ಟಿದ್ದೀನಿ,
1: ಮಾಡೋದು ತಪ್ಪು ಅಂತ ಹೇಳಿ,
0: ತಪ್ಪೇ ತಪ್ಪು. ಅದು ಈ ಥರ ಮಾಡಲೇ ಬಾರ್ದು, ಟೈಮಿಂಗ್ ಕರೆಕ್ಟ್ ಇರಬೇಕು. ಯಾಕಂದ್ರೆ ನಮ್ಮ ಆಕಾಶವಾಣಿ ಮಡಿಕೇರಿ ಅಂದರೆ ಏನು, ಅವ್ರದ್ದು ವಾಯ್ಸೆ.

0: ಇವ್ರದ್ದು ವಾಯ್ಸಲ್ಲೇ ನಮ್ಮ ಆಕಾಶವಾಣಿ ಹೋಗ್ತಾ ಇದೆ. ಅವ್ರ ವಾಯ್ಸ್ ಆಫ್ ಆಕಾಶವಾಣಿ ಮಡಿಕೇರಿ ಅಂದ್ರೆ ಅವರದೇ ವಾಯ್ಸ್ ಅಲ್ವಾ?
1: ಹೌದು ಹೌದು ಸರ್.
0: ಅವರಿಂದ ನಮ್ಮ ಕೇಳೋದು, ನಮ್ಮ ಪ್ರೋಗ್ರಾಮ್ ಲಿಸ್ನರ್ಸ್ ಕೇಳೋದು ನಮ್ಮ ಪ್ರೋಗ್ರಾಮ್ ಅವರಿಂದ.
1: ಹೌದು ಹೌದು.
0: ಅವರು ಕರೆಕ್ಟ್ ಆಗಿರ್ಬೇಕು. ಅವರು ಡಿಗ್ರೇಡ್ ಆದ್ರೆ ನಮ್ ಡಿಗ್ರೇಡ್ ಆಯ್ತು, ಆಕಾಶವಾಣಿಗೆ ಡಿಗ್ರೇಡ್. ಅದು ಆಗಬಾರದು. ದಟ್ ಇಸ್ ಮೈ ಪಾಯಿಂಟ್.
1: ಈಗ ನಿರೂಪಕರ ಒಂದು ಮನಸ್ಥಿತಿ ಹೇಗಿರ್ಬೇಕು ಅಂತ
0: ಹೇಳ್ತೀರಿ?
1: ನಿರಂತರವಾಗಿ ಹಾಸನ, ಮೈಸೂರು, ಮಡಿಕೇರಿ ಆಕಾಶವಾಣಿಗಳಲ್ಲಿ ಕೆಲಸ ಮಾಡಿದ್ದೀರಿ, ವಿವಿಧ ನಿರೂಪಕರನ್ನ ನೀವು ಗಮನಿಸಿದ್ದೀರಿ, ಅವ್ರು ಹೇಗಿರ್ಬೇಕು ಅಂತ ಹೇಳ್ತೀರಿ ಮನಸ್ಥಿತಿ?
0: ಅವ್ರು ಪ್ರಸನ್ನ ಆಗಿರ್ಬೇಕು ಯಾವಾಗಲೂ. ಅವರು ಟೆನ್ಷನ್ ಕೊಂಡು ಕೆಲಸ ಮಾಡಿದ್ರೆ ಪ್ರಾಬ್ಲಮ್. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಹೇಳ್ತಾ ಇದ್ದೆ ಅಂದ್ರೆ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಕೆಲವರು ಅಂದ್ರೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾರೆ, ಅದೆಲ್ಲ ಬೇಡಬಾರ್ದು. ಅವರು ಅವ್ರು ಫ್ರೀ ಆಗಿರ್ಬೇಕು. ಆಗ ಅವ್ರದ್ದು ಅವ್ರದ್ದು ಕೆಲಸ ಮಾಡ್ಕೊಂಡು ಅವರು ಅದನ್ನ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಬೇರೆಯವ್ರು ಹೋಗಿ ಡಿಸ್ಟರ್ಬ್ ಮಾಡಿ, ಈವನ್ ಅವ್ರು ಚಿಕ್ಕ ತಪ್ಪು ಮಾಡಿದ್ರು ಅವ್ರ ಹತ್ರ ಹೇಳ್ಬೇಕಿಲ್ಲ, ಆಮೇಲೆ ಬಂದ ಆಮೇಲೆ ಹೇಳಿದ್ರೆ ಆಯ್ತು. ಯಾಕಂದ್ರೆ ಅವ್ರು ಒಂದು ತಪ್ಪು ಮಾಡಿ ಆಮೇಲೆ ಅಗೇನ್ ರಿಪೀಟ್ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ನೀವು ಕೆಲಸ ಮಾಡಿಲ್ಲ ಅದ್ರ ಒಂದು ಮಿಸ್ಟೇಕ್ ಆಗಿದ್ರೆ ಮತ್ತೆ ನೀವು ಒಂದು ಯಾರಾದರೂ ಹೇಳಿದ್ರೆ ನಿಮ್ಗೆ ಯಾವ್ದು ಟೆನ್ಷನ್ ಆಗುತ್ತೆ.
1: ಮತ್ತೆ ತಪ್ಪುಗಳಾಗೋ ಸಾಧ್ಯತೆ
0: ಇದೆ. ಅದಕ್ಕೆ ಬಂದ ಮೇಲೆ ಹೇಳಿದ್ರೆ ಆಯ್ತು, ಈ ತರ ಆಗಿದೆ ನೀವು ಮಾಡಬಾರದು.
1: ಸೂಕ್ಷ್ಮವಾಗಿ ಗ್ರಹಿಸಿದ್ರಿ ಸರ್. ನಿಜವಾಗಿ ನಿಮ್ಮ ಮನಸ್ಸು ಮಾಗಿದೆ ಅಂತ ಹೇಳ್ಬೋದು, ಸೀನಿಯರ್ ಆಗಿದ್ದೀರಾ ಅಂತ ಹೇಳ್ಬಹುದು. 36 ವರ್ಷಗಳ ಸುದೀರ್ಘ ಸೇವೆಯನ್ನ ಉತ್ತಮವಾಗಿ ಸಲ್ಲಿಸಿ ಸಂತೃಪ್ತಿಯ ಜೀವನವನ್ನ ನಡೆಸೋದಕ್ಕೆ ಸಿದ್ಧರಾಗಿದ್ದೀರಿ. ನಿಮ್ಮ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದರ ಮುಖಾಂತರ?
0: ಮಕ್ಕಳಿಗೆ ಇಷ್ಟಪಡೋದಂದ್ರೆ ಅವ್ರದ್ದು ದಾರಿ ಅವರೇ ಡಿಸೈಡ್ ಮಾಡ್ಕೊಳ್ಬೇಕು. ಫಸ್ಟ್ ಒಳ್ಳೆ ದಾರಿಲಿ ಹೋಗ್ಬೇಕು. ಸೆಕೆಂಡ್, ಏನಾದ್ರು ಹೆಲ್ಪ್ ಬೇಕಂದ್ರೆ ಕೇಳಬೇಕು. ಅವ್ರಿಗಾಗಲಿಲ್ಲ ಅಂದ್ರೆ ನಾನು ಇರ್ತೀನಿ ಬ್ಯಾಕ್ ಸೈಡ್.
1: ಈಗ ಅವರು ಇಲ್ಲಿ ಮೈಕ್ ಮುಂದೆ ಇದ್ದಿದ್ರೆ ನಾವು ಕೇಳಬಹುದಾಗಿತ್ತು. ಅವ್ರು ಹೇಳ್ತಾರೆ ಅಪ್ಪ ಏನ್ ಹೇಳ್ತಾರೆ ಹಾಗೆ ಅಂತ. ಅದಕ್ಕೆ ಏನು ಹೇಳ್ತೀರಿ?
0: ನನಗಿಂತ ಒಳ್ಳೆ ವಿದ್ಯಾಭ್ಯಾಸ ಆಗಿದೆ, ಎಜುಕೇಟೆಡ್ ಆಗಿದೆ. ಸೊ ಅವ್ರ ಆದ್ರೆ ಹೇಳೋದೇ ಇಲ್ಲ. ಅವ್ರಿಗೂ ಅವ್ರ ದಾರಿ ಅವ್ರಿಗೆ ಗೊತ್ತಾಗಿಬಿಟ್ಟಿದೆ. ಸೊ ಅವರು ನನಗೆ ಗೊತ್ತಿದೆ,
1: ಒಳ್ಳೆ ಅಪ್ಪ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದೀರಿ. ಯಾವುದೇ ನಿರ್ಬಂಧ ಇಲ್ಲದೆ ನಿಮ್ಮ ಜೀವನವನ್ನ ನೀವು
0: ಮಾಡ್ಕೊಳ್ಬೇಕು,
1: ಎಚ್ಚರಿಕೆಯಿಂದ ನಡೆಸ್ಕೊಂಡು ಹೋಗಿ.
0: ಮತ್ತೆ ಅದಕ್ಕೆ ತಾನೆ ಫೋರಲ್ಲಿ ಹೋಗೋದ್ರೆ ಇಟ್ಸ್ ನಾಟ್ ಈಸಿ. ಅವ್ರು ಒಬ್ಬರೇ ಹೋಗಿ ಒಬ್ಬರೇ ಬರ್ತಾರಂದ್ರೆ ತಿಂಗ್ ಮಾಡಿ, ಜರ್ಮನಿಯಿಂದ ಒಬ್ಳು ಅಲ್ಲಿಂದ ಇಲ್ಲಿ ಬರಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಅವ್ರು ಬಂದಿದ್ದಾರೆ, ದಟ್ ಮೀನ್ಸ್ ಅವ್ರಿಗೆ ಗೊತ್ತಿದೆ ಇನ್ನು ದಾರಿ. ನಾವೇನು ನಮಕೆ ಎದುರಿಕೆ ಇಲ್ಲಿಂದ. ನಾನು ರೀಸೆಂಟ್ಲಿ ಮನಾಲಿಗೆ ಹೋಗಿದ್ದೆ. ಇಲ್ಲಿಂದ ಹೋಗೋ ನೆಕ್ಸ್ಟ್ ಟೆನ್ಷನ್ ಹೋಗೋದು. ಅವ್ರಿಗೆ ಟೆನ್ಷನ್ ಇಲ್ಲ ನೋಡಿದ್ರೆ, ಅವರು ದೇ ಆರ್ ರೆಡಿ, ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ.
1: ಪ್ರಿಯಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಪ್ರಿಯಾಗ ಹೇಳಂದ್ರೆ ಎಲ್ಲ ಪ್ರಿಯಕ್ಕೆ ಏನು ಹೇಳೋದಂದ್ರೆ, ಇಷ್ಟು ವರ್ಷ ನಮ್ಮನ್ನೇ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ,
1: ಅದಕ್ಕೂ
0: ಒಳ್ಳೆದು ಹೊಟ್ಟೆ ತಂಡಿ ನಮ್ದು ಚೆನ್ನಾಗಿ ಇದ್ಕೊಂಡಿದಾರಲ್ಲ, ನನ್ನ ಪೀಡಿಸಿದಾರಲ್ಲ, ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.
1: ಅಂತಿಮವಾಗಿ ಸರ್, ಆಕಾಶವಾಣಿ ಅಂದ್ರೆ ಏನು ಅಂತ ನಿಮ್ಮ ಪ್ರಕಾರ ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.
0: ಆಕಾಶವಾಣಿ ಅಂದ್ರೆ ಜನರ ಸಂಬಂಧವಿರುವ ಒಂದು ಸಂಸ್ಥೆ. ನಾವು ಇಲ್ಲಿ ಕೆಲಸ ಮಾಡೋದು ಆಕ್ಚುಲಿ ನಾನು ಆಕ್ಚುಲಿ 36 ವರ್ಷ ಸೇವೆ ಮಾಡಿ ಅಂದ್ರೆ ನಾನು ಜನರಿಗೆ ಸೇವೆ ಮಾಡಿದ್ದೀನಿ. ಸಂಬಳ ಸಿಕ್ಕಿರ್ಬೋದು, ಅದು ಬೇರೆ ವಿಷಯ. ನಾನು ನಮ್ಮ ಒಂದು ಇಕ್ವಿಪ್ಮೆಂಟ್ ವರ್ಕ್ ಆಗಿಲ್ಲ ಅಂದ್ರೆ ಇರುವ ಟೆನ್ಷನ್, ಆ ಟೆನ್ಷನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ಜನರಿಗೋಸ್ಕರ ಮಾಡ್ತಾ ಇದ್ದೀನಿ. ಅದೇ ಥರ ಪ್ರತಿಯೊಬ್ಬರು ತಿಂಗ್ ಮಾಡಿದರೆ ನಮ್ಮ ಸಂಬಳ ಸಿಕ್ಕೇ ಸಿಗುತ್ತೆ, ಬಟ್ ಕೆಲಸ ಮಾಡೋದು ಆ ನಮ್ಮ ಸಿನ್ಸಿಯರಿಟಿಯಾಗಿ ಕೆಲಸ ಮಾಡಿದರೆ ಇದು ಚೆನ್ನಾಗಿರುತ್ತೆ. ನಮ್ಮ ಅದರಿಂದ ಅದು ಸಕ್ಸಸ್ ಆಗೋದು ಸಿಕ್ಕುವ ಪ್ರತಿಫಲಕ್ಕೆ ದುಡ್ಡಿಲ್ಲ. ಮತ್ತು ಆಕಾಶವಾಣಿ ಮಾತ್ರ ಜನರಿಗೆ ಫುಲ್ ಹೆಲ್ಪ್. ಒಂದು ನಾನು ಹೇಳಿರುವ ಫಸ್ಟೇ, ಇದೊಂದು ಫೇಸ್ಬುಕ್ ಈಕ್ವಲೆಂಟ್. ಆವಾಗಿಂದ ಎಷ್ಟೋ ಇನ್ಫಾರ್ಮೇಷನ್ ಬೆಳಿಗ್ಗೆಯಿಂದ 11 o'clock ವರೆಗೂ ಕೊಡುವ ಇನ್ಫಾರ್ಮೇಷನ್, ಅದು ಕೇಳ್ಕೊಂಡ್ರೆ ನಿಮ್ಗೆ ಎಷ್ಟೆಷ್ಟು ಇನ್ಫಾರ್ಮೇಷನ್, ಅದು ಬೇರೆ ಯಾವ ಮಾಧ್ಯಮ ಕೊಡ್ಲಿಕ್ಕೆ ಆಗೋದಿಲ್ಲ. ಫೇಸ್ಬುಕ್ ಕೊಡ್ಬೋದು ಮೋಸ್ಟ್ಲಿ, ಆದರೂ ನೀವು ನೋಡ್ತಾ ಇರಬೇಕು. ಇದು ಕೇಳ್ಕೊಂಡು ನಿಮ್ಗೆಲ್ಲ ಇನ್ಫಾರ್ಮೇಷನ್ ಬರ್ತಾ ಇದೆ. ಬಟ್ ಅದಕ್ಕೇನು ಬೇಕು, ನಮ್ಮ ಸ್ಟಾಫ್ಗಳು ಇಲ್ಲಿ ಆಕಾಶವಾಣಿ ಸ್ಟಾಫ್ಗಳು ತುಂಬ ಇರಬೇಕು. ಅವ್ರದ್ದು ಮನಸ್ಸು ಡಿಫ್ರೆಂಟ್ ಡಿಫ್ರೆಂಟ್ ಥಿಂಕಿಂಗ್ ಇರಬೇಕು. ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡಬೇಕು ಅಂತ ಆಸೆ ಇರಬೇಕು. ಆಗ ಎಲ್ಲ ಸಕ್ಸಸ್ ಆಗುತ್ತೆ.
1: ಆಕಾಶವಾಣಿ
0: ನಮ್ಮ ಜನರಿಗೆ ಒಂದು ನಮ್ಮ ಕೈಪಿಡಿ ಕೈಯಲ್ಲಿ ಇರಬೇಕು ಜನರು. ನಮ್ಮ ಆಕಾಶವಾಣಿ ಮಡಿಕೆ ಆಕಾಶವನ್ನು ಕೇಳ್ಕೊಳ್ಳೋಣ ಅಂತ ಇರಬೇಕು. ಅಂದ್ರೆ ಸಕ್ಸಸ್ ಆಗುತ್ತೆ.
1: ಆಕರ್ಷಣೆ
0: ಆಕರ್ಷಣೆ ಇರಬೇಕು, ವೈವಿಧ್ಯತೆ ಇರಬೇಕು. ವೈವಿಧ್ಯತೆ ಇದ್ರೆ ಅಂತಾನೆ ಕೇಳೋದು. ವೈವಿಧ್ಯತೆ ಮತ್ತೆ ಪ್ರೋಗ್ರಾಮ್ ಕ್ವಾಲಿಟಿ ಇರಬೇಕು. ಸುಮ್ಮನೆ ಕ್ವಾಲಿಟಿ

0: ಇರಬೇಕು, ವೈವಿಧ್ಯತೆ ಇರಬೇಕು, ಸತ್ಯಸನ್ನದ್ಧ ಇರಬೇಕು. ಇಷ್ಟು ಇದ್ರೆ ಆಟೋಮೆಟಿಕಾಗಿ ಬರುತ್ತೆ. ಜನರಿಗೆ ಹೆಲ್ಪ್ ಆಗಬೇಕು. ಮೇನ್ ಥಿಂಗ್ ಜನರ ಹೆಲ್ಪೇ. ರೇಡಿಯೋ ಕೇಳಿದರೆ ನಮ್ಗೆ ಇಷ್ಟು ಹೆಲ್ಪ್ ಆಗುತ್ತೆ. ನಾನು ಕಣ್ಣೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಪ್ರೋಗ್ರಾಮ್ ಶುರು ಮಾಡಿದರು ಒಂದೊಂದು ವಿಲೇಜಲ್ಲಿ. ಅಲ್ಲಿ ಇರುವ ಕೊರತೆಗಳು ನಮ್ಮ ಆಕಾಶವಾಣಿಗೆ ಹೇಳುತ್ತೆ ಫೋನಲ್ಲಿ ಲೈವ್ ಆಗಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ, ಇದೇನು ಮಾಡ್ತೀರಿ, ಏನು ಈ ಥರ ಕಂಪ್ಲೇಂಟ್ ಬಂದಿದೆಯಲ್ಲ. ಅದಕ್ಕೆ ಅವರು ರಿಪ್ಲೈ ಕೊಡ್ತಾರೆ. ಆ ರಿಪ್ಲೈ ಇವರಿಗೆ ಹೋಗುತ್ತೆ. ಯಾವಾಗ ಎಷ್ಟೋ ಜನರಿಗೆ ಈಗ ಕೆಲವರಿಗೆ ಮಲಗಿರ್ತಾರೆ, ಅವ್ರಿಗೂ ಸಹಾಯ ಸಿಕ್ಕಲಿಲ್ಲ, ಅವರು ಕೇಳ್ತಾ ಇರ್ತಾರೆ ನಮ್ಮ ರೇಡಿಯೋ. ಅವ್ರು ಕೇಳ್ಕೊ ಮಲಗಿಕೊಂಡು ನಮಗೆ ಫೋನ್ ಮಾಡ್ತಾರೆ, ಸರ್ ನನಗೆ ಇಷ್ಟು ಕಷ್ಟ ಇದೆ. ಅದು ಒಂದು ಸಕ್ಸಸ್ ಪ್ರೋಗ್ರಾಮ್, ಸ್ಪಂದನ ಥರ, ಬಟ್ ವಾಯ್ಸ್ ಎಫೆಕ್ಟಿವ್ ಪ್ರೋಗ್ರಾಮ್. ಯಾಕಂದ್ರೆ ಅವ್ರಿಗೂ ರೇಡಿಯೋ ಬಂದು ನಿಮ್ಮ ಹತ್ರ ಹೇಳಲಿಕ್ಕಾಗಲ್ಲ, ಅಧಿಕಾರಿಗಳ ಹತ್ರ ಹೇಳಲಿಕ್ಕಾಗಲ್ಲ. ಕೆಲ ಟೈಮಲ್ಲಿ 3 ಸಲ ಹೇಳಿರ್ತಾರೆ, ಎಫೆಕ್ಟ್ ಆಗಿರಲ್ಲ. ಈಗ ಈ ಮೂಲಕ ಅದು ಸಾಧ್ಯವಾಗುವಾಗ ಇರುವ ಖುಷಿ ಇದೆಯಲ್ಲ, ಅದು ಸಾಧ್ಯವಾಗಿದೆ ಅಂತ ಅವರು ನಮಗೆ ಫೋನ್ ಮಾಡಿ ಹೇಳುವಾಗ ಇರುವ ಖುಷಿ. ನನ್ನಿಂದ ನಾನೆಲ್ಲ ಪ್ರೋಗ್ರಾಮ್ ಮಾಡೋದು, ನಾನು ಟೆಕ್ನಿಕಲ್ ಸೈಡ್ ಮಾಡೋದು, ಬಟ್ ಆ ಕೇಳುವಾಗ ನನಗೂ ಇರುವ ಖುಷಿ ಅದು ನಿಮಗೆ ಯಾರಿಗೆ ಹೇಳಲಿಕ್ಕೆ. ಆ ಟೈಪ್ ಇರುತ್ತೆ, ಅದೇ ಥರ ಇರಬೇಕು ನಮ್ಮ ಆಕಾಶವಾಣಿ. ಎಲ್ಲ
1: ಮನುಷ್ಯನ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳಲ್ಲಿ ಏರುಪೇರಾದಾಗ ಅದಕ್ಕೆ ಉತ್ತರವಾಗಿ ಆಕಾಶವಾಣಿಯ ವಿವಿಧ ಕಾರ್ಯಕ್ರಮಗಳು ಸ್ಪಂದಿಸಬೇಕು ಅಂತ ಒಂದು ಉತ್ತಮವಾದಂತಹ ವ್ಯಾಖ್ಯಾನವನ್ನ ನೀಡಿದ್ರಿ. ಇಷ್ಟು ಹೊತ್ತು ನಮ್ಮ ಶ್ರೋತೃಗಳು ನಿಮ್ಮ ನಡೆದು ಬಂದ ಹಾದಿಯನ್ನ ನಿಮ್ಮ ಮಾತುಗಳ ಮುಖಾಂತರ ಕೇಳಿದ್ದಾರೆ. ನಮ್ಮ ಶ್ರೋತೃಗಳಿಗೆ, ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
0: ಇದು ಈ ಮಡಿಕೇರಿ ಆಕಾಶವಾಣಿ ನಮ್ಮ ಶ್ರೋತೃಗಳಿಗೆ ನಾನು ಏನು ಹೇಳೋದಂದರೆ, ಇದು ನಿಮ್ಮ ಆಕಾಶವಾಣಿ, ನೀವು ಬೆಳೆಸಿದ ಆಕಾಶವಾಣಿ, ಇನ್ನೂ ನಿಮ್ಮ ಸೇವೆಯಲ್ಲೇ ಇರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನೀವು ಕೇಳ್ತಾ ಇರಬೇಕು, ಒಬ್ಬೊಬ್ಬರನ್ನು ಕೇಳ್ತಾ ಇದ್ದು ಅದನ್ನು ಪ್ರೋತ್ಸಾಹ ಮಾಡಬೇಕು. ಏನಾದ್ರು ತಪ್ಪಿದ ಮಾಹಿತಿ ಏನಾದ್ರು ಬರ್ತಾ ಇದ್ರೆ ಅದಕ್ಕೆ ಇನ್ಫಾರ್ಮೇಶನ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಇದು ನಿಮ್ಮ ಆಕಾಶವಾಣಿ, ನೀವೇ ಕಾಪಾಡ್ಕೊಳ್ಬೇಕು ಅಷ್ಟೇ.
1: ಒಳ್ಳೆಯದು ಸರ್, ಇಷ್ಟು ಹೊತ್ತು ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಅತಿಥಿಯಾಗಿ ಆಗಮಿಸಿ ಆಕಾಶವಾಣಿ ಸಂಸ್ಥೆಗೆ ಸೇರಿದಂತಹ ಕ್ಷಣದಿಂದ ಇಂದಿನವರೆಗೆ ನಿಮ್ಮ ನೆನಪಿನಂಗಳದಲ್ಲಿ ಅಡಗಿರುವಂತಹ ಸಂಗತಿಗಳನ್ನೆಲ್ಲ ಸರಳ ಭಾಷೆಯಲ್ಲಿ ಹಂಚಿಕೊಂಡ್ರಿ. ಅದರಲ್ಲಿ ಅಲ್ಪ ಸ್ವಲ್ಪ ನೋವಿತ್ತು, ಖುಷಿಯೇ ಜಾಸ್ತಿ ಅಂತ ಹೇಳ್ಬೋದು, ಸಂತೃಪ್ತಿಯೇ ಜಾಸ್ತಿ ಅಂತ ಹೇಳ್ಬೋದು. ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ ಅಂತ ಕೂಡ ಹಿರಿಯರು ಹೇಳ್ತಾ ಇರಬಹುದು. ಇಂತಹ ಮಗ, ಇಂತಹ ಸಹೋದರ, ಇಂತಹ ಪತಿ ನಿಜಕ್ಕೂ ಕೂಡ ಶ್ರೇಷ್ಠ, ಶ್ರೇಯಸ್ಸು ನೀಡುವಂತಹ ಜೀವ ಅಂತ ಹೇಳ್ತಾ ಇದ್ದಾರೆ ಹಿರಿಯರು ಅನ್ಕೊಂಡಿರಬಹುದು. ಹಾಗಾಗಿ ತಮ್ಮ ಏನು ಕನಸಿದೆ, ಆಕಾಶವಾಣಿಯ ಬಗ್ಗೆ ಏನೆಲ್ಲ ಕನಸಿತ್ತು ಅದನ್ನ ಈಡೇರಿಸ್ಕೊಂಡಿದ್ದೀರಿ ಅಂತ ಕೂಡ ಹೇಳಬಹುದು. ಮುಂದಿನ ಕನಸುಗಳನ್ನ ಇಂದು ನೀವು ನಿಮ್ಮ ಮಾತುಗಳಿಂದ ಹೇಳ್ಕೊಂಡಿದ್ದೀರಿ, ನಮ್ಮ ಶ್ರೋತೃಗಳಿಗೆ ಕಿವಿ ಮಾತನ್ನ ಹೇಳಿದ್ದೀರಿ. ಆಕಾಶವಾಣಿ ಅಂದ್ರೆ ಏನು ಅಂತ ಹೇಳಿದ್ದೀರಿ, ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಏನನ್ನ ಕಲ್ತಿದ್ದೀರಿ ಅಂತ, ಮತ್ತೆ ನಿಮ್ಮ ಬಾಲ್ಯದ ಕನಸುಗಳನ್ನು ಕೂಡ ಹೇಳಿದ್ರಿ. ನಿಮ್ಮ ತಂದೆ ತಾಯಿ ತಮ್ಮ ಮತ್ತೆ ಸಂಬಂಧಿಕರನ್ನ ಕೂಡ ನೀವು ನೆನಪು ಮಾಡ್ಕೊಂಡ್ರಿ. ನಿಮ್ಮ ಧರ್ಮಪತ್ನಿ ಪ್ರಿಯಾ ಅವ್ರ ಬಗ್ಗೆನೂ ಕೂಡ ಅಭಿಮಾನದಿಂದ ಮಾತನಾಡಿದ್ದೀರಿ. ನಿಮ್ಮ ಮಕ್ಕಳು ಕೂಡ ಪ್ರೀತು ಸ್ನೇಹ, ಈ ಇಬ್ಬರು ಮಕ್ಕಳ ಕನಸು ಏನಿತ್ತು ಅದನ್ನ ಈಡೇರಿಸಿರುವುದರ ಕುರಿತಾಗಿ ಕೂಡ ನೀವು ಅಭಿಮಾನದ ಮಾತುಗಳನ್ನ ಆಡಿದ್ದೀರಿ. ಒಟ್ಟಾರೆ ಎಲ್ಲ ಸಂಗತಿಗಳನ್ನು ನೀವು ಹಂಚಿಕೊಂಡಿದ್ದೀರಿ ನಮ್ಮ ಸ್ಟುಡಿಯೋಗೆ ಬಂದು. ನಿಮ್ಮ ಮುಂದಿನ ಅಂದರೆ ಮುಂಬರುವ ದಿನಗಳು, ನಿವೃತ್ತಿಯ ಏನು ದಿನಗಳು ಆರಂಭ ಆಗುತ್ತೆ, ಹೊಸ ಜೀವನ ಆರಂಭ ಆಗುತ್ತೆ ಅಂತ ಹಿರಿಯರು ಹೇಳೋ ಪ್ರಕಾರ, ಅನುಭವಿಗಳು ಹೇಳುವ ಪ್ರಕಾರ ಮುಂದಿನ ಕನಸುಗಳು ಯೋಜನೆಗಳು ಎಲ್ಲವೂ ಕೂಡ ಈಡೇರಲಿ. ಒಂದು ಮನಸ್ಸು ಅಂದಾಗ ತೊಳಲಾಟ ಇದ್ದೇ ಇರುತ್ತೆ, ನೋವು ಸಂಕಟ ಇದ್ದೇ ಇರುತ್ತೆ. ಅಗಲಿಕೆ ಅನ್ನುವ ಪದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಯಾಕೆ ಅಂದರೆ ನಾವು ತಿರುಗಾಡಿದಂತಹ ನೆಲ, ನಾವು ಕಲಿತಂತಹ ಸ್ಥಳ, ನನ್ನದೇ ಮನೆ ಅಂತ ನಾವು ಸ್ವೀಕರಿಸಿದ್ದೀವಿ. ಇಲ್ಲಿರುವವರು ಕೂಡ ಸಹೋದ್ಯೋಗಿಗಳು, ನಮ್ಮ ಸಹೋದರ ಸಹೋದರಿಯರ ರೀತಿ ಅಂತ ಪ್ರೀತಿಯನ್ನು ಗಳಿಸಿ ಅವರಿಗೂ ಕೂಡ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಈ ಎಲ್ಲ ಸಂಗತಿಗಳನ್ನು ಇಷ್ಟು ಹೊತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್, ತುಂಬ ನಮಸ್ಕಾರ.
2: ಇದುವರೆಗೆ 36 ವರ್ಷಗಳ ಕಾಲ

0: ಆಕಾಶವಾಣಿಯ ತಾಂತ್ರಿಕ ವಿಭಾಗದಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಇದಾಗಿತ್ತು ನೆನಪಿನ ಬುತ್ತಿ.
1: ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು.
2: ಸಂದರ್ಶಕರು ಎಂ ಶಕುಂತಲಾ.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಿಂದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹಲೋ,
7: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
6: ಮತ್ತೆ?
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
8: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
7: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್, 2 ಲಕ್ಷ
9: ಏನಾಯ್ತಪ್ಪ?
8: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
7: ಅರೆ,
8: ಕಟ್ ಮಾಡಿದ್ರು.
9: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
8: ಫ್ರಾಡ್?
9: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶ್ರೋತೃಗಳೇ, ಸಮಯ 10:13:44 ಆಗಲಿದೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಲತೀಫ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ಕೇಳುವಿರಿ.

0: ಶ್ರೋತೃಗಳೇ, ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಲತೀಫ್ ಅಹಮ್ಮದ್ ಖಾನ್ ಅವರಿಂದ ತಬಲವಾದನ ಕೇಳಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ.

0: ಶ್ರೋತೃಗಳೇ, ಸಮಯ 10:34:41 ಆಗಲಿದೆ. ಇನ್ನು ಮುಂದೆ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕೇಳುಗರೆ, ಗಾನ ಭಜನ ಕಾರ್ಯಕ್ರಮವನ್ನು ನಿಮಗೆ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಟ್ಟಂಗಡ ರವಿ ಸುಬ್ಬಯ್ಯ. ಹೊಚ್ಚ ಹೊಸ ಹಿಂದಿ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಗಾನ ಭಜನದ ಮೊದಲ ಗೀತೆ ಮಹಿಮಾ ಕಾಶಿ ವಿಶ್ವನಾಥ್ ಕಿ ಚಿತ್ರದು. ಹಾಡಿದರೆ ಅನುರಾಧ ಬೌದ್ವಾಲ್. ಪಂಡಿತ್ ಕಿರಣ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ರಾಮಶಂಕರ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ. ಕನಿಕಾ ಕಪೂರ್ ಹಾಗೂ ಆಶಿಷ್ ಶಬ್ರ ಹಾಡಿರುವ ಗೀತೆಯನ್ನ. ಬಾಬಿ ಅವರ್ ರಿಷಿಕಿ ಲವ್ ಸ್ಟೋರಿ ಚಿತ್ರದ್ದು. ಆಶಿಷ್ ಶಬ್ರ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ಕಹಾನಿಕರ್ ಹಾಗೂ ಅಂಕಿತ್ ಸಿಂಗ್ ಅವರ ಸಾಹಿತ್ಯವಿದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃಗಳಿಗೆ ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಪ್ರಿಯಾಂಕಾ ಆರ್ ಬಾಲಾ ಅವರ ಸಾಹಿತ್ಯಕ್ಕೆ ಪ್ರಸಾದ್ ಎಸ್ ಸ್ವರ ಸಂಯೋಜನೆ ಮಾಡಿ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ, ಚಿತ್ರ ಆಚಾರ್ಯ ಬಾ.

0: ಶ್ರೋತೃಗಳೇ, ಗಾನ ಭಜನಾ ಕಾರ್ಯಕ್ರಮದ ಕೊನೆಯ ಇದು ಗೀತೆ, ಇದು ಬಾಗಿ 4 ಚಿತ್ರದ್ದು. ಹಾಡಿದ್ದಾರೆ ಪಾಯಲ್ ದೇವ್ ಹಾಗೂ ಪ್ಯಾರಡಾಕ್ಸ್. ಪಾಯಲ್ ದೇವ್ ಹಾಗೂ ಆದಿತ್ಯ ದೇವ್ ಅವರು ಸಂಗೀತ ನೀಡಿದ್ದಾರೆ. ದಾನಿಶ್ ಸಬ್ರಿ ಹಾಗೂ ಪ್ಯಾರಡಾಕ್ಸ್ ಅವರ ಸಾಹಿತ್ಯವಿದು.
1: ಲಲ ಲಲ ಲಲ ಲಲ ಲಲ ಲ ಲ ಜಾಲ್ತಿರ ಲಲ ಲಲ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ, ಸಮಯ 11:10 ಆಗಲಿದೆ. ಇನ್ನು ಮುಂದೆ ಗಾನಡಂಗೂರ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳೋಣ. ಮೊದಲಿಗೆ ಕೇಳಿ ಮಧು ಬಾಲಕೃಷ್ಣ ಅವರ ಸ್ವರದಲ್ಲಿ ಆಪ್ತಮಿತ್ರ ಚಿತ್ರದ ಈ ಗೀತೆಯನ್ನು. ಗೋಟೋರಿ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಸ್ವರ ಸಂಯೋಜನೆ ಮಾಡಿದ್ದಾರೆ.

ಶ್ರೋತೃಗಳೇ, ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ದೇವ. ಚಿತ್ರ ಸಿಂಹಾದ್ರಿಯ

ಈಗ ಕೇಳೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ಅಳವಡಿಸಿ ನಕುಲ್ ಹಾಡಿರುವ ಗೀತೆಯನ್ನು, ಚಿತ್ರ ರಜನಿಕಾಂತ.

ಕೇಳಿದ್ರೆ ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿರುವ ಗೌರಮ್ಮ ಚಿತ್ರದ ಗೀತೆಯನ್ನು ಕೇಳೋಣ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಎಸ್ ಎ ರಾಜ್ಕುಮಾರ್.

ಎಂಸಿ ಬಿಜು ಹಾಗೂ ನಿಶಾನ್ ರೈ ಸಾಹಿತ್ಯ ರಚಿಸಿ ಹಾಡಿರುವ 45 ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ಅರ್ಜುನ್ ಜನ್ಯ.

ಈಗ ಕೇಳಿ ಸಿದ್ಧ ಶ್ರೀರಾಮ್ ಅವರ ಸ್ವರದಲ್ಲಿ ಪುಷ್ಪ ಚಿತ್ರದ ಗೀತೆಯನ್ನು, ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ, ದೇವಿ ಶ್ರೀಪ್ರಸಾದ್ ಅವರ ಸಂಗೀತವಿದು.

ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ

0: ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾಮಳೆಯಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬಿಂದು.
2: ಇನ್ನು ಮುಂದೆ ಕೇಳೋಣ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಸಂಗೀತ ಅಳವಡಿಸಿ ಅನುರಾಧ ಭಟ್ ಹಾಗೂ ಕಾರ್ತಿಕ್ ಹಾಡಿರುವ ಗೀತೆನ. ಚಿತ್ರ 3rd ಕ್ಲಾಸ್.

ಶ್ರೋತೃಗಳೇ, ಮನೆದೇವರು ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಶ್ರೋತೃಗಳೇ, ಕೆ ಕಲ್ಯಾಣ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಸಂಗೀತ ಅಳವಡಿಸಿ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಇದು. ಕನಸುಕಾರ ಚಿತ್ರದ್ದು.

ಆರ್ ಪಿ ಪಟ್ನಾಯಕ್ ಅವರು ಸಂಗೀತ ನೀಡಿರುವ ಕುನಾಲ್ ಗಂಜಾವಾಲ ಅವರ ಸ್ವರದಲ್ಲಿ ಆಕಾಶ ಚಿತ್ರದ ಗೀತೆ ಇದು. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

ಶ್ರೋತೃಗಳೇ, ಈಗ ಕೇಳಿ ಸೆಕೆಂಡ್ ಲೈಫ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶಮೀರ್ ಮುಡಿಪು. ಅರವ್ ರಿಷಿಕ್ ಅವರು ಸಂಗೀತ ನೀಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದು.

ಶ್ರೋತೃಗಳೇ, ಸೋನು ನಿಗಮ್ ಅಲ್ ಅವರ ಸ್ವರದಲ್ಲಿ ಮಿಲನ ಚಿತ್ರದ ಗೀತೆ ಇದು. ಮನೋಮೂರ್ತಿಯವರು ಸಂಗೀತ ನೀಡಿದ್ದಾರೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ತುಂಡ್ ಹೈಕ್ಲಾಸ್ ಆವಾಸ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿಂತನ್ ವಿಕಾಸ್ ಹಾಗೂ ಚೈತ್ರ ಹೆಚ್ಚಿಜಿ. ಆಶ್ಕ್ಲೆ ಮಾಂಡೋನ್ಸಾ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು.

ಶ್ರೋತೃಗಳೇ, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೌತ ವಿಜ್ಞಾನಿ ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆಯಿಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ, ನಮ್ಮ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುವಂತಹ ಈ ಗೊರಲೆ ತಗೊಂಡ್ರೆ, ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳು ಅಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್, ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಹಾನಿಯಾಗದೇ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿಯಾಗದೇ ಇರಲಿ, ಕೀಟ ಪೀಡೆಗಳ ಸಹಪತಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ಸಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ

0: ಸೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ ಆಗಿದೆ 12:05. ವನಿತಾ ವಿಹಾರ.
2: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ

ಕಂಡರೂ ಕಾಣಲಾರದ ಅಂತರಂಗದ ಕಲ್ಪನೆಗೆ ನಿಲುಕದ ನಾವೆತ್ತ ಸಾಗಿದರೂ ಅತ್ತ ಅಗಾಧವಾಗಿಯೇ ಕಣ್ಮುಂದೆ ಗೋಚರಿಸುವ ಎಷ್ಟೇ ಎತ್ತರಕ್ಕೇರಿದರೂ ಅದಕ್ಕಿಂತ ಎತ್ತರಕ್ಕೆ ಏರಿ ನಿಲ್ಲುವ ಅದಮ್ಯ ಅಪಾರ ಗೋಚರ ವಿಶ್ವರೂಪದ ಕೇಂದ್ರೀಕೃತ ಶಕ್ತಿ ಅದೇ ಪ್ರಕಾರ.

ಸುತ್ತಿದರೂ ಪಾತಾಳಕ್ಕೆ ಇಳಿದರೂ ನಿಲ್ಲಬೇಕಾದದ್ದು ಇಲ್ಲಿ ಇದೇ ಮಹಾಮನೆಯಲ್ಲೇ. ಆ ಮನೆಯೇ ದಶ ದಿಕ್ಕುಗಳಲ್ಲಿ ಹರಡಿಕೊಂಡ ನಿಸರ್ಗ. ಆ ಮನೆಯ ಭೌತಿಕ ಹಾಗೂ ಜೀವ ಸಂಕುಲಗಳೆಲ್ಲವೂ ಒಟ್ಟಾಗಿ ಕರೆಸಿಕೊಳ್ಳುವುದೇ ಪ್ರಕೃತಿಯ ಪರಿಸರ.

ಯಾವತ್ ಭೂಮಂಡಲಂ ದತ್ತೆ ಸಮೃಗವನ ಕಾನನಂ ತಾವತ್ ತಿಷ್ಠತತಿ ಮೇದಿನ್ಯಂ ಸಂತತಿ ಪುತ್ರ ಪೌತ್ರಕಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಮೃಗ ವನ ಕಾನನ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಿಗಳ ವಂಶ ಸಾಗುತ್ತಲೇ ಇರುತ್ತದೆ. ಮಾನವ ಕುಲ ಈ ಅಖಂಡ ಸೃಷ್ಟಿಯ ಅಂಗವೇ ಹೊರತು ಅದರ ಮಾಲೀಕರಲ್ಲ. ಮನುಷ್ಯ ಅಭಿವೃದ್ಧಿಯತ್ತ ಸಾಗಿದಾಗಲೆಲ್ಲ ಅವನ ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ನಿರ್ಮಲ ನಿಷ್ಕಳಂಕ ಪರಿಸರ ನಾಶದ ಅಂಚಿಗೆ ನಿಲ್ಲುತ್ತದೆ, ಅಥವಾ ಅದು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತದೆ.

ಪರಿಸರ ಎಂದರೇನು? ಪರಿಸರ ಎಂದರೆ ನಮ್ಮನ್ನ ಸುತ್ತುವರೆದಿರುವ ಸುತ್ತಮುತ್ತಲಿನ ಒಟ್ಟಾರೆ ವಾತಾವರಣ ಅಥವಾ ಪರಿಸ್ಥಿತಿ. ಪರಿ ಎಂದರೆ ಸುತ್ತಲು, ಸರ ಎಂದರೆ ಆವರಿಸಿರುವುದು ಎಂದರ್ಥ. ಯಾವುದೇ ಒಂದು ಜೀವಿಯು, ಮನುಷ್ಯ, ಪ್ರಾಣಿ ಅಥವಾ ಸಸ್ಯ, ಬದುಕಲು ಅದರ ಸುತ್ತಲಿರಬೇಕಾದ ಭೌತಿಕ ಮತ್ತು ಜೈವಿಕ ಸನ್ನಿವೇಶವೇ ಪರಿಸರ. ಇದರಲ್ಲಿ ಪ್ರಕೃತಿಯ

ಪ್ರಪಂಚಗಳು ಇರುತ್ತವೆ. ಗಾಳಿ, ನೀರು, ಬೆಳಕು ಹೀಗೆ. ಮತ್ತು ಮನುಷ್ಯ ನಿರ್ಮಿಸಿದ ಅಂಶಗಳು ಕೂಡ ಇರುತ್ತವೆ. ಮನೆ, ರಸ್ತೆ, ಸಮಾಜ, ಸಂಸ್ಕೃತಿ, ಒಟ್ಟಿನಲ್ಲಿ ಎಲ್ಲವನ್ನೂ ಒಳಗೊಂಡದ್ದು ಪರಿಸರ. ಪ್ರಕೃತಿಯು ಅನಾವರಣಗೊಳ್ಳುವುದೇ ಅದರ ಪರಿಸರದ ಪ್ರತಿರೂಪಗಳಲ್ಲಿ. ಸಕಲ ಜೀವ ನಿರ್ಜೀವ ವಸ್ತುಗಳೇ ಅದರ ಆಕರಗಳು. ಸಮಸ್ತ ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೇ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ ಬನ್ನಿ. ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ ತಟ್ಟಿ ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು.

ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೆ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ ಬನ್ನಿ. ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ ತಟ್ಟಿ ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು.

ಅದು ಅಲ್ಲಿ ಭೂಯುದ್ಧಗಲಕ್ಕೂ ಸಮಾನಾಂತರವಾಗಿ ಹಬ್ಬಿ ನಿಂತ ಮುಗಿಲು. ಆ ಕಾರಿರುಳ ಕತ್ತಲ ಸೀಳಿ ಏರೇರಿ ಬರುವ ಸೂರ್ಯ, ತಂಪು ತಂಪು ಚಂದ್ರ, ಹೊಳೆವ ಚುಕ್ಕಿ ರಾಶಿಗಳು, ಆಸರೆಯ ಹಂಗಿಲ್ಲದೆ ಮುಗಿಲಿಗೆ ಜೋತು ಬೀಳುವ ಕಾರ್ಮೋಡಗಳು, ಮೆತ್ತೆ ಮೆತ್ತೆಗೆ ಬಾನಿಂದ ಭುವಿಗೆ ಸುರಿವ ಮಳೆ, ಆಹಾ ಹಿಮಾಚ್ಛಾದಿತ ಶಿಖರದ ತುದಿ ಮುಟ್ಟಿ ಮತ್ತೆ ಭುವಿಗೆ ಬನ್ನಿ. ಮೊದಲ ಮಳೆ ಮಣ್ಣ ಮೈ ಸೋಂಕಿದರೆ ಘಮ್ ಎನ್ನುವ ಸುವಾಸನೆಯೆಡೆಗೆ ಸಾಗಿ ತಲೆಬಾಗಿ ಬನ್ನಿ ಬನ್ನಿ. ಮಳೆಗಾಲದ ಮಲೆನಾಡದು ಹರಿದ್ವರ್ಣವ ಹೊದ್ದಿಹುದು, ತಿಳಿ ನೀರ ಮಳೆ ಹನಿಯು ಶೃಂಗಾರಗೊಂಡಿಹುದು, ಹಾಸಿ ಬಿದ್ದ ನೆಲದ ಮೇಲೆ ಹಸಿರು ಮಖಮಲ್ಲ ಹಾಸಿಹುದು, ಹಸಿರುಕ್ಕಿ ಮುಕ್ಕಳಿಸುತ್ತಿವೆ ಗಿರಿಶಿಖರ ಬೆಟ್ಟ ಸಾಲುಗಳು. ನೋಡ ನೋಡುತ್ತಲೇ ಹೂವ ತೇರ ಹೊತ್ತಿವೆ ಮರಗಿಡಗಳು, ಯಾವ ದೇವರಿಗೆ ಅರ್ಪಿಸಲು? ಹೂವ ಪೋಣಿಸಿ ಹಾಗೇ ಸುಮ್ಮನೊಂದು ಶೃಂಗಾರ ಕಾವ್ಯಕ್ಕೆ ತೊಡಿಸಲು? ಅದು ಹನಿಯು ಹನಿಯೊಳು ಸೇರಿ ಹರಿವಾಗುವ ಹೊಳೆ ಹಳ್ಳ ಕಾಲುವೆ ನದಿಗೆ ಸೇರಿ ನದಿ ಕಡಲಿಗೆ ಕಡಲು ಸಾಗರಕ್ಕೆ ಸೇರುವ ದಿವ್ಯ ಧ್ಯಾನವ ನೋಡಿ. ಅದು ಗಿರಿಯೂ ಬಾಗುತ್ತಿದೆ ಮಳೆ ಸುರಿಸಿದ ನಿಸರ್ಗ ದೇವಿಗೆ ಮಣಿಯೇ. ಹೂವರಳ ಸುದ್ದಿಗಾಗಿ ಕಾದಿರುವ ದುಂಬಿಗಳು

ಓಹೋ, ಕಂಡಿದ್ದು ಕನಸೇ? ಹಾಗೆಯೇ ಕನಸ ಕಳೆದು ಹಕೀಕತ್ತಿಗೆ ಬನ್ನಿ. ಕತ್ತಲ ಸೀಳಿ ಮೇಲೇರಿ ಬರುವ ಸೂರ್ಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಲೆಗಳು ಚಲ್ಲಾಪಿಲ್ಲಿ, ಕುಲಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಪಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕೂಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾ ಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿನೀರು ಹೂಳು ತುಂಬಿ ಮಡ್ಡಿಯಾಗಿದೆ. ಸಾಗರ ಭೋರ್ಗರೆವ ಕಡಲುಗಳ ನೀರು ವಿಷ ನುಂಗಿ ವಿಷವ ಕಕ್ಕುತ್ತಿವೆ. ಧುಮ್ಮಿಕ್ಕುವ ಜಲಪಾತಗಳ ಬೆಣ್ಣೊರೆಯ ತೊರೆಗಳ ಬರೀ ಅವಶೇಷಗಳಿವೆ. ಪ್ರಕೃತಿಯ ಪ್ರತಿರೂಪಗಳು ಜರಿದು ಬಿದ್ದಿವೆ.

ಹಾಸಿಕೊಂಡನು. ಮಹಲುಗಳು, ವಸತಿ ಸಂಕೀರ್ಣ, ಜಲ ಉದ್ಯಾನಗಳು, ರಸ್ತೆ, ಸಾರ್ವಜನಿಕ ತಂಗುದಾಣಗಳು, ಆಶ್ರಯದಾಣಗಳು, ಸೇತುವೆಗಳನ್ನ ನಿರ್ಮಿಸಿಕೊಂಡು ನಗರೀಕರಣಗೊಂಡು ನಾಗರಿಕ ಅನಿಸಿಕೊಂಡನು. ಮಾನವ ಕುಲದ ಬಯಕೆ ಎಂಬ ಕಬಂಧ ಬಾಹುಗಳು ನೆಲ, ಜಲ, ಕಾಡು, ಹಸಿರು, ನೀರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಳ್ಳತೊಡಗಿದ ಮೇಲೆ ಪರ್ಯಾವರಣವಷ್ಟೇ ಅಲ್ಲ, ವಾತಾವರಣವೂ ಹದ ತಪ್ಪಿದವು. ಸುಡುವ ಅಗ್ನಿ ಕುಂಡವಾಗುವ ಬೇಸಿಗೆ, ಅತಿವೃಷ್ಟಿ ಅನಾವೃಷ್ಟಿಯ ಮಳೆಗಾಲ, ವಿಪರೀತಗಳಿಂದ ಕೂಡಿದ ಚಳಿಗಾಲ, ಹೀಗೆ ಪ್ರಕೃತಿ ಕೂಡ ತನ್ನ ಸಮತೋಲನವನ್ನ ಕಳೆದುಕೊಂಡು ಒಂದಕ್ಕೊಂದು ಪೂರಕವಾಗಿ ಬದುಕಬೇಕಾದ ಕಾಡು ಮೃಗ ಪಕ್ಷಿ ಭೂಖಂಡದ ಒಳ ಹೊರ ಪದರದ ಮೇಲಿನ ಜೀವ ಜಂತುಗಳ ಬದುಕಿಗೆ ಕಂಟಕವಾಗಿ ಅನೇಕ ಬಲು ಅಪರೂಪದ ಜೀವ ಜಾತಿಗಳು ಕಣ್ಮರೆಯಾಗಿದ್ದು ಇನ್ನಷ್ಟು ಅಳಿವಿನ ಅಂಚಿನಲ್ಲಿರುವುದು ನಮ್ಮ ದುರ್ದೈವ.

ಅಲೆಮಾರಿಯಾದ ಮಾನವ ಯಾವಾಗ ನೆಲ ನಿಲ್ಲುವುದಕ್ಕೆ ತೊಡಗಿದನೋ, ಪ್ರಕೃತಿಯ ಸಂಪತ್ತನ್ನು ಬಳಸಿಕೊಂಡೇ ಕುಟೀರ ಗುಡಿಸಲು ಮನೆ ಕಟ್ಟಿಕೊಂಡು ಗೋಡೆಯೊಳಗೆ ಬಂಧಿಯಾದನು. ಈ ಬಂಧನದ ಏಕತಾನತೆಗೆ ಪರಿಹಾರವಾಗಿ ಮನೋಲ್ಲಾಸಕ್ಕೆಂದು ಬನಸಿರಿಯಡೆಗೆ ಮುಖ ಮಾಡತೊಡಗಿದನು. ಅದಾದ ಮೇಲೆ ಮಹಲಿನ ಸುಖಲೋಲುಪತಿಗೆ ಮನಗೊಟ್ಟು ಸಿಕ್ಕ ಸಿಕ್ಕಲ್ಲಿ ಕೈಯಿಟ್ಟು ಸುಂದರ ತಾಯೊಡಲ ಬಗೆಯತೊಡಗಿದನು. ಪ್ರಕೃತಿಯದೆಲ್ಲವನ್ನೂ ವಿಂಗಡಿಸಿ ಕೊಚ್ಚಿ ತಂದು ತನ್ನ ಸುತ್ತ

ಸರ್ಕಾರಗಳು ವನ್ಯ ಮೃಗಾಲಯಗಳನ್ನ, ಪಕ್ಷಿಧಾಮಗಳನ್ನ, ಸುರಕ್ಷಿತ ಅರಣ್ಯ ವಲಯಗಳನ್ನ ನಿರ್ಮಿಸಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರತವಾದರೂ ಕೂಡ ನಿಸರ್ಗ ವಿಕೋಪಗಳಿಂದ ಅವುಗಳ ರಕ್ಷಣೆ ಕಷ್ಟಕರವಾಗಿದೆ. ಮಾನವನ ಇನ್ನೊಂದು ಬೃಹತ್ ಸಾಧನೆ ಎಂದರೆ ಕಾರ್ಖಾನೆಗಳು. ಮಾನವ ಕುಲದ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುತ್ತೇನೆಂದು ಹುಟ್ಟಿಕೊಂಡ ಕಾರ್ಖಾನೆಗಳು ಬೆಳೆವ ಮಣ್ಣು, ಕುಡಿಯುವ ನೀರು, ಉಸಿರಿನ ಗಾಳಿಗೆ ಕಟ್ಟಿಕೊಟ್ಟದ್ದು ವಿಷದ ಬುತ್ತಿಯನ್ನು. ಮಾನವ ಅದ್ಭುತ ಕನಸುಗಾರ. ಅದರ ಸಾಕಾರಕ್ಕಾಗಿ ನಿಸರ್ಗದ ಪರಿಸರವನ್ನು ಕಂಗೆಡಿಸುತ್ತಲೇ ನಡೆದಿದ್ದನ್ನ ಕಾಣುತ್ತೇವೆ. ನಿಸರ್ಗ ತನ್ನ ಮೇಲಿನ ಹಸ್ತಕ್ಷೇಪವನ್ನು ಎಂದೂ ಸಹಿಸುವುದಿಲ್ಲ. ಈ ಜಗದ ಮೇಲಿನ ಸಕಲ ಜೀವ ಜಂತುಗಳು ಪ್ರಕೃತಿಯ ಅಧೀನವಾಗಿ ಅದನ್ನ ಅನುಸರಿಸಿಕೊಂಡು ಅದರ ಅಪ್ಪಣೆಯ ಮೇರೆಗೆ ಚಲಿಸಬೇಕು. ಆದರೆ ತನ್ನನ್ನು ತಾನು ಅತಿ ಬುದ್ಧಿವಂತನೆಂಬ ಹಣವು ಹಚ್ಚಿಕೊಂಡ ಮಾನವ ಪ್ರಕೃತಿಯನ್ನ ಕಡೆಗಣಿಸಿ ತನ್ನ ಸುತ್ತ ತನ್ನದೇ ಆದ ಕೋಟೆ ಕಟ್ಟಿಕೊಳ್ಳುವ ಹವಣಿಕೆಯಲ್ಲಿ ನಿಸರ್ಗದತ್ತ ಪರಿಸರದ ಮೇಲೆ ಆಕ್ರಮಣಕಾರಿ ಅತಿಕ್ರಮಣಕಾರಿಯಾಗಿದ್ದರ ಪರಿಣಾಮ ಕಾಡಿನ ನಾಶ, ಅತಿಯಾದ ರಾಸಾಯನಿಕಗಳ ಬಳಕೆ, ನದಿ ಮೂಲಗಳ ದುರ್ಬಳಕೆ, ಸಮುದ್ರ ದಂಡೆಗಳ ಅತಿಕ್ರಮಣ, ವಿನಾಶಕಾರಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ, ಸಿಮೆಂಟ್ ಸೌಧಗಳ ಆಟಾಟೋಪ, ಗಿಡಮೂಲಿಕೆಗಳೆಂಬ ಸಂಜೀವಿನಿಗಳನ್ನ ನಿರ್ಲಕ್ಷಿಸಿ ಜೀವ ಕೊಲ್ಲುವ ರಾಸಾಯನಿಕ ಔಷಧಗಳ ಬಳಕೆ, ಪ್ಲಾಸ್ಟಿಕ್ನಂತ ಭಸ್ಮಾಸುರ ಸೃಷ್ಟಿಯೊಂದಿಗೆ ಪ್ರಕೃತಿಯ ಚಕ್ರ ಏರುಪೇರಾಗಿ ಸಕಲ ಜೀವ ಜಗತ್ತನ್ನ ಅಳಿವಿನ ಅಂಚಿಗೆ ಒಯ್ದದ್ದಷ್ಟೇ ಅಲ್ಲ, ತನ್ನದೇ ನಾಶದ ಕಡೆಗೆ ಅಡಿಯಿಟ್ಟದ್ದು ಮಾತ್ರ ಅಪಾಯಕಾರಿ.

ತಂದುಕೊಂಡರೆ ಜೀವ ನಡುಗುತ್ತದೆ ಅಲ್ಲವೇ? ಜೀವ ಕೊಲ್ಲುವ ಗಾಳಿ, ದಾಹ ತಣಿಸದ ನೀರು, ಜೀವ ಬಲಿ ಬೇಡುವ ಹರಿವ ನೀರು, ಸುಡುವ ಮುಂಜಾನೆ ಮುಸ್ಸಂಜೆ, ಉಗಿ ಕಾರುವ ಹಗಲು, ಅನ್ನಾಹಾರ ವಿಷವಾಗಿ ಕೊಲ್ಲುವ ಪರಿ, ಭೂಕಂಪನಗಳು, ಭೂಕುಸಿತಗಳು, ಸುನಾಮಿ ನೆರೆಹವಳಿಗಳು, ಸುಂಟರ ಗಾಳಿಗೆ ಮತ್ತೆ ಮತ್ತೆ ಸಿಕ್ಕು ತತ್ತರಿಸುವ ಭೂಮಿ, ತನ್ನನ್ನಾಶ್ರಯಿಸಿ ಬದುಕುವ ನಿಷ್ಪಾಪಿ ಜೀವ ಜಂತುಗಳ ಮಾರಣ ಹೋಮಕ್ಕೆ ತತ್ತರಿಸುತ್ತಿದೆ. ಅವುಗಳ ಮೂಕ ಮರ್ಮರ ಆಕ್ರಂದನಗಳಿಗೆ ಮನಬೆಂದ ನಿಸರ್ಗ ಕಂಬನಿ ಕರೆಯುತ್ತದೆ, ಮತ್ತೆ ಹಲವುತ್ತದೆ. ಮರಳಿ ಮಣ್ಣಿಗೆ ಬನ್ನಿ, ಮನೆಗೊಂದು ನೆಟ್ಟರೆ ಸಾಲದು, ಮನಸ್ಸಿಗೊಂದು ನೆಟ್ಟರೂ ಸಾಲದು, ಉಸಿರಿಗೊಂದೊಂದರಂತೆ ಗಿಡ ಮರ ನೆಡಬೇಕು ನೀವು ನಿಮ್ಮ ನುಳಿಸಿಕೊಳ್ಳಲು ಎಂದು ನಿಡು ಸುಯುತ್ತದೆ.

ಎಷ್ಟಾದರೂ ಕೂಡ ಮುಷ್ಟಿ ಬಿಡದೆ ಹೆತ್ತವಳ ಪ್ರತಿರೂಪಗಳಂತಿರುವ ಮೋಡ ಹಿಡಿದಿಟ್ಟುಕೊಂಡು ಮಳೆ ಸುರಿಸುವ ಸೋಗು ಬಿಟ್ಟ ಬಾನಿಗೂ ಸುತ್ತುವ ಸೂರ್ಯಂಗೂ ಬುದ್ಧನಂತೆ ತಣ್ಣಗೆ ನಗುವ ಚಂದ್ರಂಗೂ ವಿಷ ನುಂಗಿ ಉಸಿರೂಡುವ ಹಸಿರು ಮರ ಗಿಡಗಳಿಗೂ ಒಂದು ಸಲಾಮು ಸಲ್ಲಬೇಕಲ್ಲವೇ?

ಸಾಮ್ಯ ಸಾಧಿಸುವೆನೆಂದು ಸೆಡ್ಡು ಹೊಡೆದು ಸಾಕಾರಗೊಂಡಿದ್ದೆಲ್ಲವೂ ಹುಚ್ಚು ಕನಸುಗಳು. ಈಗ ಎಲ್ಲ ಕಳೆದುಕೊಂಡು ಬರಿಗೈಯಾಗುವ ಹಂತದಲ್ಲಿ ನಿಂತಿದ್ದೇವೆ. ಮತ್ತೆ ಪ್ರಕೃತಿಯ ಪರಿಸರದೆಡೆಗೆ ಹಿಂದಿರುಗುವ ಕಾಲ ದೂರವೇನಿಲ್ಲ. ಆದರೆ ಈ ಎಲ್ಲದಕ್ಕೆ ಯಾರು ಹೊಣೆ? ಅದರ ಹೊಣೆ ಹೊರುವವರಾರು? ಹೊರೆಯ ಅರಿವಾದಷ್ಟೇ ಸಾಕೆ? ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವೇ? ಗಿಡ ಮರ ಸಕಲ ಜೀವರಾಶಿಗೂ ಬೇಕು ರಕ್ಷಣೆ. ರಕ್ಷಣೆ ತೋರಿಕೆಯಾಗದೆ ತಪಸ್ಸಾಗಬೇಕು. ಮಲಿನವಲ್ಲದ, ಮುರುಕಾಗದ, ಅಖಂಡ, ಪರಿಶುದ್ಧ ನಿಸರ್ಗ ಪರಿಸರವನ್ನ ಉಳಿಸಿ ನಮ್ಮ ಪೀಳಿಗೆಗೆ ಒಪ್ಪಿಸುವುದೇ ಆ ತಪಸ್ಸಿಗೆ ಸಲ್ಲುವ ಫಲ. ಪರಿಸರ ನಮ್ಮದೆಂದರೆ ಸಾಲದು. ಇದು ನಮ್ಮದು ಎಂಬುದೇ ಮೂಲ ಮಂತ್ರವಾಗಬೇಕು. ಸಕಲಕ್ಕೆಲ್ಲಕ್ಕೆ ತಾನೇ ಅಕಳಂಕ ಗುರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ತ್ರಿ ಭರತವರ್ಷಭ ಎಂದು. ಇಲ್ಲಿ ಧರ್ಮವೆಂದರೆ ಜೀವನ. ಜೀವನ ಯಾವುದರಿಂದ ನಡೆಯುತ್ತದೆಯೋ ಅದಕ್ಕೆ ಅನುಕೂಲಕರವಾದ ಕೆಲಸವನ್ನು ನಾವು ಮಾಡಬೇಕು ಎಂದು.

ಪಾದ ಮಾನವ ಧರ್ಮ ಇದನರಿತು ಬಾಳುವುದೇ ಮಾನವೀಯತೆ. ಮಾನವ ನಿರ್ಮಿತ ಸಾಕಾರಗಳ ಉತ್ಖನನಕ್ಕೆ ಅಗೆದರೆ ಎಲ್ಲವೂ ಹುಚ್ಚು ಕನಸುಗಳು. ಈ ಕನಸುಗಳ ಸಾಕಾರಕ್ಕೆ ನಿಸರ್ಗ ಪರಿಸರ ಸೋರಿ ಹೋದ ಸವೆದು ಹೋದ ಮುಕ್ಕಾಗಿಸಿದ ಪಾಪದ ಹೊಣೆ ನಮ್ಮದು. ನಿಸರ್ಗದ ಪೂರ್ಣದ ಹೊರೆ ಯಾರ ಹೆಗಲಿಗೇರಿಸುವುದು? ಮನುಷ್ಯ ಅಭಿವೃದ್ಧಿಯತ್ತ ಸಾಗುವಾಗ ಒಂದಷ್ಟು ಅವಶ್ಯಕತೆಗಳು ವೃದ್ಧಿಸುತ್ತವೆ. ಅದನ್ನು ಪೂರೈಸಿಕೊಳ್ಳಲಷ್ಟೇ ಅನುಮತಿ ಇದೆಯೇ ಹೊರತು ನಿಸರ್ಗವನ್ನು ಮುರಿದು ಕಟ್ಟುವ ಹಕ್ಕು ಯಾರಿಗೂ ಇಲ್ಲ. ಒಂದು ತುಂಡು ಪಂಚೆಯಲ್ಲಿ ಅದು ತಾವೇ ನೇಯ್ದದ್ದು ಇಡೀ ಬದುಕು ಕಳೆದ ಮಹಾನ್ ಮಾನವತಾವಾದಿ ಬಾಪೂಜಿ ಗಾಂಧೀಜಿ ಹೇಳುತ್ತಿದ್ದರು, ದೇರ್ ಇಸ್ ಸಫಿಷಿಯಂಟ್ ಇನ್ ನೇಚರ್ ಫಾರ್ ಎವ್ರಿ ಒನ್ಸ್ ನೀಡ್, ಬಟ್ ಈವನ್ ನೇಚರ್ ಕ್ಯಾನ್ ನಾಟ್ ಸೆಟಿಸ್ಫೈ ಎವ್ರಿ ಒನ್ಸ್ ಗ್ರೀಡ್. ಜೀವನ ಲಾಲಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ಅರಿತು ಮಾನವ ತನ್ನೊಳಗಿನ ಒಳಾಂತರಂಗವ ಮಥಿಸಿ ಐಷಾರಾಮದ ಕಲ್ಪನೆ ಕೊಳ್ಳುಬಾಕುತನ ಅಗತ್ಯಗಳೆಂಬ ಹಪಾಹಪಿತನದ ಮರೀಚಿಕೆಯ ಹಿಂದೆ ಬೀಳುವುದರಿಂದಾಗುವ ದುರಂತಗಳನ್ನು ಅರಿತರೆ ನಮ್ಮ ಸುತ್ತಲಿನ ಪ್ರಕೃತಿ ಎಂಬ ಪ್ರಪಂಚ ನೆಮ್ಮದಿಯ ಉಸಿರ ಬಿಟ್ಟಿತು.

ಹನಿ ಹನಿಗೂ ಕೈಗಿತ್ತ ಪ್ರಕೃತಿಯ ಪೂಜೆ ಸಾಲದು. ಬಿತ್ತಬೇಕು ಬೀಜ, ಮರವಾಗಬೇಕು ನಾವು, ಮನೆ ಮಾಡುಗಳು ಕಾಡಾಗಬೇಕು, ಮುನ್ನ ಮಣ್ಣ ಒಪ್ಪಿಗೆ ಕೇಳಬೇಕು. ಬರೀ ಕೂಡಿ ಕಳೆಯುವುದಲ್ಲ, ಭಾವ ಬಿರಿದು ಮನಸ್ಸು ಮನೆಯಾಗಬೇಕು. ಕಣಕಣಕ್ಕೂ ಋಣ ಮುಟ್ಟಬೇಕು. ಕೊಟ್ಟೆ ತಟ್ಟೆಗಳೆಂಬ ಭಸ್ಮಾಸುರ ಬೀಜಗಳ ಕೊಂದು ಹೊಸದಾಗಬೇಕು. ಹಕ್ಕಿ ಹೆಕ್ಕುವ ಮೊದಲ ಕಡ್ಡಿಯಿಂದ ಮೊಟ್ಟೆ ಮರಿಯಾಗುವ ತನಕ, ಸಾಗರ ಹೊಸ ಹನಿಯಾಗಿ ನೆಲವ ನೆಕ್ಕುವ ತನಕ ಕಾಯಬೇಕು, ಕಾಡಬೇಕು.

ನಾಸ್ತಿ ಮೂಲಂ ಮನೌಷಧಂ, ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕವಾದ ಒಂದೇ ಒಂದು ಗಿಡವು ಈ ಪ್ರಕೃತಿಯಲ್ಲಿಲ್ಲ. ನಾವದನ್ನ ಅರಿಯಬೇಕು, ನಿಸರ್ಗದೆಡೆಗೆ ಮುಖ ಮಾಡಬೇಕು, ಮತ್ತೆ ಹಸಿರ ಹಬ್ಬಿಸಬೇಕು ಎನ್ನುವುದು ಆಕಾಶವಾಣಿಯ ಆಶಯ.

ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 rupees ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಶ್ರೋತೃಗಳೇ, ಸಮಯ 12:32:13 ಆಗಲಿದೆ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯ್ಕ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿ ಎಂ ಜಗದೀಶ್. ಒಂದು ಗಂಟೆಗೆ ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸಲಿದ್ದಾರೆ ಪಿ ಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡಕರ್. ಒಂದು ಗಂಟೆ 20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3 ಓ ಪ್ರಕೃತಿಯೇ ಮುನಿಶೇತಕ್ಕೆ ರೂಪಕ, ರಚನೆ ಪ್ರೇಮ ಟಿ ಎಂ ಆರ್. 3:30 ನಾಟಕ ಡಿಮಾಂಡ್ ಅಪೋ ಡಿಮಾಂಡು, ರಚನೆ ಮಾಲತಿ ಮುರುದಕವಿ, ನಿರ್ಮಾಣ ಶರಣಬಸವ ಚೋಳಿನ್. 4 ಭಾವಗೀತೆಗಳನ್ನು ಕೇಳುವಿರಿ. 4:30 ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. 5 ನಮ್ಮ ನಿಲಯದಿಂದ ಕ್ರೀಡಾ ಲಹರಿಯಲ್ಲಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟ್ರೀಯ ಹಾಕಿ ಪಟು ಹಾಗೂ ಪ್ರಸ್ತುತ ಹಾಕಿ ತರಬೇತುದಾರರಾದ ನರೇಂದ್ರ ಗ್ರಾಮದ ಬಾರಿಕೆ ಚೈತ್ರ ಟೋನಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ವಿನೋದ್ ಮೂಡಗತೆ. 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಜಾನುವಾರು ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆ ಎ ಪ್ರಸನ್ನ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿ, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.
5: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ವಿಷಯ ಹೊರೆಯಿಂದ ಪರಿಹಾರದತ್ತ, ಎಲ್ಲೆಲ್ಲೂ ಸುರಕ್ಷಿತ ಆಹಾರ.

0: ಆಹಾರಜನ್ಯ ಆರೋಗ್ಯ ಸಮಸ್ಯೆಗಳು, ಕಣ್ಗಾವಲಿಗೆ ಒತ್ತು ಮತ್ತು ಅವುಗಳ ನಿಯಂತ್ರಣ ಈ ವಿಷಯದ ಸಾರಾಂಶವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರದ ಕಲಬೆರಕೆ ಮತ್ತೆ ಅದನ್ನು ಪತ್ತೆ ಹಚ್ಚುವಂತ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
2: ನಮಸ್ಕಾರ.
1: ಈಗ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
2: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ.
1: ಹೌದು.
2: ಇಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21ರ ಒಂದು ಉಲ್ಲೇಖದ ಪ್ರಕಾರ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಮೂಲ ವಿರೂಪ ಅಂದ್ರೆ ಅದರ ಬಣ್ಣ ವಾಸನೆಯಲ್ಲಿ ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ ವ್ಯಾಪಾರೀಕರಣ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಒಂದು ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳ್ಬೋದು ಸರ್.
1: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ, ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
2: ಹಾ ಸರಿ. ಹಾಲಿನಲ್ಲಾಗಿರ್ಬಹುದು ಅಥವಾ ಎಣ್ಣೆಗಳಲ್ಲಾಗಿರ್ಬಹುದು, ತರಕಾರಿಯಲ್ಲಾಗಿರ್ಬಹುದು, ಬೇಳೆಕಾಳುಗಳಲ್ಲಾಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು, ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಈ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಭಾರತೀಯ ಆರೋಗ್ಯ ಇಲಾಖೆ ಏನು ಒಂದು ಗಣತಿಯನ್ನ ಮಾಡಿದೆ, ಅದರ ಪ್ರಕಾರವಾಗಿ 2016 ಮತ್ತು 17ರಲ್ಲಿ ಸುಮಾರು 23% ಈ ಒಂದು ಆಹಾರ ಮತ್ತು ಅದು ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೆ ಇರುವಂತಹ ಪದಾರ್ಥಗಳಾಗಿರ್ಬಹುದು, ಅವು ಕಲಬೆರಕೆ ಆಗಿವೆ. ಅದೇ ರೀತಿ ನಾವು ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು ಹಾಲಾಗಿರ್ಬಹುದು 92% ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಹಾಲಿನ ಉತ್ಪನ್ನಗಳಾಗಿರ್ಬಹುದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬಹುದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಒಂದು ಕಲಬೆರಕೆ ಬೆಳೆಗಳನ್ನ ಬೆಳೆಯುವ ಹಂತದಲ್ಲಾಗಿರ್ಬಹುದು, ಅವುಗಳನ್ನ ಸಂಸ್ಕರಣ ಹಂತದಲ್ಲಾಗಿರ್ಬಹುದು ಅಥವಾ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡುವಂತ ಹಂತದಲ್ಲಾಗಿರ್ಬಹುದು, ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
1: ಇನ್ನ ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ?
2: ಹಾ ಸರಿ. ಇಲ್ಲಿ ಆಹಾರದ ಒಂದು ಕಲಬೆರಕೆಯನ್ನ ಸುಮಾರು ನಾವು ಜನರಲ್ ಆಗಿ ನೋಡಿದಾಗ ಒಂದು 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಅಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ಅದರ ಒಂದು ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು, ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು, ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು ಉದ್ದೇಶಕವಲ್ಲದ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ನಾವು ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಆ ಒಂದು ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ

0: ಎಲ್ಲ ಏನ್ ಮಾಡ್ತೇವೆ, ಆ ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
1: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
0: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶಪೂರ್ವಕವಲ್ಲದ ಕಲಬೆರಕೆ ಕಾರಕಗಳು. ಅದೇ ರೀತಿ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ.
1: ಹೌದು,
0: ಇಲಿಯ ಒಂದು ಕೂದಲಾಗಿರಬಹುದು, ಅದರ ಮೂತ್ರ ಆಗಿರಬಹುದು, ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ಧಾನ್ಯಗಳ ಎಲ್ಲವೂ ಕೂಡ ಕಲಬೆರಕೆ ಆಗುತ್ತೆ.
1: ಇಲಿಯ ಹಿಕ್ಕೆಗಳು ಕೂಡ ಅದರಲ್ಲಿ ಬೆರ್ತಿರ್ತವೆ.
0: ಹೌದು ಸರ್, ಮತ್ತೆ ಅದೇ ರೀತಿಯ ಕೆಲವೊಂದು ಹುಳುಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅವು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಅದು ಕೀಟಬಾಧೆಯನ್ನ ಆದಾಗ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಈ ರೀತಿ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳಬೇಕು ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು ಬೇಳೆಗಳಾಗಿರ್ಬಹುದು, ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನ್ ಮಾಡ್ತವೆ, ಇವು ತಡೆಗಟ್ಟುತ್ತೆ. ನಮಗೆ ಕ್ಯಾಲ್ಸಿಯಂ ಬೇಕು ಅಥವಾ ಐರನ್ ಬೇಕು, ಈ ಐರನ್ ಮತ್ತೆ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಒಂದು ಹೀರ್ಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ಗಳು ತುಂಬಾ ಯಥೇಚ್ಛವಾಗಿ ಕಂಡುಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ಗಳನ್ನ ನಾವು ಹೊರಹಾಕಬಹುದು, ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಕೂಡ ಈ ಒಂದು ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಲೋಹವನ್ನ ನಾವು ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೋಹ ಮೆಟಲ್ಸ್ ಅಂದ್ರೆ ನಾವು ಬಳಸುವಂತಹ ನೀರು. ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತ ನೀರು ಈ ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಒಂದು ಪಾದರಸ ಆಗಿರಬಹುದು ಮತ್ತೆ ಆರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಉಳಿದ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ಈ ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಒಂದು ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ನಾವು ಪ್ಯಾಕೇಜಿಂಗ್ ಅಂತ ಹೇಳ್ತೇವೆ, ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರ್ಬಹುದು ಅಥವಾ ಪ್ಲಾಸ್ಟಿಕ್ ಆಗಿರ್ಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲಿ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ. ಆಮೇಲೆ ಟಿನ್ ಕ್ಯಾನ್ಗಳನ್ನೆಲ್ಲ ಬಳಸ್ತೇವೆ. ಸೊ ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಆ ಒಂದು ಕಲಬೆರಕೆಗೆ ಕಾರಣ ಆಗುತ್ತೆ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ?
0: ಸರ್, ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್, ಒಂದು ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ್ಮೇಲೆ ಬಹಳಷ್ಟು ಈ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರ್ಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತೆ ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಒಂದು ಅವೈಲಬಿಲಿಟಿ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ. ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಪೋಷಕಾಂಶಗಳಾಗಿರ್ಬಹುದು ಅಥವಾ

0: ಬಹಳಷ್ಟು ಹಣ್ಣು ಆಗಿರ್ಬೋದು ತರಕಾರಿಗಳವು ಕೊಳತು ಹೋಗುತ್ತೆ. ಆ ಕೊಳತು ಹೋಗೋ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಅವರು ಅದರ ಒಂದು ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ?
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ
0: ಸರ್? ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋಬೇಕು. ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ ಮೇಲೆ ಸಕ್ಕರೆ, ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ಸೊ ನಾವು ಹಾಲನ್ನ ಒಂದು ದೈನಂದಿನ ದಿನಗಳಲ್ಲಿ ಏನ್ ಎಷ್ಟು ಇಡಬಹುದು ಅಂದ್ರೆ 2-3 ತಾಸು ಕಾಯಿಸಿಟ್ರೆ ಒಂದ 5 ತಾಸವರೆಗೂ ಇಡಬಹುದು. ಕಾಯಿಸದೇ ಇಟ್ಟಾಗ ಏನಬಹುದು, 2-3 ತಾಸವರೆಗೂ ಮಾತ್ರ ಇಡಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು, ನಾವೇನು ಫ್ಯಾಟ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಸೊ ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ನಾವು ದವಸ ಧಾನ್ಯಗಳನ್ನ ತೆಗೆದುಕೊಂಡ್ರೆ, ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆ ಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಾನು ಕರೀತಾರೆ. ಸೊ ಇವು ನೋಡೋದಕ್ಕೆ ಕಡಲೆ ಬೇಳೆ ತರನೇ ಇದ್ರು ಕೂಡ ಈ ಕೇಸರಿ ಬೇಳೆಯಲ್ಲಿ ಒಂದು ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ನರಕೋಶಕ್ಕೆ ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಇನ್ನು ಅಕ್ಕಿಗಾಗಿರ್ಬೋದು, ಅಕ್ಕಿಗೆ ನಾವು ಕಲ್ಲು, ಅದನ್ನ ಬೆಣಚು ಕಲ್ಲು, ಬಿಳಿ ಕಲ್ಲು ಅಂತ ಹೇಳ್ತೇವೆ, ಆ ಕಲ್ಲನ್ನು ಹಾಕಿರ್ಬಹುದು. ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿನೀರು ಅದನ್ನ ಹಾಕುತ್ತಾರೆ. ಅದೇ ರೀತಿಯ ಲೋಹದ ಅಂಶಗಳನ್ನ ಬಳಸಬಹುದು. ಇದು ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದೆ ಸರ್. ಅದೇ ರೀತಿಯ ಸಾಂಬಾರು ಪದಾರ್ಥಗಳಿಗೆ, ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲಾ ಉತ್ಪನ್ನಗಳಾಗಿರ್ಬಹುದು, ಅಲ್ಲಿ ಮೆಟಾನಿಲ್ ಎಲ್ಲೋ ಅಂತ ಹೇಳಿ ಒಂದು ಕಲರ್ ನ ಬಳಸ್ತಾರೆ. ಸೊ ಈ ಮೆಟಾನಿಲ್ ಎಲ್ಲೋ ಕಲರ್ ನ ಅಕ್ಕಿ ಹಿಟ್ಟು ಆಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಬಳಸಿ ಕೃತಕವಾಗಿ ಈ ಒಂದು ಅರಿಶಿನದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ಅದರ ಒಂದು ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಮಸಾಲಾ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನು ಹಾಕ್ತಾರೆ. ಅದೇ ರೀತಿ ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ನಾವು ಎಣ್ಣೆಯಲ್ಲಿ ತೆಗೆದುಕೊಂಡಾಗ, ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಅಡುಗೆ ಎಣ್ಣೆಗಳಲ್ಲಿ
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಸೊ ಆ ಒಂದು ಆಯಿಲ್ ಅನ್ನ ಬಳಸೋದ್ರಿಂದ ಕೂಡ ಅದರ ಒಂದು ಕ್ವಾಲಿಟಿ, ಏನು ಒಂದು ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಸೊ ಅದು ಪ್ಯಾಕಿಂಗ್ ಮಾಡುವಾಗ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್, ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವಂತ ಅಡಿಗೆ ಎಣ್ಣೆನ ಮತ್ತೊಂದು ದಿನಕ್ಕೆ ಬಳಸೋದಿಲ್ಲ. ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ
1: ಈಗ ಸಕ್ಕರೆನೂ ಕೂಡ ಇದೆ.
0: ಹೌದು ಸರ್,
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು, ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಅದರಲ್ಲಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣ

0: ಗಳನ್ನ ಬಳಸ್ತಾರೆ, ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ಉತ್ತಮ ಗುಣವನ್ನ ಕೊಡಲು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಈ ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ.
1: ಬೀದಿ ಬದಿಗಳಲ್ಲಿ
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನ ಬಳಸ್ತಾರೆ ಸರ್.
1: ಹೌದೌದು, ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತ ಒಂದು ಮಾತಿದೆ.
0: ಹೌದು ಸರ್, ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರಿಗೆ ರೂಪುಗೊಳಿಸ್ತಾರೆ.
1: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳನ್ನ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಒಂದೇ ತರ ಇದ್ರೂ ಕೂಡ ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
1: ಇನ್ನು ಡಾಕ್ಟರ್ ಮೋಹನ್ ನಾಯ್ಕ್ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
0: ಸರಿ, ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳು ಕೂಡ ಕೈಗೆಟುಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತ ಹೇಳಿದ್ದೇವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಶಿಲೀಂಧ್ರ ಇದೆ, ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ.
1: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ.
0: ಹೌದು ಹೌದು, ಈ ಒಂದು ಶಿಲೀಂಧ್ರವನ್ನು ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿಡ್ಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಏನು ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ
1: ಸ್ವಲ್ಪ
0: ಹೊತ್ತಿನಂತ. ಅದು ಮೇಲ್ಗಡೆ ತೇಲಿದ್ರೆ ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ, ಒಂದು ತಟ್ಟೆಯನ್ನ ನಾವು ಭಾಗಶವಾಗಿ ಬೆಂಡ್ ಮಾಡಿರ್ಬೇಕು, ಅದಕ್ಕೆ ಒಂದ್ ಇಲ್ಲಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ಮಾರ್ಕ್ ಅನ್ನ ಬಿಟ್ಕೊಂಡು ಹೋದ್ರೆ ಆಗ ಏನಂತಾರೆ, ನಾವು ಫ್ರೆಶ್ ಮಿಲ್ಕ್ ಇದೆ, ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ನೀರಿನ ಅಂಶ ಹೆಚ್ಚೆ ಆದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರಬಹುದು. ಸೊ ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ, ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ, ನಾವು ಈಸಿಯಾಗಿ ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಯಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ, ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು,

0: ಇದನ್ನು ಪತ್ತೆ ಹಚ್ಚಲು ಟಿಶ್ಯೂ ಪೇಪರ್ ಅಲ್ಲಿ ಈ ಕಾಫಿ ಪೌಡರ್ ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದನ್ನ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈಗ ಏನೋ ಚಿಕ್ಕೋರಿ ಬೀಜ ಏನಾದ್ರು ಇದ್ರೆ ಅದರ ಮೇಲೆ ಕಾಫಿ ಪೌಡರ್ ನ ಎಡ್ಜ್ ಅಲ್ಲಿ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು. ಅದೇ ರೀತಿ ಚಿಕ್ಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿಯಾಗಿ ಚಿಕ್ಕೋರಿ ಬೀಜಗಳು ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕ್ಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಂ ಎಣ್ಣೆ ತಗೊಂಡ್ರೆ 10 ಗ್ರಾಂ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಇದು ಒಂದು ಘನರೂಪವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ, ಯಾವುದೇ ಒಂದು ಅಡುಗೆ ಎಣ್ಣೆಗೆ, ಅದು ಸೋಯಾಬೀನ್ ಆಯಿಲ್ ಆಗಿರ್ಬಹುದು ಅಥವಾ ನಾವು ಬಳಸುವಂತಹ ಸೂರ್ಯಕಾಂತಿ ಎಣ್ಣೆಗಾಗಿರ್ಬಹುದು, ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ. ಸೊ ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಈಥರ್ ಅಂಶವನ್ನ ಹಾಕಿ ಐಸ್ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಬಹಳ ವೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಕಿರು ಟೆಸ್ಟ್ ಗಳನ್ನ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ. ಅದನ್ನ ಮನೆಯಲ್ಲೇ ಕೂಡ ಮಾಡಬಹುದು. ಮತ್ ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ, ಸಕ್ಕರೆಗೆ ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತ ಹೇಳ್ತೇವೆ. ಸೊ ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ ತೆಗೆದುಕೊಂಡು ನೀರಿನಲ್ಲಿ ನಾವು ಬೆರೆಸಿದಾಗ ಅದಕ್ಕೇನಾದ್ರೂ ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದ್ರೂ ಹಾಕಿದ್ರೆ ಅಲ್ಲಿ ಮೇಲ್ಗಡೆ ಬಿಳಿ ಬಣ್ಣದ ಒಂದು ಪರದಿ ಫಾರ್ಮ್ ಆಗುತ್ತೆ ಅಲ್ಲಿ. ಸೊ ಈ ಒಂದು ಆಧಾರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
1: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
0: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳುಮೆಣಸು, ಕಾಳುಮೆಣಸಿಗೆ ಪಪ್ಪಾಯದ ಬೀಜವನ್ನ ಬಳಸ್ತಾರೆ. ಸೊ ಈ ಒಂದು ಪಪ್ಪಾಯದ ಬೀಜ ಮತ್ತೆ ಈ ಕಾಳುಮೆಣಸಿನ ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ನಾವು ಆಲ್ಕೋಹಾಲ್ ಅನ್ನ ಬಳಸಿದಾಗ, ಯಾವುದೇ ರೀತಿಯ ಆಲ್ಕೋಹಾಲ್ ಆಗಿರ್ಬಹುದು, ಅದಾಗ ಪಪ್ಪಾಯದ ಬೀಜ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಈ ಕಾಳುಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪ್ಪಾಯದ ಬೀಜವನ್ನ ಮತ್ತೆ ಕಾಳುಮೆಣಸಿನ ಬೀಜವನ್ನ ಬೇರ್ಪಡಿಸಬಹುದು.
1: ಅಂದ್ರೆ ಇವು ಕೆಲವೊಂದು ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತ.
0: ಸರಳ ವಿಧಾನಗಳು ಮನೆಯಲ್ಲೇ.
1: ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ ಅವರೇ. ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಶ್ರೋತೃಗಳೇ, ಇದುವರೆಗೆ ಆಹಾರದ ಕಲಬೆರಕೆ ಹಾಗೂ ಪತ್ತೆ ಹಚ್ಚುವ ಸರಳ ವಿಧಾನಗಳ ಬಗ್ಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 12:59. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
2: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
1: ಓ ಪಂಕಜಣ್ಣ.
4: ಜಗಣ್ಣ, ಏನಿಷ್ಯಪ್ಪ?
1: ಈ ಮಳೆಗಾಲ ಶುರುವಾಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈ ಕೊಡುತ್ತೆ ನೋಡು.
4: ಅದೊಂದು ಇದ್ದೇ ಇದೆ.

0: ಪ್ರತಿ ವರ್ಷ ಇದ್ದೇ ಇದೆ.
1: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಇಂಥ ಸಂದರ್ಭದಲ್ಲಿ ವಿದ್ಯುತ್ತು ಸ್ವಲ್ಪ ಕೈ ಕೊಡೋದು ಜಾಸ್ತಿ.
0: ಹೌದು.
1: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
0: ಏನೋ ಯೋಜನೆ ತಂದಿದೆಯ ನೀನು ಹೇಳ್ತಿದೆ ಈಗ?
1: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
0: ಖಾಲಿ ಇರುತ್ತೆ,
1: ಖಾಲಿ ಇರುತ್ತಲ್ಲ ಅಲ್ಲಿ. ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನ ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳು ನಾವು ಹಾಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಾನು ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನು ಹಾಕ್ಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂತಹದ್ದು. ಇದಕ್ಕೆ ಬೇರೆ ಬೇರೆ ಒಂದು ಮಾನದಂಡಗಳು ಇದಾವೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ. ಈಗ ಉದಾಹರಣೆಗೆ ಒಂದು ಮನೆ ಅಂದ್ರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂತ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ
0: ಕೊಡ್ತೇವೆ.
1: ಇನ್ನೊಂದು ಏನು ಅಂದ್ರೆ, ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದ್ರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತನೂ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂಥವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಸುಮಾರು 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸಬಹುದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬೋದು, ಒಂದು ಕಡೆ ಇನ್ನೊಂದು ಕಡೆಗೆ ಅದನ್ನು ಹರಿಸಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂಥ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದ್ರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದಾವೆ. ಮತ್ತೆ ಈ 3 ಕಿಲೋವ್ಯಾಟ್ ವರ್ಗೂ ಏನು ಈ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, ಮತ್ತೆ ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಮೇಲ್ಗಡೆ ಈ ಸೌರ ಫಲಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತೆ ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರದು. ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತೆ ನಮ್ಮ ಮೊಬೈಲ್ ನಂಬರ್ ಅನ್ನ ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತೆ ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದ್ಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದ್ಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು

0: ಎಲ್ಲ ವಿವರಗಳನ್ನು ವಿದ್ಯುತ್ ಸರಬರಾಜು ಕಂಪ್ನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ್ಣ, ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಆದಂಥ ವಿದ್ಯುತ್ತು ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂಥ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗುತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, ಟೂ ವೇ ಮೀಟರು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದೊಂದು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ, ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನು ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬಹುದು ಅಂತ ಅಂದರೆ ಅದನ್ನು ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತು ಒಂದು ಕ್ಯಾನ್ಸಲ್ಡ್ ಚೆಕ್, ವಜಾ ಮಾಡಿದಂಥ ಚೆಕ್ಕು, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ತನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ ವಿದ್ಯುತ್ ಮಾರಾಟ ಅಂತ ಅಂದ್ರೆ, ಪಂಕಜಣ್ಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ. ನಾವು ಬಳಸ್ಕೊಂಡು ಉಳಿದಿರುವಂತಹ ವಿದ್ಯುತ್ ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರ್ ಅಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದೋಕ್ಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದರೆ, ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸ್ಬೋದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿ ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ, ಹಾಗಾಗಿ ಇದು ಒಂದು ರೀತಿ ಖರ್ಚಾಗದೇ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು,
0: ಅಂದ್ರೆ ಇದು ನವೀಕರಿಸಬಹುದಾದಂತಹ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸಬಹುದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು ಬರ್ತೀನಿ, ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ

ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನೆಕಾರರು, ಉದಯೋನ್ಮುಖ ನಾಯಕರು

0: ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನೆಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಶೇಕಡಾ 7.7 ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ್ರ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9ರವರೆಗೆ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಳಿಕ್ಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ

0: ಕೋಳಿಕ್ಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013ರಲ್ಲಿ ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2ನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ಧ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026ರ ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ 2ನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ಧ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದೆ. ಮಾರ್ಚ್ 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಸಮಯ ಆಗಿದೆ 1:20. 6:02.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 1:21 ಆಗಲಿದೆ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕಯ್ಯಾರ ಕಿಂಜನರೇಯವರ ಗೀತೆಯನ್ನು ಸಮೂಹ ಗಾಯನದಲ್ಲಿ.

ಶ್ರೋತೃಗಳೇ, ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಸಮಯ 1:30:12 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಅಂತಿದೆ. ಅದಕ್ಕಿಂತ ಮುಂಚೆ ಒಂದೆರಡು ಸೇವಾ ಮಾಹಿತಿಯನ್ನು ಗಮನಿಸೋಣ. ಕದನೂರು ಕಾರಳನ ಕಾಣತಂಡ ಪೌತಿ ಮೇದಪ್ಪ ಎಂಡಮೋ ಅಪ್ಪಣ್ಣ ಅಣ್ಣು ಈಗ ಇಂದು ಪೌಲ್ ಜೊತೆಗೆ ಮರಣಪಟ್ಟಿದ್ದು. 53 ಪವಿತ್ರ ಕಾಣತಂಡ ಅಪ್ಪಣ್ಣ ಅಣ್ಣು ಆಯ್ಡ ಆಕಿರಿ ಕಾರ್ಯ ಇಂದು ಮಧ್ಯಂತರ ಮೀದ 3 ಒಕ್ಕ ತೋಟಗಳತ್ತು ನಡಪಂದು ಒಕ್ಕಕರ ಅರಿಚಿಟ್ಟಿತ್ತು. ಮದೆ ಗ್ರಾಮ ಕೊಲ್ಲೆಯದ ಕೆಂಚಪ್ಪ ಅಪ್ಪಾಜಿ ಅವರು ಇಂದು ಮುಂಜಾನೆ ನಿಧನರಾದರು. 84 ವರ್ಷ ಪ್ರಾಯದ ಮಾಜಿ ಸೈನಿಕರಾದ ಕೊಲ್ಲೆಯದ ಕೆಂಚಪ್ಪ ಅಪ್ಪಾಜಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಟ್ಟೂರು ಕಾರ್ಮಾಡು ದಾಳಿಂಬೆ ನಿವಾಸಿ ಪರಿವಾರ ಅಪ್ಪಣ್ಣ ಅವರು ನಿನ್ನೆ ರಾತ್ರಿ ನಿಧನರಾದರು. 68 ವರ್ಷ ಪ್ರಾಯದ ಪರಿವಾರ ಅಪ್ಪಣ್ಣ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ನಿಟ್ಟೂರು ಕಾರ್ಮಾಡು ಗ್ರಾಮದ ದಾಳಿಂಬೆಕೊಲ್ಲಿ ಹಾಡಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ

ಕೇಳಿದಿರಿ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಪ್ರಚಲಿತ ವಿದ್ಯಮಾನದ ಬಗ್ಗೆ ಮಾತಾಡುವಾಗ ಇವತ್ತಿನ ದಿನದ ವಿಶೇಷ ಏನಿದೆ ಅಂತ ಹೇಳುವಂಥದ್ದು, ಇವತ್ತು ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಆದಂತಹ ದಿನ. 1674 June 6 ಛತ್ರಪತಿ ಶಿವಾಜಿ ಮಹಾರಾಜರು ರಾಯಗಡ ಕೋಟೆಯಲ್ಲಿ ಮರಾಠ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕವನ್ನು ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನವನ್ನು ನೆನಪಿಸಿಕೊಳ್ಳುವಾಗ ಒಂದು ವಿಶೇಷವಾದಂತಹ ಅಂಶವನ್ನು ಗಮನಿಸಬೇಕು ಏನು ಅಂತೇಳಿದ್ರೆ, ಗುರಿಯನ್ನೇ ಮುಖ್ಯವಾಗಿ ಇಟ್ಟುಕೊಂಡು, ಗುರಿಯನ್ನು ಸಾಧಿಸಬೇಕು ಅನ್ನೋಂಥ ಹಠವನ್ನು ಇಟ್ಟುಕೊಂಡು ಬದುಕಿನುದ್ದಕ್ಕೂ ಕೂಡ ಬದುಕಿನ ಮೂಲಮಂತ್ರವಾಗಿ ಗುರಿ ಸಾಧನೆಯೇ ಹೆಚ್ಚು ಪ್ರಾಮುಖ್ಯ ಅನ್ನುವಂಥದ್ದನ್ನು ಅಳವಡಿಸಿಕೊಂಡು ಸಾಧಿಸಿದಂತಹ ಮಹಾನ್ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಕೂಡ ಅವರು ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಅವರಿಗೆ. ಹಾಗೆ ಇವತ್ತಿನ ದಿನ ಇನ್ನೊಂದು ವಿಶೇಷ ಏನು ಅಂತೇಳಿದ್ರೆ, ಡಿ ಡೇ ಅಂತಾರೆ ಇವತ್ತಿನ ದಿನವನ್ನು. 1944 June 6 ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಮೈತ್ರಿ ಪಡೆಗಳು ಫ್ರಾನ್ಸ್ನ ನಾರ್ಮಂಡಿ ಕರಾವಳಿಗೆ ಇಳಿದು ದಾಳಿಯನ್ನು ಆರಂಭ ಮಾಡಿದಂತಹ ದಿನ. ಇದು ಯುದ್ಧದ ದಿಕ್ಕನ್ನೇ ಬದಲಿಸಿದಂತಹ ಐತಿಹಾಸಿಕ ದಿನ ಅಂತ ಹೇಳ್ಕೊಂಡು ಇದನ್ನು ಡಿ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಇನ್ನೂ ಬಹಳಷ್ಟು ವಿಷಯಗಳನ್ನು ಇವತ್ತಿನ ದಿನ ತಿಳ್ಕೊಳ್ಳುವಂಥದ್ದಿದೆ. ಅದಕ್ಕೂ ಮುಂಚೆ ನಾವೀಗ ನಾಗಮಂಡಲ ಚಿತ್ರದ ಈ ಗೀತೆ ಅದನ್ನು ಕೇಳ್ಕೊಂಡು ಬರೋಣ. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಸಂಗೀತ ಅಳವಡಿಸಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದಂತಹ ಗೀತೆ ಇದು.

ಶ್ರೋತೃಗಳೇ, ನಾವು ವಿಶೇಷವಾಗಿ ಒಂದು ಅಂಶವನ್ನು ತಿಳ್ಕೊಳ್ಬೇಕಾಗಿದೆ. ಖೇತ್ ಬಚಾವೋ ಅಭಿಯಾನ ಅಥವಾ ಖೇತ್ ಬಚಾವೋ ಆಂದೋಲನ ಅನ್ನೋದು ನಮ್ಮ ದೇಶದಾದ್ಯಂತ ಹಮ್ಮಿಕೊಳ್ಳಲಾದಂತಹ ಒಂದು ತಿಂಗಳ ಕೃಷಿ ಜಾಗೃತಿ ಮತ್ತು ಪ್ರಚಾರ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿದೆ, ಮಳೆ ಆರಂಭವಾದಾಗ ಕೃಷಿ ಚಟುವಟಿಕೆಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕು. ಯಾಕೆಂತೇಳಿದ್ರೆ ಒಂದು ವರ್ಷದ ಫಸಲು, ಒಂದು ವರ್ಷದ ಅನ್ನ ಸಂಪಾದನೆ ಮಾಡುವಂತಹ ಕಾರ್ಯ ಇದು. ಅದಕ್ಕಾಗಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 2026 ಜೂನ್ 1ರಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಿಂದ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಈ ಆಂದೋಲನ 2026 ಜೂನ್ 30ರವರೆಗೆ ನಡೆಯಲಿದೆ. ಈ ಆಂದೋಲನದ ಮುಖ್ಯ ಉದ್ದೇಶ ಏನು ಅಂತೇಳಿದರೆ, ಮಣ್ಣಿನ ಆರೋಗ್ಯ ರಕ್ಷಣೆ, ರಾಸಾಯನಿಕಗಳ ಅತಿಯಾದ ಬಳಕೆಯನ್ನು ಕಡಿಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋದು, ಮತ್ತು ರಾಸಾಯನಿಕಗಳ ನಿಯಂತ್ರಣ, ಯೂರಿಯಾ ಮತ್ತು DAPನಂತಹ ರಾಸಾಯನಿಕ ಗೊಬ್ಬರಗಳ ಅಸಮತೋಲಿತ ಬಳಕೆಯನ್ನು ತಡೆಯುವುದು, ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ನೀಡುವಂಥದ್ದು ಹೇಗೆ ಅಂತೇಳಿದ್ರೆ, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರ ಮತ್ತು ಎರೆಗೊಬ್ಬರಗಳ ಬಳಕೆಗೆ ರೈತರನ್ನು ಪ್ರೇರೇಪಣೆ ಮಾಡುವಂಥದ್ದು, ಮತ್ತು ನಕಲಿ ಕೃಷಿ ಪರಿಕರಗಳ ತಡೆ, ನಕಲಿ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಗುರುತಿಸಿ ಅವುಗಳಿಂದ ದೂರವಿರಲಿಕ್ಕೆ ರೈತರಿಗೆ ಜಾಗೃತಿ ಮೂಡಿಸುವಂಥದ್ದು, ಸಂಪನ್ಮೂಲಗಳ ಸದ್ಬಳಕೆ ಹೇಗೆ ಅಂತೇಳಿದ್ರೆ, ಲೇಸರ್ ಭೂಮಿ ಸಮತಟ್ಟು ಮಾಡುವುದು ಮತ್ತು ನೀರಿನ ಮಿತವ್ಯಯ ಬಳಕೆ ಬಗ್ಗೆ ಮಾಹಿತಿ ನೀಡುವಂಥದ್ದು. ಈ ಬಗ್ಗೆ ಮತ್ತು ಬಹಳಷ್ಟು ಪ್ರಮುಖ ಚಟುವಟಿಕೆಗಳೇನು ಅಂತೇಳಿದ್ರೆ, ಕೇಂದ್ರ ಕೃಷಿ ಸಚಿವಾಲಯ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಜಂಟಿಯಾಗಿ ಕೃಷಿ ವಿಜ್ಞಾನ ಕೇಂದ್ರಗಳು ಹಾಗೂ ಸ್ಥಳೀಯ ಪಂಚಾಯಿತಿಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ವಿಜ್ಞಾನಿಗಳಿಂದ ನೆರವು, 1600ಕ್ಕೂ ಹೆಚ್ಚು ಕೃಷಿ ವಿಜ್ಞಾನಿಗಳ ತಂಡಗಳು ನೇರವಾಗಿ ಜಮೀನುಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತವೆ. ಮಣ್ಣಿನ ಪರೀಕ್ಷೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಆಧಾರದ ಮೇಲೆ ಅಗತ್ಯ ಇರುವಷ್ಟೇ ಪೋಷಕಾಂಶವನ್ನು ಬಳಸೋದಕ್ಕೆ ಅವರು ಮಾರ್ಗದರ್ಶನ ನೀಡ್ತಾರೆ. ರೈತರಿಗಾಗಿ ತರಬೇತಿ ಕಾರ್ಯಕ್ರಮಗಳು ಮತ್ತು ಪ್ರಾತ್ಯಕ್ಷಿಕೆಗಳನ್ನು ನಡೆಸ್ತಾರೆ. ಮತ್ತು ಈ ವಿವಿಧ ಯೋಜನೆಗಳ ಸಂಯೋಜನೆ ಅರ್ಹ ರೈತರಿಗೆ ಸರ್ಕಾರದ ಪ್ರಮುಖ ಯೋಜನೆಗಳ ಲಾಭವನ್ನು ತಲುಪಿಸಲು ಈ ಅಭಿಯಾನದಡಿ ನೋಂದಣಿ ಮಾಡಿಕೊಳ್ಳಲಾಗುತ್ತೆ. ಇದಕ್ಕೆ PM ಕಿಸಾನ್ ಸಮ್ಮಾನ್ ನಿಧಿ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಬೆಳೆ ವಿಮೆ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತಹ ಜಾಗೃತಿಯನ್ನು ಮಾಡುವಂಥದ್ದೇ ಈ ಒಂದು ಖೇತ್ ಬಚಾವೋ ಅಭಿಯಾನದ ಪ್ರಮುಖ ಉದ್ದೇಶ ಆಗಿದೆ ಅಂತ ಹೇಳ್ತಾ, ನಾವೀಗ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಸಂಗೀತ ಅಳವಡಿಸಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಸೂರ್ಯವಂಶ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ.

ಶ್ರೋತೃಗಳೇ, ಬನ್ನಿ, ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮದಲ್ಲಿ ನಾವು ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆಗಳು ಏನೇನು ಅಂತೇಳುವಂಥದ್ದನ್ನ ನೋಡ್ಕೊಂಬರೋಣ. 2014 ರಿಂದ 2026 ರವರೆಗಿನ 12 ವರ್ಷದಲ್ಲಿ ಕೇಂದ್ರ ಸರ್ಕಾರವು ದೇಶದ ಅಭಿವೃದ್ಧಿ, ಆರ್ಥಿಕ ಪ್ರಗತಿ, ಮೂಲಸೌಕರ್ಯ ನಿರ್ಮಾಣ, ಸಾಮಾಜಿಕ ಕಲ್ಯಾಣ ಮತ್ತು ಡಿಜಿಟಲ್ ಪರಿವರ್ತನೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಜಾರಿಗೊಂಡಿದೆ. ದೇಶವನ್ನು ಆತ್ಮನಿರ್ಭರ ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಬಹಳಷ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಆರ್ಥಿಕ ಕ್ಷೇತ್ರದಲ್ಲಿ GST ಜಾರಿಯ ಮೂಲಕ ದೇಶದ ತೆರಿಗೆ ವ್ಯವಸ್ಥೆ ಸರಳೀಕರಿಸಲಾಗಿದೆ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ಉತ್ಪಾದನೆ, ಹೂಡಿಕೆ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡಲಾಗಿದೆ. ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ವ್ಯಾಪಕವಾಗಿ ಬೆಳೆದು ಭಾರತವು ಜಗತ್ತಿನ ಪ್ರಮುಖ ಡಿಜಿಟಲ್ ಆರ್ಥಿಕತೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ.

ಮತ್ತು ಸಾಮಾಜಿಕ ಕಲ್ಯಾಣ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಮೂಲಕ ಕೋಟ್ಯಾಂತರ ಜನರಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ. ಉಜ್ವಲ ಯೋಜನೆಯಡಿಯಲ್ಲಿ ಬಡ ಮಹಿಳೆಯರಿಗೆ ಉಚಿತ LPG ಸಂಪರ್ಕಗಳನ್ನು ನೀಡಲಾಗಿದೆ. ಆಯುಷ್ಮಾನ್ ಭಾರತ ಯೋಜನೆ ಮೂಲಕ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಆರೋಗ್ಯ ವಿಮಾ ಸೌಲಭ್ಯ ಒದಗಿಸಲಾಗಿದೆ. ಜಲಜೀವನ್ ಮಿಷನ್ ಮೂಲಕ ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. ಕೃಷಿ ಕ್ಷೇತ್ರದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ರೈತರಿಗೆ ನೇರ ಆರ್ಥಿಕ ನೆರವು ನೀಡಲಾಗ್ತಿದೆ. ನೀರಾವರಿ, ಕೃಷಿ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರೈತರ ಆದಾಯ ಹೆಚ್ಚಿಸಲು ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮತ್ತು ಮೂಲಸೌಕರ್ಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು, ಎಕ್ಸ್ಪ್ರೆಸ್ ವೇಗಳು, ರೈಲ್ವೆ ಮಾರ್ಗಗಳು, ವಿಮಾನ ನಿಲ್ದಾಣಗಳು ಹಾಗೂ ಬಂದರುಗಳ ಅಭಿವೃದ್ಧಿಗೆ ಹೆಚ್ಚಿನ ಹೂಡಿಕೆ ಮಾಡಲಾಗಿದೆ. ವಂದೇ ಭಾರತ್ ರೈಲುಗಳು, ಮೆಟ್ರೋ ರೈಲು ಜಾಲಗಳ ವಿಸ್ತರಣೆ ಮತ್ತು ಗ್ರಾಮೀಣ ರಸ್ತೆ ನಿರ್ಮಾಣ ಯೋಜನೆಗಳು ದೇಶದ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸಿದೆ. ಡಿಜಿಟಲ್ ಕ್ಷೇತ್ರದಲ್ಲಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ಸೇವೆಗಳನ್ನು ಜನಸಾಮಾನ್ಯರಿಗೆ ಸುಲಭವಾಗಿ ತಲುಪುವಂತೆ ಮಾಡಿದೆ. UPI ಆಧಾರಿತ ಡಿಜಿಟಲ್ ಪಾವತಿಗಳು ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಗ್ಗಳಿಕೆಯನ್ನು ಹೆಚ್ಚಿಸಿವೆ. ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತ ಸೇವೆಗಳಲ್ಲೂ ಡಿಜಿಟಲ್ ತಂತ್ರಜ್ಞಾನಗಳ ಬಳಕೆ ಹೆಚ್ಚಾಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ಕ್ಷೇತ್ರಗಳಲ್ಲಿ ಭಾರತವು ತನ್ನ ಜಾಗತಿಕ ಪ್ರಭಾವವನ್ನು ವಿಸ್ತರಿಸಿದೆ. ರಕ್ಷಣಾ ಉತ್ಪಾದನೆಗೆ ಉತ್ತೇಜನ, ಗಡಿ ಭದ್ರತೆಯ ಬಲವರ್ಧನೆ ಹಾಗೂ ಹಲವು ರಾಷ್ಟ್ರಗಳೊಂದಿಗೆ ಬಾಂಧವ್ಯ ವೃದ್ಧಿ ಕೂಡ ಗಮನಾರ್ಹವಾದಂಥ ವಿಷಯ. ಒಟ್ಟಾರೆಯಾಗಿ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಅಭಿವೃದ್ಧಿ, ಜನಕಲ್ಯಾಣ, ತಂತ್ರಜ್ಞಾನ, ಮೂಲಸೌಕರ್ಯ ಹಾಗೂ ಆರ್ಥಿಕ ಸುಧಾರಣೆಗಳ ಮೂಲಕ ದೇಶವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಪ್ರಯತ್ನಗಳನ್ನು ನಡೆಸಿದೆ. ಈ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಭಾರತದ ಸಮಗ್ರ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದೆ ಅಂತ ಹೇಳ್ತಾ ನಾವೀಗ ಹಾಲುಂಡ ತವರು ಚಿತ್ರದ ಇದೊಂದು ಗೀತೆಯನ್ನು ಕೇಳ್ಕೊಂಬರೋಣ. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬ.
2: ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ವ್ಯಕ್ತಿ ವಿಶೇಷ.
3: ಫೇಲ್ ಆದ್ರೆ ತಂದೆಗಲ್ಲ ಲಾಸ್ ಅಂತ ಕೇಳಿದ ಅವನು. ಅನಂತರ ತಂದೆನ ಕರೆಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಿದೆ, ಆಮೇಲೆ ಅವನ್ ಸರ್ ಹೋದ.
2: ಭಾಗವಹಿಸುತ್ತಿದ್ದಾರೆ ಕೊಡಗಿನ ಪೊನ್ನಂಪೇಟೆಯ ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿ ಹಾಗೂ ನಡಿಕೇರಿಯ ವೃತ್ತಿ ತರಬೇತುದಾರರಾದ ಚೊಟ್ಟೆ ಕಾಳಪಂಡ ಪೃಥ್ವಿ ಉತ್ತಯ್ಯ ಅಲಿಯಾಸ್ ಸಿಯು ಹುಣಚ್ಚ. ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. ಶ್ರೋತೃಗಳೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

0: ആകാശവാണി @90.
1: ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ನಾಳೆ ಆಹಾರ ಸುರಕ್ಷತಾ ದಿನ. ಆಹಾರ ಸುರಕ್ಷತೆಯನ್ನು ಕಾಯ್ದುಕೊಳ್ಬೇಕಾದ್ರೆ ಹೇಗೆ ಆಹಾರ ವಸ್ತುಗಳಿಗೆ ಕಲಬೆರಕೆ ಆಗೋದನ್ನ ತಡೆಗಟ್ಟುವಂಥದ್ದು ಬಹಳ ಮುಖ್ಯ. ತಮಗೆಲ್ಲ ಗೊತ್ತಿದೆ, ಎಣ್ಣೆಗೆ ಪ್ರಾಣಿನ ಕೊಬ್ಬು,

ಸೇರಿಸೋಂಥದ್ದು ಇರ್ಬೋದು, ಸಕ್ಕರೆಗೆ ಬಿಳಿ ಕಲ್ಲು ಸೇರಿಸೋದು, ಸಾಸಿವೆಗೆ ರಾಗಿ ಕಾಳು ಸೇರಿಸೋದು, ಕರಿಮೆಣಸಿಗೆ ಹತ್ತಿ ಬೀಜ ಅಥವಾ ಪಪ್ಪಾಯಿ ಬೀಜ ಸೇರಿಸೋದು, ಕೃತಕ ಅಕ್ಕಿ ಮಾಡುವಂಥದ್ದು ಪ್ಲಾಸ್ಟಿಕ್ನಿಂದ, ಹಾಲಿಗೆ ನೀರು ಅಥವಾ ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡುವಂಥದ್ದು, ಕೃತಕ ಮೊಟ್ಟೆ ತಯಾರಿ, ಮೆಣಸಿನ ಪುಡಿಗೆ ಇಟ್ಟಿಗೆ ಪುಡಿ ಮಿಶ್ರಣ ಮಾಡಿ, ಹೀಗೆ ಕಲಬೆರಕೆಯಿಂದ ಲಾಭ ಪಡೆದುಕೊಂಡು ವ್ಯಾಪಾರಿಗಳು ಇವು ದೊಡ್ಡ ಮನುಷ್ಯರಾಗ್ತಾರೆ. ಆದರೆ ನಮ್ಮ ಆರೋಗ್ಯಕ್ಕೆ ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳುವಂಥದ್ದು ಬಹುಶಃ ತಮಗೆಲ್ಲರಿಗೂ ತಿಳಿದೇ ಇದೆ. ಇದಕ್ಕೆ ವೈಜ್ಞಾನಿಕ ಕ್ರಮ, ಕಲಬೆರಕೆ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಕೂಡ ಆಹಾರ ಇಲಾಖೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯದಾಗಿ ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ನಾರಾಯಣ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಅಳವಡಿಸಿ ಹಾಡಿದ್ದಾರೆ.

ಶ್ರೋತೃಗಳೇ, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟು ಹೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದರು.

0: ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲರ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
1: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಶುಭಾಶಯ ತಿಳಿಸಿದ್ದು ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲ ಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ಎಎಲ್ಎಚ್ ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶ

ಸಮುದ್ರದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ ಎಎಸ್ ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಆರ್ ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಸಮಯಾಗಿದೆ 2:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಎಲ್ಲ ಮಕ್ಕಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ನಿಮ್ಗೆಲ್ಲ ಸ್ಕೂಲ್ ರಿಓಪನ್ ಆಯ್ತಾ? ಮತ್ತೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸಿಗ್ತಿದಾರಲ್ಲ, ಖುಷಿಯಾಗಿರ್ಬೇಕಲ್ಲ. ಯಾಕೆ ಅಂದ್ರೆ ಮನೆಯಲ್ಲಿ ಎಷ್ಟೇ ಫ್ರೆಂಡ್ಸ್ ಇದ್ರು, ಸ್ಕೂಲಿಗೆ ಬಂದಾಗ ಸ್ಕೂಲಲ್ಲಿರೋ ಫ್ರೆಂಡ್ಸ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು ಎಷ್ಟು ಖುಷಿ ಕೊಡತ್ತಲ್ಲ. ಹಾಗೆ ನಮಗ್ ಖುಷಿ ಕೊಡೋದು ಯಾವ್ದು ಗೊತ್ತಾ? ಇಲ್ಲಿ ನೀವೆಲ್ಲ ಬರ್ತಿರಲ್ಲ, ಬಂದಾಗ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹುಡುಕಿ ಮಾತಾಡಿಸ್ತಾ ಹೋಗ್ತೀವಲ್ಲ, ಅದು ನಮಗ್ ತುಂಬಾ ಖುಷಿ ಕೊಡುತ್ತೆ. ಅದೇ ತರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋದು ಜಿಷ್ಣು ಶೇಷಾದ್ರಿ. ಇವನು ಎಷ್ಟೊಂದು ಪ್ರತಿಭೆಗಳನ್ನ ಇಟ್ಕೊಂಡಿದ್ದಾನೆ ಅಂತಂದ್ರೆ, ವೇದ ಬರತ್ತಂತೆ, ಭಗವದ್ಗೀತೆ ಕಲ್ತಿದ್ದಾನಂತೆ, ಆಮೇಲೆ ಸಂಗೀತ ಕಲಿತಿದ್ದಾನೆ, ಅದ್ರ ಜೊತೆಗೆ ಕಥೆ ಹೇಳ್ತಾನೆ. ಇನ್ನೂ ಏನೇನ್ ಮಾಡ್ತಾನೆ ಜಿಷ್ಣು, ಇದನ್ನೆಲ್ಲ ಅವನ ಹತ್ರನೇ ಮಾತಾಡ್ತಾ ಹಾಗೇನೇನೆ ಅವನ ಟ್ಯಾಲೆಂಟ್ನ ಒಂಚೂರು ಚೂರು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಹಾಯ್ ಜಿಷ್ಣು.
2: ಹರಿಓಂ.
1: ನಮಸ್ತೆ. ನೋಡು, ಇದು ನಮ್ಮ ಭಾರತೀಯತೆ ಅನ್ನೋದನ್ನ ನೀನ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ. ಹಾಯ್ ಅನ್ಬಾರ್ದು, ನೋಡಿದ ತಕ್ಷಣ ನಮಸ್ಕಾರ ಅನ್ಬೇಕು ಅಲ್ವಾ?
2: ಧನ್ಯವಾದ.
1: ಈಗ ನನಗೆ ಒಂದ್ ಪ್ರಶ್ನೆ, ಏನ್ ಗೊತ್ತಾ, ನೀನು ಏನೇನೋ ಪ್ರತಿಭೆಗಳನ್ನ ಮೈಗೂಡಿಸ್ಕೊಂಡಿದ್ಯಾ ಅಂತ ಹೇಳ್ತಿದ್ರು,

0: ಏನೇನ್ ಕಲ್ತಿದ್ಯಾ ನೀನು?
1: ನಾನು ಈಗ ಸಂಗೀತ ಕಲಿತಿದ್ದೀನಿ, ಗಮಕ ಕಲಿತಿದ್ದೀನಿ, ನಾಟಕ ಕಲಿತಿದ್ದೆ, ಮತ್ತೆ ಭಗವದ್ಗೀತೆ ಎಲ್ಲ 18 ಅಧ್ಯಾಯ ಕಂಠಸ್ಥ, ಮತ್ತೆ ಕಥೆಗಳನ್ನ ಹೇಳ್ತೀನಿ. ಇನ್ನೂ ಜಾಸ್ತಿ ಇದೆ, ಆದ್ರೆ ನಾಲ್ಕು ಬರ್ತೀನಿ
0: ಸದ್ಯಕ್ಕೆ ಸಾಕು ಅಂತ. ಈ ಭಗವದ್ಗೀತೆನಲ್ಲಿ ನೀನೇನೇನೋ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ಯಾ ಅಂತ ಹೇಳ್ತಿದ್ರು.
1: ಹೌದು.
0: ಯಾವ್ದ್ಯಾವ್ದು?
1: ಇದು ಗೀತಾ ಪರಿವಾರಲ್ಲಿ ನಾನು ಕಲ್ತಿದ್ದು. ಅಲ್ಲಿ ಭಗವದ್ಗೀತೆಗೆ ಒಂದು 4-5 ಪರೀಕ್ಷೆಗಳಿರುತ್ತೆ, ಕೊನೆಯದಕ್ಕೆ ವ್ರತಿ, ಎಲ್ಲ 18 ಅಧ್ಯಾಯಗಳನ್ನ ಹೇಳೋದು. ಮೊದಲಿಗೆ ಗುಂಜನ್ ಅಂತ ಸ್ಕ್ರಿಪ್ಟ್ ನೋಡಿಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋದು, ಮತ್ತೆ ಜಿಜ್ಞಾಸು, ಪಾಠಕ್, ಪಥಿಕ್, ಮತ್ತೆ ವ್ರತಿ, ಇವೆಲ್ಲ ಅವರೇ ಎಕ್ಸಾಮಿನ್ ಮಾಡಿ ಅವರು ಮಾರ್ಕ್ ಕೊಡ್ತಾರೆ.
0: ಏನಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ?
1: ಎಕ್ಸಾಮ್ ಅಲ್ಲಿ ಮಧ್ಯ ಮಧ್ಯ ಶ್ಲೋಕ ಕೇಳ್ತಾರೆ. ಒಂದಷ್ಟು ಚಾಪ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಜಿಜ್ಞಾಸುಗೆ 12, 15, 16 ಇತ್ತು, ಹೇಳ್ದಂಗೆ ವ್ರತಿಗೆ ಎಲ್ಲ 18 ಇರುತ್ತೆ. ಹಂಗೆ ಸಿಲಬಸ್ ಕೊಟ್ಟಿರ್ತಾರೆ, ಅದನ್ನ ಕಂಠಸ್ಥ ಮಾಡಿಕೊಂಡು ಎಕ್ಸಾಮ್ ತಗೋಬೇಕು. ಆಗ ಅವರು ಮಧ್ಯ ಮಧ್ಯ ಕೇಳಿ ಆಗ ನಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕೊಟ್.
0: ನನಗೇನಾದ್ರೂ ಭಗವದ್ಗೀತೆನಲ್ಲಿ ಮಧ್ಯದಲ್ಲಿ ಯಾವ್ದಾದ್ರು ಒಂದ್ ಶ್ಲೋಕ ಹೇಳು ಅಂದ್ರೆ ಒಂದೇ ಒಂದ್ ಶ್ಲೋಕ ನೆನಪಕ್ ಬರೋದು, ಯಾವ್ದು ಗೊತ್ತಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಒಂದೇ ಶ್ಲೋಕ ನನಗ್ ಜ್ಞಾಪಕ ಬರೋದು. ನಿಂಗ್ 18 ಅಧ್ಯಾಯದಲ್ಲಿ ಅಷ್ಟೂ ಶ್ಲೋಕಗಳು ಹೇಗ್ ಜ್ಞಾಪಕ ಇರುತ್ತೆ?
1: ಹೇಗೆ ಅಂದ್ರೆ, ಪ್ರತಿ ದಿವಸ ನಾವು ಅಭ್ಯಾಸ ಮಾಡಿದ್ರೆ ಒಂದೋ ಎರಡೋ ಅಧ್ಯಾಯ ಹಂಗೆ ಬಾಯಿಗೆ ಬಂದ್ಬಿಡುತ್ತೆ.
0: ಅಷ್ಟು ಈಸಿಯಾಗಿ ಬಂದ್ಬಿಡುತ್ತಾ?
1: ಈಸಿಯಾಗಿ ಬರುತ್ತೆ. ಒಂದೊಂದ್ಸಲ ನೋಡ್ಕೊಂಡು ಹೇಳಿ, ಆಮೇಲೆ ಯಾರಾದ್ರೂ ಇದ್ರೆ ಮನೇಲಿ ಅವ್ರನ್ನ ಕೇಳಕ್ ಹೇಳಿದ್ರು. ಹಂಗೂ ಇದೆ.
0: ನೀನ್ ಯಾರಿಗೆ ಕೇಳಕ್ ಹೇಳ್ತಿದ್ದೆ ಮನೆಯಲ್ಲಿ?
1: ಅಮ್ಮ.
0: ಅಮ್ಮಂಗ್ ಚೆನ್ನಾಗಿ ಒಳಕೊಂತೀಯ?
1: ಚೆನ್ನಾಗಿ ಅಂತಲ್ಲ, ಸ್ವಲ್ಪ ಜಾಸ್ತಿ.
0: ಸ್ವಲ್ಪ ಜಾಸ್ತಿ. ನೀನು ವ್ರತಿ ಪರೀಕ್ಷೆ ಪಾಸ್ ಮಾಡಿದೆ ಅಂತ ಹೇಳದೆಯಲ್ಲ, ಇದ್ರಲ್ಲಿ ಈ ಪರೀಕ್ಷೆಯನ್ನ ಉತ್ತೀರ್ಣರಾಗುವಂತವ್ರು ತುಂಬಾ ಹಿರಿಯರೇ ಇರ್ತಾರೆ. ಚಿಕ್ಕ ಮಕ್ಕಳು, ಈ ವಯಸ್ಸಿನ ಮಕ್ಕಳು ಉತ್ತೀರ್ಣರಾಗಿರೋ ತುಂಬಾ ಕಡಿಮೆ. ಅದ್ರಲ್ಲಿ ನಿಂದ ಒಂದು ರೆಕಾರ್ಡ್ ಇದೆ ಅಂತ ಹೇಳ್ತಿದ್ರು, ಹೌದಾ?
1: ಹೌದು, ರೆಕಾರ್ಡ್ ಇದೆ.
0: ಏನು ಏನಕ್ಕೆ
1: ರೆಕಾರ್ಡು? ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದೀನಿ. ಇಂಡಿವಿಜುವಲ್ ಆಗಿ ಒಂದು ರೆಕಾರ್ಡು, ಅಲ್ಲಿ ಫಾಸ್ಟೆಸ್ಟ್ 2nd ಅಧ್ಯಾಯ, ಅದರಲ್ಲಿ 72 ಶ್ಲೋಕ ಇದೆ. ಅದನ್ನ ಫಾಸ್ಟೆಸ್ಟ್ ಆಗಿ ಹೇಳಿರೋದು 9 ನಿಮಿಷ ಅಷ್ಟ ಆಗಿರುತ್ತೆ. ಅದು ಈಗ ರೆಕಾರ್ಡ್ಗೆ ಅತಿ ಕಡಿಮೆ ಟೈಮ್ ತಗೊಂಡು ಹೇಳಿರೋದು.
0: ಈಗ ನಿನ್ ಫ್ರೆಂಡ್ಸ್ಗೆಲ್ಲ ನಾವು ಹೇಳ್ತಾ ಇದೀವಿ ನಿನ್ ಪರಿಚಯ ಮಾಡ್ಕೊಡ್ಬೇಕಾದ್ರೆ, ಜಿಷ್ಣು ಹೇಗೆ ಭಗವದ್ಗೀತೆನಲ್ಲಿ ಪರೀಕ್ಷೆಗಳನ್ನ ಪಾಸ್ ಮಾಡಿದಾನೆ, ಏನು 18 ಅಧ್ಯಾಯಗಳನ್ನ ಕಂಠಸ್ಥ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆಲ್ಲ ಒಂದ್ ಕುತೂಹಲ ಹುಟ್ಟುತ್ತೆ ಅಲ್ವಾ? ಹೇಗೆ ಹಾಡ್ತಾನೆ ಇವನು ಭಗವದ್ಗೀತೆ ಕೇಳ್ಬೇಕು ಅಂತ. ಯಾವ ಅಧ್ಯಾಯ ನಿನಗೆ ತುಂಬಾ ಇಷ್ಟಪ್ಪ?
1: ತುಂಬಾ ಇಷ್ಟ ನಂಗೆ 14th ಅಧ್ಯಾಯ.
0: ಯಾವ್ದದು?
1: ಅದು ಗುಣತ್ರಯ ವಿಭಾಗ ಯೋಗ. ಯಾಕಿಷ್ಟ ಅಂದ್ರೆ ಅಲ್ಲಿ 3 ಗುಣಗಳನ್ನು ಹೇಳ್ಕೊಡತ್ತೆ ಭಗವದ್ಗೀತೆ ಅಲ್ಲಿ. ಮತ್ತೆ ಯಾವ ಗುಣ ಯಾವ ಏಜ್ ಲಿಮಿಟ್ಗೆ ಬೆಸ್ಟು ಅನ್ನೋದು ಅಲ್ಲೂ ಗೊತ್ತಾಗತ್ತೆ.
0: ಈಗ ಯಾವ್ದನ್ ಕೇಳಿಸ್ತೀಯ?
1: ಅದೇ ಅಧ್ಯಾಯ.
0: ಅದೇ ಅದೇ. ಎಷ್ಟು, ಒಂದ್ 10 ಶ್ಲೋಕ ಹೇಳ್ತೀಯ?
1: ಸರಿ.

0: बध्नाति भारत सत्वं सुखे संजयति रजः कर्मणि भारत ज्ञानमावृत्य तु तमः प्रमादे संजयत्युत.
1: ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನು ಅಂದ್ರೆ, ನೀನ್ ಹಾಡ್ತಾ ಇದ್ರೆ ಭಗವದ್ಗೀತೆನ ಕೇಳ್ತಾನೇ ಇರೋಣ ಅನ್ಸತ್ತೆ. ಆಮೇಲೆ ಆ ಉಚ್ಚಾರಣೆ ಇದೆಯಲ್ಲ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಸುಮ್ನೆ ಕೇಳ್ತಿದ್ರು ಅರ್ಥ ಆಗ್ತಾ ಹೋಗತ್ತೆ ಏನ್ ಹೇಳ್ತಿರೋದು ಅನ್ನೋದು. ಈ ತರ ಹೀಗೆ ಉಚ್ಚಾರಣೆ ಮಾಡ್ಬೇಕು ಅನ್ನೋದು, ಆ ಶಬ್ದ ಉಚ್ಚಾರಣೆ ಹೇಗ್ ಕಲ್ತ್ಕೊಂಡೆ ನೀನು?
0: ಅದಕ್ಕೂ ಥ್ಯಾಂಕ್ಸ್ ಟು ಗೀತಾ ಪರಿವಾರ್. ಅವರು ಕರೆಕ್ಟ್ ಆಗಿ ಸಂಸ್ಕೃತ ಗ್ರಾಮರ್ ಅಂದ್ರೆ ಅನುಸ್ವಾರ ವಿಸರ್ಗ ಬಂದಾಗ ಎಂಡಿಂಗ್ ಸೌಂಡ್ ಹೇಗಿರ್ಬೇಕು ಅಂತ ಅವರೇ ಹೇಳ್ಕೊಟ್ಟಿದ್ದು.
1: ಯಾಕಂದ್ರೆ ಸಂಸ್ಕೃತದಲ್ಲಿ ಆ ಅಕಾರ ದೀರ್ಘ ಹೇಳಿದ್ರು ಅದಕ್ಕೊಂದು ಅರ್ಥ ಹುಟ್ಟತ್ತೆ.
0: ಹಾ, ಅದಕ್ಕೆ ಅವಗ್ರಹ ಅಂತಾರೆ.
1: ಇದಲ್ದಿರ ನೀನು ಗಮಕ ವಾಚನ ಬೇರೆ ಕಲಿತೆ.
0: ಹಾ,
1: ಗಮಕ ವಾಚನಕ್ಕೆ ಇಂಟ್ರೆಸ್ಟ್ ಹೇಗ್ ಬಂತು ನಿಂಗೆ?
0: ಇಂಟ್ರೆಸ್ಟು ಅದಕ್ಕೂ ಮ್ಯೂಸಿಕ್ ಟೀಚರೇ ಕಾರಣ. ಅವರು ಗಮಕಕ್ಕೆ ಹೋಗ್ತಿದ್ರು, ಆಮೇಲೆ ನಾನು ಆಗ ಚೆನ್ನಾಗಿ ಹಾಡ್ತಿದ್ದೆ ಅಂತ ಅನ್ನಿಸ್ತು ಅವ್ರಿಗೆ. ಆಗ ಗಮಕನೂ ಕಲಿಬಹುದು ನೀನು ಹಿಂಗೆ ಅಂತ. ಹಂಗೆ ಗಮಕಕ್ಕೆ ಪರಿಚಯ ಆಗಿ ನಾನು ಒಂದು ದಿವಸ ಗಮಕ ವಾಚನ ಟೀಚರ್ ಮನೆಗೆ ಹೋಗಿದ್ದೆ. ಆಗ ಅವ್ರ ಟೀಚರು ನಮ್ಮ ಟೀಚರು ಇಬ್ರು ಬಂದಿದ್ರು. ಆಗ ಗಮಕ ವಾಚನ ಕೇಳ್ದೆ, ಚೆನ್ನಾಗಿದೆ ಅನ್ನಿಸ್ತು, ಮತ್ತೆ ನಂಗೂ ಇಂಟ್ರೆಸ್ಟ್ ಬಂತು. ಆಗ ಹಂಗೆ ಗಮಕ ಕಲ್ತಿದ್ದು.
1: ಗಮಕದ್ದು ಎಕ್ಸಾಮ್ ತಗೊಂಬಿಟ್ಟಿಯಾ?
0: ಹಾ, ಪ್ರಥಮ ಆಗಿದೆ. ಪ್ರೌಢ ವಿದ್ವತ್ ಇನ್ನು ಆಗ್ಬೇಕು.
1: ಇಷ್ಟೆಲ್ಲ ನೀನ್ ಮಾಡ್ಬೇಕಾದ್ರೆ ನಿನಗೆ ಅಂತ ಆಟ ಆಡಕ್ ಟೈಮ್ ಸಿಗತ್ತಾ?
0: ಸ್ವಲ್ಪ ಸಿಗುತ್ತೆ.
1: ಎಷ್ಟೊತ್ತು ಸಿಗುತ್ತೆ?
0: ಒಂದ್ ಅರ್ಧ ಗಂಟೆ.
1: ಅಯ್ಯೋ, ಅಷ್ಟೇನಾ?
0: ಹಾ,
1: ಸಾಕಾ ನಿಂಗೆ ಆಟ ಆಡಕ್ಕೆ?
0: ಸಾಕು.
1: ಏನ್ ಆಟ ಆಡ್ತೀಯ?
0: ಅಮ್ಮನ ಜೊತೆ ಒಂದ್ ಸ್ವಲ್ಪ ಡಾಮಿನೋಸ್ ಆ ತರದ ಆಟ, ಮತ್ತೆ ಬಾಲ್ವೇದ ಟಾಯ್ಸ್ ಅದು ಸಿಗುತ್ತೆ, ಅದನ್ನು ಆಡ್ತೀನಿ.
1: ಹೊರಗಡೆ ಹೋಗಲ್ವಾ ಫ್ರೆಂಡ್ಸ್ ಜೊತೆ?
0: ಅದು ಒನ್ಸ್ ಇನ್ ಅ ಬ್ಲೂ ಮೂನ್.
1: ಯಾಕೆ ಫ್ರೆಂಡ್ಸ್ ಇಲ್ವಾ ನಿಂಗೆ?
0: ಇದಾರೆ ನಮ್ ಮನೆನಲ್ಲೇ, ಆದ್ರೂ ಈ ಕೆಲ್ಸ ಎಲ್ಲ ಸಿಗುತ್ತೆ, ಅದಕ್ಕೆ ಹೋಗಕ್ಕಾಗಲ್ಲ.
1: ನೀನ್ ಫುಲ್ ಎಂಗೇಜ್ ಆಗ್ಬಿಟ್ಟಿರ್ತೀಯ.
0: ಹಾ,
1: ನಿನ್ ಕೆಲ್ಸಗಳಲ್ಲೇನೆ.
0: ಹೌದು.
1: ಈಗ ನೀನು ಹಾಡ್ ಕಲ್ತೆ ಅಂದೆ, ಯಾರ ಹತ್ರ ಕಲ್ತಿದ್ದು ನೀನು
0: ಹಾಡು? ಚೈತ್ರ ಶ್ರೀಕಾಂತ್ ಅಂತ ನರಹರಿ ದೀಕ್ಷಿತ್ ಅವರ ಸ್ಟೂಡೆಂಟು.
1: ಅವ್ರ ಹತ್ರ ಕ್ಲಾಸಿಕಲ್ ಮ್ಯೂಸಿಕ್?
0: ಹಾ, ಕ್ಲಾಸಿಕಲ್ ಮ್ಯೂಸಿಕ್.
1: ಓಕೆ ಓಕೆ. ಈಗ ಒಂಚೂರು ಕ್ಲಾಸಿಕಲ್ ಮ್ಯೂಸಿಕ್ದು ಯಾವ್ದಾದ್ರು ಶಾಸ್ತ್ರೀಯ ಸಂಗೀತದ ಕೃತಿ ಕೇಳಿಸ್ತೀಯ?
0: ಹಾ, ಗಮಗಣಪತೆ ಅಂತ ರೂಪಕತಾಳದಲ್ಲಿ ಮುತ್ತಯ್ಯ ಭಾಗವತರವರು ರಚಿಸಿದ್ದಾರೆ, ರಾಗ ಹಂಸಧ್ವನಿ.

0: गणपते हे हे।
1: ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಮತ್ತೆ ನೀನು ಪ್ರೋಗ್ರಾಮ್ಸ್ಗೆ ಕಾಂಪೇರಿಂಗ್ ಎಲ್ಲ ಮಾಡ್ತೀಯ ಅಂತ ಕೇಳಿದೆ, ಹೌದಾ?
0: ಹೌದು.
1: ಎಲ್ಲಿ ಮಾಡ್ತೀಯ?
0: ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತೀನಿ. ಈಗ ಚಂದ್ರಿಕಾ ಬದ್ರಿನಾಥ್ ಅಂತ ಅವರು ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು, ಅವರು ಒಂದೊಂದ್ಸಲ ಇಲ್ಲಿ ಹರಿದಾಸ ಹಬ್ಬ ಅಂತ ಕೇಳಿರ್ಬೋದು, ಅಲ್ಲಿ ಏನಾದರೂ ನಮಗೆ ಪ್ರೋಗ್ರಾಮ್ ಸಿಕ್ಕಿದ್ರೆ ಅಲ್ಲಿ ನನ್ನ ಕಾಂಪೇರಿಂಗಿಗೆ ಕರೀತಾರೆ. ಮತ್ತೆ ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮು ಅಂತದಿದ್ರೆ ಫಸ್ಟ್ ಪ್ರಯಾರಿಟಿ ನಾನೇ ಈಗ
1: ಕಂಪೇರಿಂಗ್ಗೆ.
0: ಹೌದು.
1: ಸ್ಕ್ರಿಪ್ಟ್ ಎಲ್ಲ ನೀನೇ ರೆಡಿ ಮಾಡ್ಕೊಂತೀಯ?
0: ಸ್ವಲ್ಪ ಹೌದು, ನನ್ನ ಮಮ್ಮನೂ ಮೋಸ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ.
1: ಅಂದರೆ ನಿಂಗೆ ಈ ಥರ ಇರುತ್ತೆ ಪ್ರೋಗ್ರಾಮ್ ಫಾರ್ಮ್ಯಾಟು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ನೀನು ರೆಡಿ ಮಾಡ್ಕೊಂತೀಯ? ಹೇಗೆ ಮಾಡ್ತೀಯ?
0: ಪ್ರೋಗ್ರಾಮ್ ಫಾರ್ಮ್ಯಾಟ್ ಫಸ್ಟ್ ತಿಳ್ಕೊತೀನಿ, ಆಮೇಲೆ ಅದನ್ನು ಅಮ್ಮಂಗೆ ಹೇಳ್ತೀನಿ. ಹೆಂಗೆ ಬರಿಬೋದು ಅಂತ ನಾನು ಸ್ವಲ್ಪ ಹೇಳ್ತೀನಿ.
1: ಆಗ ಅಮ್ಮಂಗೆ ಹೇಳ್ಕೊಡ್ತೀಯ
0: ಹೆಂಗೆ ಹೆಂಗೆ ಕಾಂಪೇರಿಂಗ್ ಅದಕ್ಕೆ ಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಅವಳು ವರ್ಡಿಂಗ್ಸ್ ಎಲ್ಲ ಹಂಗೆ ಹಾಕಿ ಕೊಡ್ತಾಳೆ.
1: ಅಂದರೆ ನಂಗೆ ಈ ಥರ ಇರಬೇಕು ಅಂತ ಇನ್ಸ್ಟ್ರಕ್ಷನ್ ಅಮ್ಮಂಗೆ ಕೊಡ್ತೀಯ, ಆಮೇಲೆ ಅಮ್ಮ ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ.
0: ಹೌದು.
1: ಆ ಸ್ಕ್ರಿಪ್ಟ್ ರೆಡಿ ಮಾಡಿದ್ದನ್ನು ನೀನು ಓದ್ಕೊಂಡು ಹೋಗ್ತೀಯ ಅಥವಾ ಸ್ಕ್ರಿಪ್ಟನ್ನೇ ಫಾಲೋ ಮಾಡಿ ಕಂಪೇರ್ ಮಾಡ್ತೀಯ?
0: ಓದ್ಕೊಂಡು ಹೋಗಿರ್ತೀನಿ, ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಆಗ ಸ್ಕ್ರಿಪ್ಟ್ ಅಲ್ಲೇ ಇರುತ್ತೆ, ಅದನ್ನ ತೆಕ್ಕೊಂಡು ಒಂದ್ಸಲ ಕಣ್ಣು ಹಾಕ್ಬಿಟ್ಟು ಕಂಟಿನ್ಯೂ.
1: ಸ್ಟೇಜ್ ಫಿಯರ್ ಇರಲ್ವಾ ನಿಂಗೆ? ಅಷ್ಟೊಂದು ಜನ ಇರ್ತಾರಲ್ಲಪ್ಪ.
0: ಇರ್ತಾರೆ, ಅದು ಈಗ ಪ್ರಾಕ್ಟೀಸ್ ಆಗೋಗಿದೆ, ಅದಕ್ಕೆ ಸ್ಟೇಜ್ ಫಿಯರ್ ಮೊದಲು ಸ್ವಲ್ಪ ಇತ್ತು, ಈಗ ಇಲ್ಲ.
1: ನೋಡು, ನಾನು ಇಂಪಾರ್ಟೆಂಟ್ ಕ್ವಶನ್ ಕೇಳೋದೇ ಮರ್ತು ಬಿಟ್ಟೆ, ನಿಂಗೆ ಎಷ್ಟು ವಯಸ್ಸು?
0: 10.
1: 10 ವಯಸ್ಸು. ಮುಂಚೆ ಭಯ ಇತ್ತು, ಈಗಿಲ್ಲ ಅಂದ್ರೆ ಎಷ್ಟನೇ ವಯಸ್ಸಿಗೆ ಶುರು ಮಾಡಿದೆ ನೀನು ಕಂಪೇರ್ ಮಾಡಕ್ಕೆ?
0: ಕಂಪೇರ್ ಮಾಡಕ್ಕೆ ಒಂದು 7ನೇ ವಯಸ್ಸಿಂದ ಶುರು ಮಾಡಿದೆ, ಆಗ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತು, ಆಮೇಲೆ 9 ಬರೋ ಹೊತ್ತಿಗೆ ಎಲ್ಲ
1: 2 ವರ್ಷ ಪ್ರೊಫೆಷನಲ್ ಆಗಿಬಿಟ್ಟಿದ್ದೆ.
0: ಹಾ,
1: ಈಗಂತೂ ಫುಲ್ಲಿ ಪ್ರೊಫೆಷನಲ್ ತರೋ.
0: ಹೌದು
1: ಅಲ್ವಾ?
0: ಹೌದು.
1: ಯಾರಾದ್ರೂ ಏನಾರು ಹೇಳಿದ್ರೆ ಏನಿದೆ ಫಾರ್ಮ್ಯಾಟ್ ಕೊಡಿ, ನಾ ರೆಡಿ ಮಾಡ್ಕೊಂಬಂದು ಕಂಪೇರ್ ಮಾಡ್ತೀನಿ ಅಂತ ಹೇಳ್ತೀಯ, ಅಷ್ಟು ಧೈರ್ಯ ಬಂದಿದೆ.
0: ಹಾ
1: ಅಲ್ವಾ?
0: ಹಾ.
1: ಇದಲ್ದಿರಾ ನೀನು ಗಮಕ ಬೇರೆ ಕಲಿತೆ ಅಂತ ಹೇಳಿದೆ. ಈಗ ನೋಡು, ಗಡಿಯಾರ ಇದೆಯಲ್ಲ ಅದು ಓಡೋಗ್ತಾ ಇದೆ, ಬೇಗ ಬೇಗ ಜಿಷ್ಣು ಜೊತೆ ಮಾತಾಡೋದು ನಿಲ್ಸ್ಬಿಟ್ಟು ಅವ್ನ ಟ್ಯಾಲೆಂಟ್ ಕೇಳಿಸ್ಬಿಡು ಅಂತ ಹೇಳ್ತಾ ಇದೆ. ಹಂಗಿದ್ದಾಗ ನೀನು ಗಮಕ ಒಂಚೂರು ಹಾಡ್ಬೇಕಲ್ಲ ಈಗ.
0: ಹೌದು, ಈಗ ನಾನು ಒಂದು 4 ರಸಭಾವದು ಒಂದು 4 ಪದ್ಯ.
1: ಏನೇನ್ ರಸಭಾವ?
0: ನವರಸಗಳಿದೆ ಅದರಲ್ಲಿ, ವೀರ ರಸ ಮತ್ತೆ ಶಾಂತ ರಸದ್ದು, ಅದಕ್ಕೆ ಭಾವ ವೀರ ಯುದ್ಧ ಭಾವ, ಸ್ತುತಿ ಭಾವ, ವ್ಯಂಗ್ಯ ಭಾವ ಮತ್ತೆ ಮಂಗಳ ಭಾವ, ಅದಕ್ಕೆ 4 ಪದ್ಯ.
1: ಯಾವ್ದ್ರಿಂದ ತಗೊಂಡಿದ್ಯಾ?
0: ಇದು ಕುಮಾರವ್ಯಾಸ ಭಾರತದ ಕರ್ಣಜನನ ಭಾಗದಿಂದ ತಗೊಂಡಿರೋದು, ಮಗುವು ತನದಲ್ಲಿ ಬೊಂಬೆಯ.

0: ಕಣ್ಮುಚ್ಚಿದಳು ಯೋಗದಲ್ಲಿ. ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನಾವು ಗಗನ ನದಿಯಲ್ಲಿ ಮಿಂದಳು, ಇದರಲ್ಲಿ ಕುಮಾರವ್ಯಾಸ ಗಂಗೆಯನ್ನು ಗಗನ ನದಿ ಅಂತ ವರ್ಣಿಸಿದ್ದಾನೆ. ನದಿ ನೆಲದಿಂದ ಕೆಳಗಿರೋದ್ರಿಂದ ಅದನ್ನು ಕೆಳಗೆ ಹಾಡೋ ಅಂಥದ್ದು, ಅದು ಇಲ್ಲಿ ತೋರಿಸಿದ್ದೀನಿ. ಮತ್ತೆ ಗಗನ ಮಣಿಯನ್ನು ನೋಡಿ, ಕುಮಾರವ್ಯಾಸ ಇಲ್ಲಿ ಸೂರ್ಯನ ಗಗನಮಣಿ ಅಂತ ವರ್ಣಿಸಿದ್ದಾನೆ. ಸೂರ್ಯ ಮೇಲಿರೋದ್ರಿಂದ ಅದು ತಾರಾ ಸ್ಥಾಯಿಗೆ ಹೋಗ್ತಿದೆ. ಇದು ಗಮಕದ ಪ್ರಮುಖ
1: ಅಂಶ.
0: ಹಾಂ, ಪ್ರಮುಖ ಅಂಶ ಪದಭಾವ ರಾಗಭಾವ ಸಮನ್ವಯ ಅಂತ ಇದಕ್ಕೆ ಹೇಳ್ತಾರೆ. ವೇದ

0: ತುಂಬ ಚೆನ್ನಾಗಿ ಹಾಡ್ತೀಯ ಜಿಷ್ಣು. ಈ ಒಂದು ಮಂಗಳ ಶ್ಲೋಕ ಕೇಳಿದ್ಮೇಲೆ ಮತ್ತೆ ಏನು ಮಾತಾಡಬೇಕು ಅಂತಲೇ ಅನ್ಸಲ್ಲ, ಯಾಕಂದರೆ ಅಷ್ಟು ಧನ್ಯತಾ ಭಾವ ಬರುತ್ತೆ. ನಿನ್ನ ಈ ಪ್ರತಿಭೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಚೆನ್ನಾಗಿ ಮುಂದುವರಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣವಾ? ನಿನ್ನ ಫ್ರೆಂಡ್ಸ್ಗೆಲ್ಲ ನಮಸ್ಕಾರ ಹೇಳ್ತೀಯಾ, ಬಾಯ್ ಹೇಳ್ತೀಯಾ?
1: ನಮಸ್ಕಾರ, ಜಯ ಶ್ರೀ ಕೃಷ್ಣ.
0: ಮಕ್ಕಳೇ, ಎಲ್ಲರೂ ಕೇಳಿದ್ರಿ ಅಲ್ಲ, ಈ ಜಿಷ್ಣುವಿನ ಪ್ರತಿಭೆಯ ಪರಿಚಯ ಆಯ್ತಲ್ಲ. ಇನ್ನ ಎಷ್ಟೊಂದು ಪ್ರತಿಭೆ ಇದೆ ಇವನಲ್ಲಿ, ಆದ್ರೆ ಸಮಯ ಇಲ್ಲದೆ ಇರೋದ್ರಿಂದ ನಾವಿಷ್ಟಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಬಾಯ್.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿ ಸಮಯ 3:08. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ ಹೆಚ್ಚುಜೆ. ಈಗ ರೂಪಕ ಓ ಪ್ರಕೃತಿಯೇ ಮುನಿಸೇತಕ್ಕೆ ಕೇಳಿ ರೂಪಕ.
1: ಆಕಾಶವಾಣಿ ಸಂಗೀತ ರೂಪಕ ಓ ಪ್ರಕೃತಿಯೇ ಮುನಿಸೇತಕ್ಕೆ. ರಚನೆ ಮತ್ತು ನಿರೂಪಣೆ ಪ್ರೇಮಾ ಟಿಎಂಆರ್. ಕೇಳಿ ಸಂಗೀತ ರೂಪಕ ಓ ಪ್ರಕೃತಿಯೇ ಮುನಿಸೇತಕೆ.
2: ನಾವಿಂದು 21ನೇ ಶತಮಾನಕ್ಕೆ ಕಾಲಿಟ್ಟು ಮುನ್ನಡೆಯುತ್ತಿದ್ದೇವೆ. ತಾ ನಡೆದ ಪ್ರತಿ ಹೆಜ್ಜೆಗೂ ಸವಾಲುಗಳನ್ನು ಎದುರಿಸುತ್ತಲೇ ನಡೆದ ಮಾನವ ಪ್ರತಿ ಸಮಸ್ಯೆಗಳನ್ನು ದಿಟ್ಟವಾಗಿ ಎದುರಿಸುತ್ತಲೇ ಯಶಸ್ವಿಯಾಗಿ ಮುನ್ನಡೆದಿದ್ದಾನೆಂಬುದು ನಿಜವಾದರೂ ಬಹುಶಃ ಮಾನವನ ಮುಂದಿನ ಸವಾಲುಗಳಿಗೆ ಬಹುಮಟ್ಟಿಗೆ ಅವನೇ ಕಾರಣ ಎನ್ನುವುದನ್ನು ಮರೆಯುವಂತಿಲ್ಲ. ವಿಶ್ವದುದ್ದಗಲಕ್ಕೂ ಮನುಷ್ಯ ಜೀವಿಗಳ ಹಾಹಾಕಾರ, ಅನ್ನ ನೀರಿಗಾಗಿ ಪರದಾಟ, ಹುಟ್ಟಿದ ನೆಲದ ಕಂಪಿನ ಸೆಳೆತ ಹರಿದುಕೊಂಡು ಸುಖದ ಬದುಕಿಗೆ ಶಹರಗಳಿಗೆ ವಲಸೆ ಹೋದವರಲ್ಲಿ ಎಂದೂ ನನ್ನೂರು ನನ್ನವರ ಕಂಡೇವೆಂಬ ಕುದಿತ. ಇದು ಏಕೆ ಹೀಗಾಯಿತು? ಹಿಂತಿರುಗಿ ನೋಡುವ, ಆತ್ಮವಿಮರ್ಶೆ ಮಾಡಿಕೊಳ್ಳುವ ಒಂದು ಅವಕಾಶವನ್ನ ಪ್ರಕೃತಿ ಈ ಮೂಲಕ ಮಾಡಿಕೊಟ್ಟಿತೆ ಎಂದು ಯೋಚಿಸಿ

ಹೊತ್ತು. ಯಾಕೆಂದರೆ ಮಾನವ ಕುಲ ಎತ್ತರಕ್ಕೇರುವ ಮುಂದಕ್ಕೋಡುವ ಸ್ಪರ್ಧೆಯಲ್ಲಿ ಹಿಂತಿರುಗಿ ನೋಡಲು ಮರೆಯಿತೆಂದರೂ ಸರಿಯೇ, ಅಥವಾ ಪುರುಸುತ್ತಿರಲಿಲ್ಲವೆಂದರೂ ತಪ್ಪೇನಿಲ್ಲ. ಆ ಪುರುಸತ್ತನ್ನು ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಕಲ್ಪಿಸಿಕೊಟ್ಟಿದೆ.

ಈ ಭೂಮಿ, ಭಾನು, ನೀರು, ಗಾಳಿ, ಬಯಲು, ಬೆಳೆಯು, ಹಸಿರು, ಹೂವು, ಪ್ರಕೃತಿಯ ನಿಜ ರೂಪಗಳು. ಜೀವ ಮತ್ತು ಬದುಕು ಒಂದಕ್ಕೊಂದು ಬಿಟ್ಟಿರಲೇ ಆಗದ ಸಂಗತಿ. ಬದುಕಿನ ಜೊತೆ ಅವಿನಾಭಾವ ಬಂಧ ಬೆಸೆದುಕೊಂಡಿದ್ದು ಪ್ರಕೃತಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವದಿಂದ ಹಿಡಿದು ಮಾನವ ಜೀವವನ್ನು ಒಳಗೊಂಡು ಎಲ್ಲ ಜೀವಗಳಿಗೂ ಮೂಲ ಆಧಾರ ಪ್ರಕೃತಿ. ಎಲ್ಲ ಜೀವಗಳು ಪ್ರಕೃತಿ ಮಡಿಲಿನಲ್ಲಿಯೇ ಹುಟ್ಟುತ್ತವೆ, ಬೆಳೆಯುತ್ತವೆ, ಪ್ರಕೃತಿಯ ತೊಟ್ಟಿಲಿನಲ್ಲಿಯೇ ತೂಗಿಕೊಳ್ಳುತ್ತವೆ, ಇಲ್ಲಿಯೇ ಚಿರಶಾಂತಿಗೆ ಜಾರುತ್ತವೆ. ಮಾನವನೂ ಕೂಡ ಪ್ರಕೃತಿಯ ಕೈಕೂಸು. ಸೃಷ್ಟಿ, ಪ್ರಕೃತಿ ಎಂಬ ಪದಕ್ಕೆ ಬೇರಾವ ಪದವೂ ಸರಿದೂಗಲಾರದು. ಇದೇ ಪ್ರಕೃತಿಯಿಂದ ಏನೆಲ್ಲವನ್ನೂ ಪಡೆದ ನಾವುಗಳು ಪ್ರಕೃತಿಗೇನಾದರೂ ತಿರುಗಿ ಕೊಡೋಕೆ ಸಾಧ್ಯ ಎನ್ನುವುದಾದರೆ ಕೃತಜ್ಞತೆಯೊಂದೇ, ಉಪಕಾರ ಸ್ಮರಣೆಯೊಂದೇ, ಭಕ್ತಿಯ ವಿಸ್ಮಯದ ನಮನವೊಂದೇ.

ಈ ಭವ್ಯ ಬುನಾದಿ ಎದೆಯಲ್ಲಿ ಅದರದೇ ಮಧುರ ಗಾನವಿದೆ. ಅದೇ ಅದರ ನಿಯಮ. ಸುಮ್ಮನೆ ಕೂತು ಕೇಳುವ ಸಂಯಮವಿದ್ದರೆ ಅಷ್ಟು ಸಾಕು. ಭುವನದಲ್ಲಿ ಮಾನವನುಳಿದ ಯಾವ ಜೀವವೂ ಪ್ರಕೃತಿಯ ನಿಯಮವನ್ನು ಉಲ್ಲಂಘಿಸಿ ಅದರ ಸೀಮೆಯನ್ನು ಮೀರಿ ವಿಜೃಂಭಿಸದೆ ಅದರ ಆಣತಿಯಂತೆ ಬದುಕುತ್ತವೆ. ಒಂದು ಕಾಲಕ್ಕೆ ಪ್ರಕೃತಿಯನ್ನು ನಂಬಿ ಅದರ ತೀರ ಹತ್ತಿರದಲ್ಲಿ ಹಸಿ ಹಸಿ ವಾಸನೆಯ ಪದರದ ನೆರಳಿನ ತಂಪಿನಲ್ಲಿ ಅದರದೇ ಪೂರಣೆಯಲ್ಲಿ ಪ್ರೇರಣೆಯಲ್ಲಿ

ಬದುಕು ಕಟ್ಟಿಕೊಂಡಿದ್ದ ಮಾನವ. ಬೇಕು ಬೇಕೆಂಬ ಹಪಾಹಪಿತನವಿಲ್ಲದ ನೆಮ್ಮದಿಯ ಬದುಕು ಅವನದಾಗಿತ್ತು. ಸಾವು ನೋವುಗಳೆಂಬ ಜಗದ ನಿಯಮಗಳನ್ನು ಹೊರತುಪಡಿಸಿದರೆ ನಂಬಿದವರನ್ನ ಎಂದಿಗೂ ಘಾಸಿಗೊಳಿಸಲಿಕ್ಕಿಲ್ಲ ಈ ಪ್ರಕೃತಿಯ ಮಡಿಲು. ಆದರೆ ತಾನೆಂಬ ಅಹಂಕಾರದಲ್ಲಿ, ತನ್ನದಾಗಬೇಕೆಂಬ ಸ್ವಾರ್ಥದಲ್ಲಿ ಮಲೆತು ನಿಲ್ಲುವುದ ಕಲಿತ ಮಾನವ. ತನ್ನ ಇರುವಿಕೆಯ ಮೂಲ ಧಾತು ಪ್ರಕೃತಿಯನ್ನು ಮರೆತು ಅದಕ್ಕೆ ಸೆಡ್ಡು ಹೊಡೆದು ಬದುಕುತ್ತೇನೆಂದುಕೊಂಡಿದ್ದೇ ಅವನ ಮುಂದಿನ ಸವಾಲುಗಳಿಗೆ, ದುರಂತಗಳಿಗೆ ಕಾರಣ. ಒಂದಂತೂ ಸತ್ಯ, ಪ್ರಕೃತಿಗೆ ನಮ್ಮಿಂದಾಗಬೇಕಾದದ್ದು ಏನಿಲ್ಲ, ಅದರ ಮುನಿಸು ನಮ್ಮ ಇರುವಿಕೆಗೆ ಕಂಟಕ.

ಪ್ರಕೃತಿಯ ಅರ್ಥ ವೈಶಾಲ್ಯದಷ್ಟೇ ವೈಶಾಲ್ಯ ಅದರ ತಾಕತ್ತು. ಮಾತಾಡದ ಪ್ರಕೃತಿ ಮನಸ್ಸು ಮಾಡಿದರೆ ಮಾನವ ಹುಳಗಳ ಕುಲ ಕೋಟಿಯನ್ನು ಕ್ಷಣದಲ್ಲಿ ಕೊಡವಿಕೊಂಡು ಬಿಡಬಲ್ಲದು ಎಂಬ ಎಚ್ಚರವನ್ನ ಮರೆಯುವಂತಿಲ್ಲ. ಸುಖದ ಬದುಕಿಗೆ ಏನೆಲ್ಲವೂ ಬೇಕೋ ಅದೆಲ್ಲವನ್ನೂ ಆವಿಷ್ಕರಿಸಿಕೊಂಡ ಜೀವಗಳನ್ನು ಪ್ರಕೃತಿ ಕಂಡೂ ಕಾಣದ ಹಾಗೆ ಇದ್ದು ಬಿಟ್ಟಿದ್ದಿದೆ. ಮಾನವ ಮುಂದಕ್ಕೆ ಹೋಗಿ ರಾಕೆಟ್ ಕಂಡುಹಿಡಿದ, ಚಂದ್ರಲೋಕಕ್ಕೆ ಪಯಣಿಸಿದ, ಮತ್ತೆ ತನ್ನದೇ ಸಂತತಿಯ ನಾಶಕ್ಕೆ ಅಣುಬಾಂಬ್ಗಳನ್ನು ಸೃಷ್ಟಿಸಿದ. ವಿಜ್ಞಾನದ ಆವಿಷ್ಕಾರಗಳೆಲ್ಲವೂ ಪ್ರಕೃತಿಯ ಅಳಿವಿನ ಹೆಜ್ಜೆಗಳೆಂಬುದನ್ನು ಮರೆಯುವಂತಿಲ್ಲ. ಹೆಚ್ಚು ಇಳುವರಿಗಾಗಿ ಬಳಸುವ ರಾಸಾಯನಿಕ, ಕೀಟನಾಶಕ ಎಲ್ಲವೂ ಪ್ರಕೃತಿ ಅಳಿವಿನ ಕುತಂತ್ರವೇ. ಶ್ರಮವಿಲ್ಲದೆ ಸುಖಪಡುವ ನಿಟ್ಟಿನಲ್ಲಿ ಮಾನವ ಪರಿಸರಕ್ಕೆ ಭಾರವಾಗುತ್ತಲೇ ನಡೆದ. ನಡೆದಾಡುವ ಜೀವದ ಊಟ, ನಿದ್ದೆ, ವಿಶ್ರಾಂತಿಯ ತಾಣ, ಸೂರ್ಯನ ಕಲ್ಪನೆ, ಹಣಗಳಿಕೆಗೆ ಕಾರ್ಖಾನೆಗಳು ಎಲ್ಲವೂ ಹೊರೆದೊಡಲ ಮೆಟ್ಟಿ ಬೆಂಕಿ ಇಡುವ ಕಲ್ಪನೆಯೇ. ಎಷ್ಟೆಂದು ಸಹಿಸಿತು, ಯಾವಾಗೆಂದರೆ ಆವಾಗ ಸರಿ ತೂಗಿಸಿಕೊಳ್ಳುವ ಬಲವಿರುವ ಅಗಾಧ ಮೂಲ, ಸುಡುಬಿಸಿಲು, ಅತಿವೃಷ್ಟಿ, ಅನಾವೃಷ್ಟಿ, ಸುನಾಮಿ, ಭೂಕಂಪ, ಬಿರುಗಾಳಿಯ ಮೂಲಕ ಎಲ್ಲವನ್ನೂ ಹಿಡಿದಿಡಬಲ್ಲ ವಿಶ್ವವ್ಯಾಪಿಯಾದ ಪ್ರಕೃತಿ ತನ್ನ ಬಲದ ಪರಿಚಯವನ್ನು ಅಲ್ಲಿಗಲ್ಲಿಗೆ ಮಾಡಿಸುತ್ತಲೇ ಮನುಕುಲವ ಮನ್ನಿಸಿ ಪರಿಯುತ್ತಲೇ ಸಾಗಿದೆ.

ಇದ್ದುದ ಇದ್ದಂತಿರಲು ಬಿಟ್ಟು ಶಾಂತಿಯಿಂದ ತಾನೂ ಬದುಕಿ ಇತರೆಲ್ಲ ಜೀವಗಳ ಬದುಕಲು ಬಿಡಬೇಕೆಂಬ ಸಾಮಾನ್ಯ ಅರಿವನ್ನೂ ಬೆಳೆಸಿಕೊಳ್ಳದ ಮಾನವನಿಗೆ ಕಡಿವಾಣ ಹಾಕುವುದಕ್ಕೆಂದೇ ತಂತಾನೆ ಹುಟ್ಟಿಕೊಂಡಿದ್ದಿರಬಹುದು ಈ ಕರೋನಾ. ಪ್ರಕೃತಿ ಹೂಡಿದ ಈ ಅಸ್ತ್ರ ಗುರಿ ಮುಟ್ಟುವ ಎಲ್ಲ ಲಕ್ಷಣಗಳೂ ಕಾಣುತ್ತಿವೆ.

ಭೂತಾಯ ಊಳಿಗದ ಆಳಂತೆ ಕಂಡು ಆಗಸಕ್ಕೆ ಕಾಲು ಚಾಚಿದೆವು. ಸಾಗರ ಗರ್ಭ ಹೊಕ್ಕು ಮೆರೆದೆವು. ಆರಡಿಯ ಜೀವದ ನೆಮ್ಮದಿಯ ನಿದ್ದೆಗೆ ನಳ ನಳಿಸುವ ಹಸಿರ ನೆಲಸಮ ಮಾಡಿ ಅಂತಸ್ತಿನ ಮೇಲಂತಸ್ತು ನಿರ್ಮಿಸಿ ಸೊಕ್ಕಿದೆವು. ಹಾಗೆ ನೋಡಿದರೆ ಅಭಿವೃದ್ಧಿ, ನಗರೀಕರಣ, ಸುಖದ ಬದುಕು, ಐಷಾರಾಮದ ಕಲ್ಪನೆಯೇ ಪ್ರಕೃತಿಯ ಮೂಲಕ್ಕೆ ವಿರುದ್ಧ. ಆದರೂ ಮಾನವ ಕೂಡ ಈ ವಿಶಾಲ ಪ್ರಕೃತಿಯ ಕಿರು ಅಂಗವೆಂಬುದರಿಂದಲೋ ಏನೋ ಹೆತ್ತೊಡಲಂತೆ ಸಹಿಸಿಕೊಂಡಿತು. ಮಹತ್ವಾಕಾಂಕ್ಷೆಗಾಗಿ ನೆಲ ಜಲ ಗಾಳಿಯನ್ನು ವಿಷಮಯವಾಗಿಸುತ್ತಾ ಜೀವ ಜಗತ್ತಿಗೆ ಕಂಟಕವಾಗುತ್ತಿರುವುದನ್ನು ಎಷ್ಟು ದಿನ ಸಹಿಸಿತು? ಪ್ರಕೃತಿಯ ಬಲದ ಮುಂದೆ ಮಾನವ ತೃಣ ಮಾತ್ರ ಎಂಬುದು ಹೇಗೆ ಸರ್ವಕಾಲಿಕ ಸತ್ಯವೋ, ಪ್ರಕೃತಿಯನ್ನು ತನ್ನ ಅಡಿಯಾಳಾಗಿಸಿಕೊಳ್ಳುತ್ತೇನೆನ್ನುವ ಮಾನವನ ಕುಚಿತ ಕನಸು ಕೂಡ ಅಷ್ಟೇ ಸರ್ವಕಾಲಿಕ ಸುಳ್ಳೆಂಬುದನ್ನು ಮರೆಯಕೂಡದು.

ನಮ್ಮ ಶೋಧಿತ ರಾಸಾಯನಿಕಗಳಿಂದ, ದಿನಬಳಕೆಯ ಪ್ಲಾಸ್ಟಿಕ್ ಸಿಮೆಂಟ್ಗಳಂತ ಸಂಯುಕ್ತಗಳಿಂದ ಪ್ರಕೃತಿಯ ಪ್ರೀತಿಯ ಮಡಿಲಲ್ಲಿ ಆಶ್ರಯ ಪಡೆದ ಅದೆಷ್ಟೋ ಜೀವ ಸಂತತಿಗಳು ಅಳಿದು ಹೋಗಿವೆ, ಇನ್ನೆಷ್ಟೋ ಅಳಿವಿನಂಚಿನಲ್ಲಿವೆ. ಅದೆಷ್ಟೋ ಅಮೂಲ್ಯ ಸಸ್ಯ ಪ್ರಭೇದಗಳು ಕಾಣದಾಗಿವೆ. ಪೈಶಾಚ್ಯ ಆಸೆಗೆ ಖನಿಜ ಸಂಪತ್ತಿನಿಂದ ಕೂಡಿದ ಭುವಿಯೊಡಲು ಬರಿದಾಗಿದೆ. ನಮ್ಮ ತಂತ್ರ ಯಂತ್ರ ಜ್ಞಾನಗಳು ಪ್ರಕೃತಿಯ ಎದೆ ಬಗೆದಿದ್ದೇನು ಕಡಿಮೆಯೇ? ನಮ್ಮ ಶುಚಿತ್ವಕ್ಕಾಗಿ ಪರಿಮಳ ದ್ರವ್ಯಗಳನ್ನು ಕಂಡುಕೊಂಡು ಪ್ರಕೃತಿಯನ್ನು ಯಾವೆಲ್ಲ ರೀತಿಯಿಂದ ಮಲಿನಗೊಳಿಸಲು ಸಾಧ್ಯವೋ ಅದೆಲ್ಲ ರೀತಿಯಿಂದ ಮಲಿನಗೊಳಿಸುತ್ತಲೇ ನಡೆದಿದ್ದೇವೆ. ನೆಲ ಜಲ ವಾಯು ಶಬ್ದ ಮಾಲಿನ್ಯಗಳ ರೂಪದಲ್ಲಿ ಅಷ್ಟೇ ಅಲ್ಲ, ಭಾವಮಾಲಿನ್ಯವೂ ಕೂಡ. ಪ್ರಕೃತಿಯ ಮಡಿಲಲ್ಲೊಂದು ಭಾವದ ಗುಡಿಯೋ ಗುಡಿಸಲೋ ಕಟ್ಟಿಕೊಂಡು ಬದುಕುತ್ತಿದ್ದ ಜೀವಗಳ ನಡುವೆ ಭಾವ ಭಾವಗಳ ಬೆಸುಗೆಯೇ ಜೀವಾಳ. ಭಾವಬಂಧವಿಲ್ಲದೆ ಯಾಂತ್ರಿಕತೆಯೊಂದೇ ಉಳಿಸಿಕೊಂಡಿದ್ದು ಇಂದಿನ ದೊಡ್ಡ ದುರಂತ. ತನ್ನದೇ ಕುಲವನ್ನು ಜಾತಿ ಮತ ಪಂಥ ಲಿಂಗ ಭೇದಗಳಲ್ಲಿ ಒಡೆದು ದ್ವೇಷ ದಳ್ಳುರಿಗಳ ಬಿತ್ತುವವರು ಪ್ರಕೃತಿಯ ಭವ್ಯತೆ ದಿವ್ಯತೆ ಮುಗ್ಧತೆಯೆಡೆಗೆ ಆರಾಧನಾ ಭಾವ ಹೊಂದಲು ಸಾಧ್ಯವೇ? ಅದರ ವಿಭಿನ್ನ ಪ್ರಭೇದಗಳೆಡೆಗೆ ಮಮತೆ ಸಮತೆ ಆದರ ಬೆಳೆಸಿಕೊಂಡೇವೆ. ಭಾವಮಾಲಿನ್ಯ ಮಾನವೀಯತೆಯ ಪತನ, ಅಲ್ಲಿಗೆ ಮನುಕುಲದ ಅಳಿವಿನ ಅಂಚಿನಲ್ಲಿದ್ದೇವೆಯೇ ಎನ್ನುವ ಭಯ ಆವರಿಸುತ್ತಿದೆ.

ಮತ್ತೆರಡು ತಿಂಗಳು ಕರೋನಾ ಕಂಟಕದಿಂದ ಎಲ್ಲವೂ ಮುಚ್ಚಲ್ಪಟ್ಟರೆ ಮರಳಿ ಮಣ್ಣಿಗೆ ಮುಖ ಮಾಡಿದ್ದಾರೆ ಜನ. ಜೀವ ಉಳಿದರೆ ತಿರಿದಾದರೂ ತಿಂದೆವು ಎಂಬುದು ಈಗವರ ಅನುಭವ. ಪ್ರಕೃತಿಯ ಹಿರಿಗುಣವ ನೋಡಿ, ನಾವು ಇಷ್ಟು ಬಾಗಿದೆವು, ಅದು ಬೆಣ್ಣೆಯಾಗಿ ಕರಗಿ ನಮ್ಮೆಡೆಗೆ ಸುಮುಖವಾಯಿತು. ಎರಡು ತಿಂಗಳು ಕಾರ್ಖಾನೆಗಳು ಹೊಗೆಯುಗುಳಲಿಲ್ಲ, ವಾಹನಗಳು ಗುಡುಗುಡಿಸಲಿಲ್ಲ, ಅಷ್ಟೇ ಸಾಕಾಯ್ತು. ಈ ಬಾರಿ ಭುವಿಯೊಡಲು ಬರಡಾಗಲಿಲ್ಲ, ನದಿ ಒಣಗಲಿಲ್ಲ, ಬಾವಿ ಪಾತಾಳ ಕಾಣಲಿಲ್ಲ, ಅಂತರ್ಜಲ ಬತ್ತಲಿಲ್ಲ, ಬೋರ್ವೆಲ್ಲುಗಳ ಮುಂದೆ ಖಾಲಿ ಕೊಡೆಗಳ ಮೆರವಣಿಗೆ ಇಲ್ಲ, ಕಾನನದ ಹಸಿರು ದಣಿಯಲಿಲ್ಲ, ಪ್ರಾಣಿ ಪಕ್ಷಿಗಳು ಹಸಿಯಲಿಲ್ಲ, ಬೇಲಿಗಳ ಮೇಲೆ ಮನೆಯ ಮಾಡುಗಳ ಸಂದಿಯಲ್ಲಿ ಗುಬ್ಬಿಗಳು ಗೂಡು ಕಟ್ಟುತ್ತಿವೆ, ಹಳ್ಳ ಕಣಿವೆಗಳು ಜುಳುಗುಡುತ್ತಿವೆ, ನದಿ ತಂತಾನೇ ಹರಿದು ಹೋಗುತ್ತಿದೆ. ಮತ್ತೆ ಜೀವಗಳ ಜೊತೆ ಭಾವುಕವಾಗಿ ಬೆಸೆದುಕೊಳ್ಳುತ್ತಿದ್ದಾವೆ ಜೀವಗಳು. ಎರಡೇ ತಿಂಗಳಲ್ಲಿ ಒಂದಿಷ್ಟು ಸರಿದೂಗಿಸಿಕೊಂಡ ಪ್ರಕೃತಿಗೆ ನಮ್ಮಲ್ಲಿನ್ನೂ ಅನುಕಂಪ ಉಳಿದಿದೆ.

ಇಂದಲ್ಲ ನಾಳೆ ವರ್ಷಗಳ ಮೇಲಾದರೂ ಕೋವಿಡ್ 19ಕ್ಕೆ ಲಸಿಕೆ ಸಿಕ್ಕಿತು. ಅಲ್ಲಿವರೆಗೆ ಒಂದಷ್ಟು ನರಳುವಿಕೆ, ಮಾನವ ಬಲಿ ಅನಿವಾರ್ಯ. ಆದರೆ ಬಹುಬೇಗ ಮರೆತು ಹೋಗುವ ಗುಣದ ಮನುಕುಲ ಮರಳಿ ಹಿಂದಿನ ಅಪರಾಧಗಳನ್ನು ಮಾಡಕೂಡದು. ಪ್ರಕೃತಿ ನಾಶ ಬರೀ ತಪ್ಪಲ್ಲ, ತನ್ನದಲ್ಲದ ಆಸ್ತಿಯನ್ನು ಕೊಳ್ಳೆ ಹೊಡೆಯುವ ಕೆಲಸ, ಆ ಮೂಲಕ ಅದೆಷ್ಟೋ ಜೀವಗಳ ನಾಶ. ಇದು ಎಲ್ಲಕ್ಕಿಂತ ದೊಡ್ಡ ಅಪರಾಧ. ಇದನ್ನ ಅರಿತು ಬದುಕುವುದೊಂದೇ ಕಲೆ. ಇದಿಲ್ಲದಿದ್ದರೆ ಕರೋನಾ ಬರೀ ಒಂದು ಮಾದರಿಯಾಗಿ ಎಚ್ಚರಿಕೆಯ ಗಂಟೆಯಷ್ಟೇ. ಮುಂದಿದೆ ಮಾರಿ ಹಬ್ಬ ಎನ್ನದೇ ವಿಧಿಯಿಲ್ಲ.

ಕಣ್ಣೆದುರೇ ಪ್ರಕೃತಿಯಡೆಗಿನ ಅನ್ಯಾಯ, ಅತ್ಯಾಚಾರ, ಅದರ ನಾಶವನ್ನು ಕಂಡು ಕುರುಡಾಗಿ ಸರಿದು ಸಾಗುತ್ತೇವೆ. ಕಾಲವನ್ನು ಹಿಡಿದಿಡುವ ಹುಚ್ಚು ಭ್ರಮೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡುವ ಮನುಜನಿಗೀಗ ಪುರುಸತ್ತೇ ಪುರುಸತ್ತು. ನಮ್ಮ ಸುತ್ತಲಿನ ಪ್ರಕೃತಿಯ ಹಾಡು ಆಲಿಸುವಷ್ಟು ಸಮಯ ಉಳಿಸಿಕೊಳ್ಳೋಣ, ಭಾವುಕವಾಗಿ ಬೆಸೆದುಕೊಳ್ಳೋಣ, ಪ್ರಕೃತಿಗೆ ಬಾಗಿ ಬದುಕೋಣ. ಇದೇ ಇಂದಿನ ಆಶಯ, ಇಂದಿನ ಅವಶ್ಯಕತೆ ಕೂಡ. ನಮ್ಮನ್ನು ಪೊರೆಯುವ ತೊಟ್ಟಿಲು ಪ್ರಕೃತಿಯಡೆಗೆ ಆರಾಧನಾ ಭಾವ ಹೊಂದೋಣ. ಪರಿಸರವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಮಾನವ ಪ್ರಾಮಾಣಿಕ ಪ್ರಯತ್ನದ ಪಣ ತೊಡೋಣ. ನಾವು ಬದುಕೋಣ, ಜೀವ ವೈವಿಧ್ಯಗಳನ್ನು ಬದುಕಲು ಬಿಡೋಣ ಎಂಬುದು ಎಲ್ಲರ ಎದೆಯ ಆಶಯವಾಗಿದೆ.

ಪ್ರಕೃತಿ ವಿಕೋಪಗಳು ಎದುರಾದಾಗೆಲ್ಲ ಸರಾಗವಾಗಿ ಮುತ್ತು ಪೋಣಿಸುವ ದಾರದಲ್ಲಿ ಕಗ್ಗಂಟು ಕಂಡಂತೆ ಕಂಗಾಲಾಗುವ ನಮಗೆ ಪ್ರಕೃತಿ ಸುಮುಖವಾದಂತೆ ಜಾಣಮರೆಯು. ಕಲ್ಲು ಮಣ್ಣಿನ ಗುಡಿಗಾಗಿ ದನಿ ಎತ್ತಿದರೆ ಸಾಕು, ರಕ್ತದ ಕೋಡಿ ಹರಿಸಬಲ್ಲ ನಾವು.

ಓ ಪ್ರಕೃತಿಯೇ ಮುನಿಸೇತಕ್ಕೆ ಸಂಗೀತ ರೂಪಕ ಪ್ರಸಾರವಾಯಿತು. ರಚನೆ ಮತ್ತು ನಿರೂಪಣೆ ಪ್ರೇಮಾ ಟಿಎಂಆರ್, ನಿರ್ಮಾಣ ಫ್ಲೋರಿನ್ ರೋಷ್.

0: ಒಂದ್ ಗಾದೆ ಇದೆ ಹಂಗಾಯ್ತು.
1: ಓ ಮಲ್ಲಿ, ಏನವೇ ಇವತ್ತಿನ ಸಮಾಚಾರ?
2: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
0: ನೈದಿಲಿ ಗಾದೆ ಘಮ.

0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 3:25. ಈಗ ಕೇಳೋಣ ನಾಟಕ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು.
1: ನಾಟಕ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು. ರಚನೆ ಮಾಲತಿ ಮುದಕವಿ, ನಿರ್ದೇಶನ ಶರಣಬಸವ ಚೋಳೀನ್. ಕೇಳಿ ನಾಟಕ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡೋ.

0: ರೀ ಏನ್ರಿ ಚಾ ತಗೋಬರ್ರಿ, ಯಾವಾಗ ನೋಡಿದ್ರು ಫೋನ್ ಮೇಲೆ ಇರ್ತಾರ.
1: ಒಂದ್ ನಿಮಿಷ ತಡಿಯಲ್ಲ, ಫೋನ್ ಮೇಲಿದ್ದೆ ಸುಮಿತ್ರ. ಈಗ ಈಗ ಇದನ್ನ ಬಂದ್ ಮಾಡಿ ಬರ್ಲಿಕ್ಕತ್ತೇನೆ. ಯಾಕೆ ಹಂಗ ಪುರ್ಸೊತ್ತಿಲ್ದಂಗ ಮಾತಾಡ್ತಿ? ಏನದು ಮಾಡೋದು?
0: ಹೌದಾ, ಇಷ್ಟು ಮುಂಜಾನೆ ನಶಿಗ್ಲಿ ಯಾರು ಫೋನ್ ಅದು?
1: ಅದ ಯಾರೋ ಶೈಲೇಶ್ರಾವ್ ಕುಲಕರ್ಣಿ ಅಂತ ಹೇಳ್ತಿದ್ರು.
0: ಹಾ, ನಿಮ್ ಪರಿಚಯದವ್ರೇನು? ಹೆಸರಂತೂ ಕೇಳಿಲ್ಲ ನಿಮ್ ಫ್ರೆಂಡ್ ಲಿಸ್ಟ್ನಾಗ.
1: ಎಲ್ಲಿದು? ನನಗೂ ಹೊಸ ಪರಿಚಯನ.

0: ಮೊದಲೆಲ್ಲ ಹೆಣ್ಣು ಹಡದವರು ಹಿಂಗೆ ವರ ಇದ್ದಾನಂತ ಸುದ್ದಿ ತಿಳಿದ ಕೂಡಲೇ ವರನ ಮನೆಗೆ ದೌಡಾಸ್ತಿದ್ರು. ಈಗ ದೌಡಾಯಿಸೋದು ವರದವರ ಪಾಳಿ ಬಂದದ. ಈಗ ಅವರು ತಮ್ಮ ಹುಡುಗನ ಸಲುವಾಗಿ ಫೋನ್ ಮಾಡಿದ್ರು. ಅವ್ರಿಗೆ ತಮ್ಮ ಮಗನಿಂದ ತಿಳಿತಂತ, ನಮ್ಮ ಜಾನು ಕನ್ಯೆ ಇರೋದು, ಅದಕ್ಕೆ ವಾಟ್ಸಪ್ದಾಗ ತಮ್ಮ ಮಗನ ಫೋಟೋ ಕುಂಡ್ಲಿ ಎಲ್ಲಾನು ಕಳ್ಸ್ಯಾರ ನೋಡಿಲೆ.
1: ಉದ್ಯೋಗ ಇಲ್ದವ್ರು ಈಗ ಮುಂಜಾನೆ ಆರು ವರಿ ಆಗ್ಯದ. ಈಗೀಗಂತೂ ಈ ವರದವ್ರ ಕಾಟ ಭಾಳ ಆಗಿ ಹೋಗ್ಯದ ನೋಡ್ರಿ. ನನಗಂತೂ ಸಾಕಾಗಿ ಹೋಗ್ಯದ. ಆಫೀಸ್ನಾಗೂ ಬರೀ ಇದ ಸುದ್ದಿ. ನಮ್ ಬಾಸ್ಗೆ ಒಬ್ಬವ ಗಂಡ ಮಗ ಇದ್ದಾನ, ಅವ ಲಗ್ನಕ್ಕಿದ್ದಾನಂತ. ಅವರು ಮೊನ್ನೆ ಕೇಳಲಿಕ್ಕತ್ತಿದ್ರು ನಿಮ್ ಮಗಳು ಕನ್ಯಾ ಇದ್ದಾಳಲ್ಲ ಅಂತ. ಅವ್ರ ಮಗ ವರ ಇದ್ದಾನಂತ.
0: ಹೌದಾ? ಮತ್ತ ನೀ ಏನಂದಿ ಸುಮಿತ್ರ?
1: ಛೇ, ನಾ ಏನನ್ನುದು, ನಿಮ್ ಮಗ ನಮ್ ಹುಡುಗಿಗಿಂತ ಸಣ್ಣವಾಗ್ತಾನ್ರಿ 2 ವರ್ಷಕ್ಕ ಅಂತ ಹೇಳಿ ಬಾಯಿ ಮುಚ್ಚಿದೆ. ಬಾಸ್ ನೋಡ್ರಿ, ಮಾರಿನೂ ಕಟ್ಕೊಳಿಕ್ ಬರಂಗಿಲ್ಲ, ಹಂಗ ಹೂ ಅಂತನು ಅನ್ನಂಗಿಲ್ಲ ನೋಡ್ರಿ.
2: ಸತೀಶ, ಏನದು ಸುಮಿತ್ರ, ಏನ್ ಮಾಡಕತ್ತೀರಿ?
1: ಬರ್ರಿ ಅತ್ತೆ, ಚಾ ಕೊಡ್ಲೇನು?
2: ಒಲ್ ಬಿಡವ. ಸತೀಶ, ಏನ ಜಾನನ್ ಸುದ್ದಿ ಬಂತಲ್ಲೋ, ಏನದು? ಹೊರಗಿರ ಏನಾರ ಬಂದೈತೇನು? ಎಷ್ಟು ವರ ಬಂದ್ವು, ಏನ್ ಕತಿ? ಆಕೇನು ಹೂ ಅನ್ನೋ ಕಾಣು ಅಲ್ ಬಿಡು. ಅಲ್ಲ ಸುಮಿತ್ರ, ಅವ ಪೂರ ಸುದ್ದಿ ಹೇಳಿ ಬಿಡು, ಕೇಳೋಣಂತ.
0: ಅವರು ಈ ಫೋನ್ ಹಚ್ಚಿದ್ರ ಅವ್ರು ಶೈಲೇಶ್ ರಾವ್ ಅಂತ. ಇದ ಊರವ್ರು, ಅವ್ರಿಗೆ ಇಬ್ರು ಗಂಡಸ್ ಮಕ್ಕಳು. ಈ ಹುಡುಗನ ಹೆಸರು ವಿರಾಜ್ ಅಂತ, ಇವ ಮೊದ್ಲೇದಾವ ಮತ್ ಬೆಂಗಳೂರಾಗ ನೌಕರಿ ಮಾಡ್ತಾನಂತ. ಅದ ನಮ್ ಜಾನೂನ್ ಕಂಪನಿ ಒಳಗ ಇದ್ದಾನಂತ.
2: ಅಯ್ಯ ಚಲೋ ಆತಲ್ಲ.
0: ಅವರಿಬ್ರು ಒಬ್ರಿಗೊಬ್ರು ನೋಡ್ಯಾರಂತ. ಮತ್ ನಿನ್ನೆ ಇಬ್ರು ಕೂಡ ಬೆಂಗಳೂರಿಂದ ಧಾರವಾಡಕ್ಕೆ ಬಂದಾರಂತ. ಇವ ಆ ಹುಡುಗು ಜಾನು ಮನಸ್ಸಿಗೆ ಬಂದಾಳಂತ. ಅದಕ್ಕ ನನ್ನ ಕನ್ಸಲ್ಟ್ ಮಾಡಿದ್ರಂತ ಅವರು.
2: ಹಂಗ
3: ಅವ್ವ, ನನಗೂ ಚಹಾ ಇಟ್ಟಿ ಇಲ್ಲೋ.
0: ಓ ಜಾನ್ವಿ, ಗುಡ್ ಮಾರ್ನಿಂಗ್. ಜಾನ್ವಿ,
3: ಗುಡ್ ಮಾರ್ನಿಂಗ್ ಅಪ್ಪ.
1: ಅಯ್ಯ,
0: ನಿನ್ನೆ ಕೆಲಸ ಬಾಳ ಅಂತ ಸುಸ್ತಾಗಿ ಮಲಗಿದ್ದಿ, ಮತ್ತ ನಿದ್ದೆಗಿದ್ದೆ ಆತೋ ಇಲ್ಲ? ಬಾಬಾ ಬಾಬಾ,
1: ಎಷ್ಟ್ ಲಘು ಎದ್ದೆ ಕೂಸ. ಬಾ, ಡಿಕಾಕ್ಷನ್ ಮಾಡಿಟ್ಟೇನಿ, ಹಾಲ್ ಹಾಕಿ ಬಿಸಿ ಮಾಡ್ಕೊಡ್ತೇನಿ ಬಾ.
2: ಏನ್ ನಡ್ಸಿರುವ ಇಬ್ರು ತಾಯಿ ಮಗಳು? ಏ ಜಾನು, ಯಾವಾಗ ನೋಡಿದ್ರು ಆ ಫೋನು ಕೈಯಾಗ ಇರ್ಬೇಕದ. ಬ್ಯಾಸ್ರ ಹೆಂಗ ಆಗಂಗಿಲ್ಲೋ ಏನೋ, ನಿಮಗ ತಗದಿಡದನ್ನ ಕೆಲ್ಸಕ್ ಬಾರದ್ವು.
3: ಅಜ್ಜಿ, ಈ ಫೋನಿನ ಮಹಿಮ ಗೊತ್ತಿಲ್ಲೇನ್ ನಿನಗ? ನೀನು ನಿನ್ ಗೆಳತರ ಜೋಡಿ ಮಾತಾಡಕ ಕೂಡ್ತಿದ್ದೆಲ್ಲ, ಪುರಾಣದ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಸೊಸೇಂದ್ರನ ಬೇಯಾಕ.
2: ಅಯ್ಯ, ನಿನ್ನಂಗ ಯಾವಾಗ್ಲೂ ಅದನ್ನ ಮೀಟಂಗಿಲ್ ನೋಡ್ ನಾನು. ನೀ ಒಬ್ಬಕ್ಕೆ ಅಂತಲ್ಲ, ಯಾರ ಕೈಯಾಗ ನೋಡು ಈ ಅಂಗಯಾಗಿನ ಅರ್ಗಿಣಿ. ಏನಾಯ ಅಂತ ಜನ ಮರಳೋ ಜಾತ್ರೆ ಮಳೋ ಅಂದಂಗದ. ಮೊಬೈಲ್ ಇರ್ಲಿಲ್ಲ ಅಂದ್ರ ಒಂದುದ್ದ ಅರಗಂಗಿಲ್ಲ ಅವ್ಕ.
3: ಅಜ್ಜಿ, ಇದೊಂದಿದ್ರ ಕ್ಯಾಮ್ರಾನೂ ಬೇಡ, ಮೊದಲು ರೀಲ್ ಹಾಕೋದು ಫೋಟೋ ತೋಳ್ಸೋದು ಅದೆಲ್ಲ ಯಾವ ಕೆಲ್ಸಾನೂ ಇರಂಗಿಲ್ಲ ಅಜ್ಜಿ. ಒಂದ ಕ್ಷಣದಾಗ ಫೋಟೋ ಕೈಯಾಗ ಬರ್ತೈತಿ, ಮತ್ತ ಟೈಮ್ ಪೀಸ ವಾಚ್ ಮಾಡೋ ಕೆಲ್ಸ ಎಲ್ಲ ಇದ ಮಾಡ್ತೈತಿ, ವಾಟ್ಸಪ್ಪ ಮೆಸೇಜ್ ಓದಾಕ ಬರ್ತೈತಿ. ಅದಲ್ದ ಇದ್ರ ಉಪಯೋಗ ನೀ ಹೆಂಗ ಮಾಡ್ಕೋತಿ ನೋಡು, ಹಂಗೈತಿ ಅಜ್ಜಿ. ಇದಷ್ಟಲ್ಲ, ಈಗ ವರ ಕನ್ಯಾನು ಇದ್ರ ಮ್ಯಾಲ ಫಿಕ್ಸ್ ಆಗ್ತಾವು. ವರದವ್ರು ಕನ್ಯವ್ರ ಮನೆಗೆ, ಕನ್ಯದವ್ರು ವರಗಳ ಮನೆಗೆ ಹೋಗೋದು ಎಡ್ತ್ ಹಾಕೋದು ತ್ರಾಸಿಲ್ಲ ಅಜ್ಜಿ.
2: ಅಯ್ಯ ಬಂಗಾರಿ, ನಿಂದು ಸುದ್ದಿ ನಡೆದದ್ ನೋಡುವ, ಅದನ್ನ ವರ್ಕನ್ಯಾ ಸುದ್ದಿ. ಇಲ್ ನೋಡು, ನಿನಗೊಂದು ವರ ಬಂದದ. ಏನು ಪುಣ್ಯವಂತ್ಯವ ನೀನು, ನಮ್ಮ ಕಾಲದಾಗ ಚಪ್ಪಲಿ ಹರಿಯೋ ಹಂಗ ಓಡಾಡ್ಬೇಕಾಗ್ತಿತ್ತು ಹೆಣ್ಣು ಹಡದವ್ರು. ಜಾತಕ ತಗೊಂಡು ಗಂಡಿನವ್ರ ಮನೆಗೆ ಎಷ್ಟು ಎಡತಾಕಿದ್ರು ಇನ್ನು ಕೂಡಿಸ್ ನೋಡಿಲ್ರಿ. ನಾಳೆಗ್ ಬರ್ರಿ ಅನ್ನೋರು, ಒಂದೆರಡು ದಿನ ಬಿಟ್ಟು ಹೋದ್ರ ಅಯ್ಯ ಇನ್ನು 8 ದಿನ ನಮಗ ಸೌಡಿಲ್ರಿ, ಹಿಂಗ ಗಡ್ಬಿಡ್ ಮಾಡಿದ್ರಿ ಹ್ಯಾಂಗ ಅಂತನ್ನವ್ರು. ಮತ್ ಈ 8 ದಿನ ಬಿಟ್ಟು ಹೋಗೋದ್ರಾಗ ಆ ಹುಡುಗ ಮತ್ತೊಂದು ಹುಡುಗಿನ ಪಾಸ ಮಾಡಿ ಬಿಟ್ಟಿರ್ತಿದ್ದ.

0: ಅಲ್ಲ ಅಜ್ಜಿ, ನೀವು 4 ಮಂದಿ ಹೆಣ್ಮಕ್ಳಿದ್ರಲ್ಲ ನಿಮ್ಮ ಅಪ್ಪಗ, ಮತ್ತ ನಿಮ್ ಲಗ್ನದ್ದು ತ್ರಾಸ ಆಗಿರ್ಲಿಲ್ಲೇನು?
1: ಆಗದ ಏನವ್ವ, ನಮ್ಮಪ್ಪ ನಮಗೆಲ್ಲ ವರ ಹುಡುಕೋದ್ರಾಗನ ಹೈರಾಣಾಗ ಹೋಗಿದ್ದ. ನಮ್ಮ ಅಜ್ಜಿಗಂತೂ ನಮ್ಮನ್ನ ಕಂಡ್ರ ಆಗ್ತಿದ್ದಿಲ್ಲ. ಬರೀ ಹೆಣ್ಣು ಹುಟ್ಕೊಂಡು ಕೂತಾವ, ನನ್ನ ಮಗ ನಿಮ್ಮೆಲ್ಲಾರ ಲಗ್ನ ಮಾಡೋದ್ರಾಗ ಇದ್ದ ಬನಿ ಹೊಲ ಸಹಿತ ಮಾರಿ ಬಿಡ್ಬೇಕಾಗ್ತದ ಅಂತ ಬೈತಿದ್ರು. ನಮ್ಮ ಅವ್ವನಂತೂ ಹಲ್ಲಾಗ ಹಿಡಿದಿದ್ಲು ನೋಡು. 4ನೇದ್ ಬಸರಿದ್ದಾಗ ದಿನಾ ಹೇಳ್ತಿದ್ಲಂತ, ನೀ ಈ ಸತಿ ಹೆಣ್ಣು ಹಡದ್ರ ನಿನ್ನ ತವ್ರ ಮನೆಗೆ ಕಳಿಸ್ತೀನಿ ಅಂತ. ಅವಾಗ ಅವ್ವಗ ರಾಜ ಹುಟ್ಟಿದ್ನಂತ. ಅವಾಗ ಅವ್ವ ಬಚಾವಾದ್ಲು. ಒಂದ್ ಗಂಡು ಗಂಡಲ್ಲ, ಒಂದ್ ಕಣ್ಣು ಕಣ್ಣಲ್ಲ ಅಂತ ವರಾತ ನಮ್ಮ ಅಜ್ಜಿದು. ಹಿಂಗಾಗಿ ಮತ್ತೆ ಮುಂದಿನ ಸರಿ ಆವಾಗ ಕಡಿ ತಂಗಿ ಹುಟ್ಟಿದ್ಲು. ಹಿಂಗಿತ್ತು ನೋಡುವ ಆಗಿನ ಕಾಲ. ಈಗ ನೋಡು, ನಮ್ ಜಾನುಗ ಮನಿ ತನಕ ವರ ಬರ್ತಾವ.

0: ಅಜ್ಜಿ, ಇದು ನಿಮ್ ಕಾಲಲ್ಲ. ನಾವು ಈಗ ಗಂಡು ಹುಡುಗರಷ್ಟನ್ನ ಕಲ್ತಿರ್ತೀವಿ. ನಮ್ಮ ಅವ್ವ ಅಪ್ಪನೂ ಅವರ ಅವ್ವ ಅಪ್ಪ ಎಷ್ಟು ಖರ್ಚು ಮಾಡಿ ಕಲ್ಸಿರ್ತಾರಲ್ಲ, ಅಷ್ಟ ಖರ್ಚು ಮಾಡಿ ಕಲ್ಸಿರ್ತಾರ ನಮ್ನು. ನಾವು ಅವರಷ್ಟ ತ್ರಾಸ್ ತಗೊಂಡು ಓದಿರ್ತೀವಿ, ಅವರಷ್ಟ ಪಗಾರ ತಗೋತೀವಿ. ನಾವು ಅವರಿಗಿಂತ ಏನು ಕಮ್ಮಿ ಇಲ್ಲ ಅಜ್ಜಿ.
1: ಅದೆಲ್ಲ ಆತ್ ಬಿಡ ಜಾನು.
2: ಅವ ನಿಮ್ಗೂ ಗುರ್ತಿದ್ದಾನಂತ್ಲ,
1: ನಿಮ್ ಆಫೀಸ್ನಾಗ ಇದ್ದಾನಂತ್ಲ, ಮತ್ತೇನಾರ ಲವ್ ಗಿವ್ ಮಾಡಿ ಏನ?
0: ನಿನಗೇನು ಉದ್ಯೋಗ ಇಲ್ಲೇನವ್ವ? ಮುಂಜಾನಿಂದ ಸಂಜೆ ತನಕ ಆಫೀಸ್ನಾಗ ಕೆಲಸ ದುಡು ದುಡು ಸಾಕಾಗಿರ್ತದೆ ನಮಗ. ಇನ್ನು ಇದೆಲ್ಲ ಮಾಡಲಿಕ್ಕೆ ಪುರುಸತ್ ಎಲ್ಲಿರ್ತದವ್ವ? ನನಗೆ ಈಗ ಒಂದು ತಿಂಗಳಿಂದ ಒಬ್ಬ ಹುಡುಗ ಗಂಟು ಬಿದ್ದಾನ. ಅವನ ಹೆಸರು ವಿರಾಜ್ ಕುಲಕರ್ಣಿ ಅಂತ. ಅವ ಇದೋ ಊರಿನವಂತ. ನಿನ್ನೆ ನನ್ನ ಜೋಡಿನ ಬೆಂಗಳೂರಿಂದ ಬಂದವ.

0: ಅವನ ಇವ ಇವನ ಹೆಸರು ವಿರಾಜ್ ಕುಲಕರ್ಣಿನ ಅದ. ಅವನ ಅಪ್ಪ ಫೋನ್ ಮಾಡಿದ್ರು ಏನ್ ಜಾನ್ ನಮ್ ಮಗ ನಿನ್ನೆನ ಬೆಂಗಳೂರಿಂದ ಬಂದಾನಂತೂ ಹೇಳಿದ್ರು. ಅಷ್ಟೇ ಅಲ್ಲ, ಮತ್ತೆ ನೀವಿಬ್ರು ಜೋಡಿನ ಬಂದ್ರಿ ಅಂತೂ ಹೇಳಿದ್ರು.
1: ಅಯ್ಯೋ ತೀವ್ರ ಅಕ್ಕ, ಅಂತೂ ಜೋರದ ಬಿಡು ಡಿಮಾಂಡು. ಹೆಂಗಿದಾನ ಮತ್ ನಮ್ ವರ ನೋಡ್ಲಿಕ್ಕ, ಮತ್ ನಮ್ ಭಾವ ಮಾಡರ್ನ್ ಇದ್ದಾನೋ ಇಲ್ಲೋ?
2: ಇದ್ದಾನ, ಚಂದನೋ ಇದ್ದ, ಸ್ಪೆಷಲ್ ಇದ್ದಾನೆ, ಸ್ಟೈಲಿಶ್ ಇದ್ದಾನೆ. ತಗೊಂಡ್ ಏನ್ ಮಾಡುದು? ಅದ್ರ ನಾ ಏನ ಅವನ ಪಸಂದ್ ಮಾಡಿಲ್ಲ ಬಿಡು. ಲೇ ಬಂದ್ರು ಅವನ ಕಾಟ ಬಿಡಲಿಲ್ಲ ನನಗ. ಅವ ಗಂಟು ಬಿದ್ದಾನೆ ಮಾರಾಯ.
0: ಅವೆಲ್ಲ ಬಿಡು ಹೋಗ್ಲಿ. ನೌಕರಿ ಹೆಂಗದ ಅಂತ?
3: ಏ ನಡವಳಿಕೆ ಹೆಂಗದ ಮತ್ತ?
2: ಇಲ್ಲೇ ಬಂದ್ರ ಇದೊಂದು ಕಾಟ ನೋಡು ನನಗ. ನನ್ನ ಲಗ್ನದ ಸುದ್ದಿ ಬಿಟ್ಟು ಬ್ಯಾರೆ ಸುದ್ದಿನ ಇಲ್ಲ. ನಾ ಈಗ ಲಗ್ನ ಮಾಡಿಕೊಳ್ಳೋ ಮೂಡಿನಾಗ ಇಲ್ಲ. ಇನ್ನೂ 2 ವರ್ಷ ಅದ್ರ ಸುದ್ದಿನ ತೆಗಿಬೇಡ್ರಿ ನೀವು.
3: ಭಾರ ದಿಮಾಗ್ ತೋರಿಸ್ಬೇಡ. ನಿನ್ನ ಅಪ್ಪಿ ಮನೆ ತನಕ ವರ ಬಂದದ, ಇನ್ನು ಎಷ್ಟು ದಿವಸ ಅಂತ ಹಿಂಗ ಲಗ್ನ ಮುಂದಕ್ ಹಾಕಿ ನೀನು? ಬರೀ ಆಫೀಸ್ ಆತು, ಪ್ರಾಜೆಕ್ಟ್ ಆತು, ಬರೀ ಅದ್ರಾಗ ಇರ್ತೀಯಲ್ಲ. ವಯಸ್ಸಾತಂದ್ರ ಲಗ್ನ ಆಗುದ್ ಸಹಿತ ಕಠಿಣ ಆಗ್ತದ, ಮುಂದ ಮಕ್ಕಳು ಮರಿ ಆಗ್ಬೇಕಲ್ಲ. ಅಲ್ದ ನಿನ್ ಹಿಂದ ಇನ್ನೊಬ್ಬಕ್ಕಿದ್ದಾಳ ಅನ್ನೋದು ಮರಿಬೇಡ ನೀನು. ಆಕಿನೂ ಏನ್ ಸಣ್ಣಕ್ಕೆಲ್ಲ, ನಿನ್ನ ವಯಸ್ಸಿಗೆ ನನಗ 3 ಮಕ್ಕಳಾಗಿದ್ದು ನೋಡು. ಹೆಣ್ಣು ಹುಡುಗಿಯಾರು ಹೆಂಗಿರ್ಬೇಕು ಹಂಗಿರ್ಬೇಕು.

0: ಬಿಡಿಸಿ ಮನ್ಯಾಗ ಕೂಡಿಸ್ತಿದ್ರು.
1: ಅಲ್ಲ ಅಮ್ಮ, ನೀ ನೌಕರಿ ಮಾಡ್ತೀಯಲ್ಲ ಮತ್ತ?
0: ಏ ಗೌತು, ನಿಮ್ಮ ಅಜ್ಜಿ ಎಲ್ಲಾರಂಗಲ್ವಾ? ನಮ್ ದೊಡ್ಡತ್ತಿ ಅಂದ್ರ ನಿಮ್ಮ ಅಜ್ಜಿ ನೆಗೆಣ್ಣಿ, ಯಾವಾಗ್ಲೂ ನಿಮ್ಮ ಅಜ್ಜಿಗ ಅಂತಿದ್ರು. ಏನವ್ವಾ, ನಿನ್ ಸೊಸಿ ಮುಂಜಾನೆ ಸಂಜೆ ತನಕ ನೌಕರಿ ಹೋಗಾಕಿ, ಆದ್ರ ನಾನು ಮತ್ ನನ್ ಸೊಸೆಂದ್ರು ಮನ್ಯಾಗ ದುಡ್ದು ದುಡ್ದು ಸಾಯ್ಬೇಕೇನು ಅಂತ ದಿನಾ ಜಗಳ ಮಾಡೋರ್ವಾ. ಈ ಜಗಳ ನಮ್ಮನ್ ಹೊರಗ್ ಹಾಕೋತನ ಬಂತು. ಅವಾಗ ನಿಮ್ಮ ಅಜ್ಜ ಅಜ್ಜಿ ಒಂದು ನಿರ್ಧಾರ ಮಾಡಿದ್ರು, ನಾವ್ ಬ್ಯಾರ್ಯಾದ್ರೂ ಚಿಂತಿಲ್ಲ, ನಮ್ ಸೊಸಿ ನೌಕರಿ ಬಿಡ್ಸಂಗಿಲ್ಲ ಅಂತ. ಹೆಣ್ಮಕ್ಳು ಯಾವಾಗ್ಲೂ ಅಡ್ಗಿ ಮನಿ ಕೆಲ್ಸ ಮಾಡ್ಕೋತ ಅಡ್ಗಿ ಮನ್ಯಾಗ ಕೂತಿರ್ಬೇಕೇನು ಅಂತೇಳಿ ವಿಚಾರ ಮಾಡಿ ಬ್ಯಾರೆ ಮನಿ ಮಾಡಿದ್ರು.
2: ಹೌದ್ ನೋಡ್ಬೋದು ತುಮಿ, ಹಾ ನಿಮ್ಮವ್ವ ನೌಕರಿ ಮಾಡೋದು ಎಲ್ಲಾರ ಕಣ್ಣಾಗ ಒತ್ತಿತ್ತು. ಸುಮ್ ಸುಮ್ನ ಏನ್ ಜಂಬನ ನಿನ್ ಹೆಂತಿದ್ವು ಅಂತ ನನ್ನ ಮುಂದೂ ಹೇಳ್ತಿದ್ಲು. ಆದ್ರೆ ನಮ್ಮವ್ವ ಮತ್ತು ನಾನು ಸುಮಿತ್ರ ನೌಕರಿ ಮಾಡ್ಲಿ ಅಂತೇನ ತೀರ್ಮಾನ ಮಾಡಿಬಿಟ್ಟಿದ್ವಿ.
3: ಆ ಕಾಲದಾಗ ಅದೋ ಒಂದು ದೊಡ್ಡ ಕ್ರಾಂತಿ ಆದಂಗಾಗಿತ್ತು.

ಅಯ್ಯೋ ಅತ್ಯ, ಈಗ ಕಾಲ್ ಬದಲಾಗಿದ್ರಿ. ಹೆಣ್ಣಿರ್ಲಿ ಗಂಡಿರ್ಲಿ, ಈಗ ಎಲ್ಲಾರಿಗೂ ಕರಿಯರ ಇಂಪಾರ್ಟೆಂಟ್. ಈಗ ನಮ್ ಕಾಲ್ದಾಗ ಏನ್ ಹಂಗ ಡಿಗ್ರಿ ಮುಗಿಯೋದ್ರಾಗ ಲಗ್ನ, ವರ್ಷದಾಗ ಮಕ್ಕಳು ಅಂತ ಗುದ್ದಿ ಕಟ್ಟಿ ಕೂಡ್ಸಂಗಿಲ್ಲ. ಈಗ ಮೊದ್ಲೆಲ್ಲ ಕಾಲೇಜ್ ಕಲ್ತ ಹುಡ್ಗ್ಯಾರ ಬೇಡ, ನೌಕರಿ ಮಾಡೋ ಹುಡ್ಗ್ಯಾರ ಬೇಡ, ಅವರು ನಮ್ ಹದ್ ಬಸ್ನಾಗ ಇರಂಗಿಲ್ಲ ಅಂತಿದ್ರು. ನೌಕರಿ ಇದ್ದವ್ರನ್ನು ಸಹಿತ ನೌಕರಿ

0: ನೀ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
2: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಕೊಡಗಿನ್ ಚಿನ್ನ ಮರ್ತ್ಯ ನನ್ನ
10: ನನ್ನೆದೆಯ ಹಾಡು,
11: ನನ್ನ ಹೃದಯ, ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ.
12: ಹಲೋ,
13: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ.
14: ಹಲೋ ಹಲೋ ಹಲೋ, ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು.
13: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272. ಕರೆ ಮಾಡ್ತಿರಲ್ಲ,
14: ನನ್ನೆದೆಯ ಮಾತು ಇದೆ.
13: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ,
15: ಹಲೋ, ನಮಸ್ತೆ.
13: ಹಲೋ
16: ಹಲೋ, ಮಡಿಕೇರಿ ಆಕಾಶವಾಣಿನ?
13: ನನ್ನ ನೆನೆಯ ಹಾಡು,
16: ನನಗೊಂದು ಹಾಡು ಬೇಕಾಗಿತ್ತು.
13: ಹಲೋ,

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 4:28. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು. ಈಗ ರೇಡಿಯೋ ಸಮಯ 4:16:18. ಇನ್ನು ಮುಂದೆ ಕೇಳೋಣ ಹೆಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆ, ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ.

있는 건데 결론은? ಶ್ರೋತೃಗಳೇ, ಈ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಳೆಗಾಲದಲ್ಲಿ ಕಂಡುಬರುವ ಜಾನುವಾರು ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆ ಪ್ರಸನ್ನ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ ಈ ಸಂಜೆ 5:30 ಬೆಂಗಳೂರು ಕೇಂದ್ರ.

0: ಹಿಂದ ಕೇಂದ್ರ ಸರ್ಕಾರದ 12 ವರ್ಷಗಳ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ. ವಿಷಯ: ವಿಕಸಿತ ಭಾರತಕ್ಕೆ ಬಲವಾದ ಆರ್ಥಿಕ ಬೆಳವಣಿಗೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾ ಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬಿಂದು.
0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ, ಇಂದು ಸಂಜೆ 5:30ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ. ವಿಷಯ: ವಿಕಸಿತ ಭಾರತಕ್ಕೆ ಬಲವಾದ ಆರ್ಥಿಕ ಬೆಳವಣಿಗೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಈಗ ಸಮಯ 4:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ. ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
4: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
0: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿ ಪಿ ಸುಶೀಲಾ ಅವರೊಂದಿಗೆ ಹಾಡಿದ್ದಾರೆ ಘಂಟಸಾಲ. ಚಿತ್ರ ವೀರಕೇಸರಿ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಯುಗಳ ಸ್ವರದಲ್ಲಿ ಮುಗಿಯದ ಕಥೆ ಚಿತ್ರದ ಗೀತೆ, ಸಾಹಿತ್ಯ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಸಾಹಿತ್ಯ ಜಿ ಉದಯಶಂಕರ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀ ಓಪನ್ ಆಗ್ತದೆ?

ನೀವು ಕೇಳ್ತಿದ್ದೀರಾ ಎಫ್ ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ರೇಡಿಯೋ ಸಮಯ 4:42:59.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: आकाशवाणी एट 90
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಶತ್ರುಳಿ ಕಾರ್ಯಕ್ರಮವನ್ನು ಮುಂದುವರಿಸಿದ ಕಾರ್ಯಕ್ರಮದ ಕೊನೆ ಗೀತೆ ಬಯಲುದಾರಿ ಚಿತ್ರದ್ದು. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಗಾಯಕರು SP ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900091282
2: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾ ಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬಿಂದು.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್

0: ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಕೊಡಗಿನ್ ಚಿನ್ನ ಮರ್ತ್ಯಾ ನನ್ನ
3: ನನ್ನೆದೆಯ ಹಾಡು
4: ನನ್ನ ಹೃದಯ ನನ್ನ ಹೃದಯ ಕವಿ ಕವಿ ಅನ್ನೋ ಸಮಯ.
5: ಹಲೋ,
3: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
6: ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು
3: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272. ಕರೆ ಮಾಡ್ತಿರಲ್ಲ
7: ನನ್ನೆದೆಯ ಮಾತು ಇದೆ.
3: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ,
8: ಹಲೋ, ನಮಸ್ತೆ.
3: ಹಲೋ
9: ಹಲೋ, ಮಡಿಕೇರಿ ಆಕಾಶವಾಣಿನಾ?
3: ನನ್ನ ನೆನೆಯ ಹಾಡು.
9: ನನಗೊಂದು ಹಾಡು ಬೇಕಾಗಿತ್ತು.
3: ಹಲೋ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
5: ಎಲ್ಲಾ ಕೇಳುವರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಮಟ್ಟದ ಹಾಕಿಯಲ್ಲಿ ಸಾಧನೆ ಮಾಡಿ ನಂತರ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಬಾರಿಕೆ ಚೈತ್ರ ಅವರಿದ್ದಾರೆ. ಮೇಡಮ್ ನಮಸ್ತೆ.
6: ನಮಸ್ತೆ ಸರ್,
5: ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
6: ಥ್ಯಾಂಕ್ ಯು ಸರ್.
5: ಚೈತ್ರ ಅವರೇ, ಮೊದಲಿಗೆ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ. ನಿಮ್ಮ ತವರು ಮನೆ, ನಿಮ್ಮ ತಂದೆ ತಾಯಿ?
6: ನಂದು ತವರು ಮನೆ ಕುಂಪ್ಲಿ ಮನೆ ಸರ್. ನನ್ನ ತಂದೆ ಹೆಸರು ಜನಾರ್ದನ, ತಾಯಿ ಹೆಸರು ಲತಾ, ನಂಗಿಬ್ಬರ ತಂಗಿಯಂದಿರೋಳು ದೀಪ್ತಿ ಮತ್ತೆ ಡಯನತ್ ಹೇಳಿ.
5: ಕನ್ನಡದಲ್ಲಿ ಮಾತಾಡಿತಾ?
6: ಕನ್ನಡದಲ್ಲಿ ಮಾತಾಡೋಕ?
5: ಇದು ಕನ್ನಡ.
6: ಫಸ್ಟ್ ಒಂದ್ ಹೇಳೋಕೋ ಈಗ?
5: ಫಸ್ಟ್ ಒಂದ್ ತಗೊಳ್ಳಿ.
6: ಓಕೆ. ನಂದು ತವರು ಮನೆ ಕುಂಪ್ಲಿ ಮನೆ. ನನ್ನ ತಂದೆ ಹೆಸರು ಜನಾರ್ದನ, ತಾಯಿ ಲತಾ, ನನಗಿಬ್ರು ತಂಗಿಂದಿರಿದ್ದಾರೆ, ಒಬ್ಳು ದೀಪ್ತಿ, ಒಬ್ಳು ಡಯಾನ.
5: ಈಗ ಈ ಹಾಕಿಯ ಒಲವು ಎಲ್ಲಿಂದ ಶುರು ಆಗ್ತಾ ಬಂತು ನಿಮಗೆ?
6: ನಾನು ಹಾಕಿ ಸ್ಟಾರ್ಟ್ ಮಾಡಿದ್ದು ಸರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರ್ಬೇಕಾಗುವಾಗ. ನಾನು ಮರಗೋಡ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದೆ. ಅಲ್ಲಿಂದ ನಮ್ಮ ಸರ್ ನಮ್ಮನ್ನ ಮ್ಯಾಚಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ಬೇಕಾಗುವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದಾದ ಮೇಲೆ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ಎಲ್ಲಾ ಸ್ಪೋರ್ಟ್ಸ್ ಹಾಸ್ಟೆಲ್ಗಳಿಗೆ ಸೆಲೆಕ್ಷನ್ ಕೊಟ್ಟು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಕಳ್ಸಿರೋದು ಸರ್.
5: ಅಂದ್ರೆ ಮರಗೋಡು ಅಂತ ಹೇಳುವಾಗ ಒಂದು ಹಳ್ಳಿಗಾಡಿನಿಂದ ಆರಂಭವಾದಂತ ಹಾಕಿ ಜರ್ನಿ ಎಲ್ಲಿವರೆಗೂ ತಲುಪ್ತು?
6: ನಂದು ನ್ಯಾಷನಲ್ಸ್ ಆಗಿದೆ ಸರ್. ಆಲ್ ಇಂಡಿಯಾದಲ್ಲಿ ಮತ್ತೆ ಯೂನಿವರ್ಸಿಟಿ ಆಲ್ ಇಂಡಿಯಾದಲ್ಲಿ ಬ್ರಾನ್ಸ್ ಮೆಡಲ್ ಆಗಿದೆ. ಅದಾದ ಮೇಲೆ ನಾನು ಮತ್ತೆ ಅದೇ ಇದ್ರ ಮೇಲೆ ನಾನು ಮತ್ತೆ ಬಿಪಿಎಡ್ ಮತ್ತೆ ಎಂಪಿಎಡ್ ಮಾಡ್ಲಿಕ್ಕೆ ಆಳ್ವಾಸಿಗೆ ಹೋಗಿದ್ದು. ಅಲ್ಲಿನೂ ಸ್ಪೋರ್ಟ್ಸ್ ಜರ್ನಿನೇ. ಅಲ್ಲಿ ಎಂಪಿಎಡ್ ಮುಗ್ದ ಆದ ಮೇಲೆ ನಾನು ಸೈನಿಕ್ ಸ್ಕೂಲ್ ಅಲ್ಲಿ ಹೋಗಿ ಜಾಬ್ಗೆ ಸೇರ್ಕೊಂಡಿದ್ದು ಸರ್.

0: ಈಗ ಆರಂಭದ ದಿನಗಳಲ್ಲಿ ಅಂದ್ರೆ ಈ ತರ ಮರುಗೋಡ್ಗಳಿದ್ದಾಗ ನಮಗೆ ಒಂದು ಬೇಸಿಕ್ ಫೆಸಿಲಿಟಿ ಅಷ್ಟಾಗಿರೋದಿಲ್ಲ, ಈ ಹಾಕಿ ಆಗಲಿ ಇದಾಗ್ಲಿ. ಅಲ್ಲಿ ಒಂದು
1: ಹೌದು.
0: ಈ ಪ್ರಾಕ್ಟೀಸ್ ಎಲ್ಲ ಹೇಗಾಗ್ತಿತ್ತು?
1: ಅಲ್ಲಿ ನಮ್ದು ಸರ್ ತುಂಬಾ ಆಕ್ಚುಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಕುಶಲಪ್ಪ ಸರ್ ಅಂತ ಹೇಳಿ. ಅವರು ಪ್ರಾಕ್ಟೀಸ್ ಈವ್ನಿಂಗ್ ಯಾವಾಗ ಪಿಟಿ ಪಿರಿಯಡ್ ಸಿಗುತ್ತೆ ಅವಾಗ ಕರ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡೋದು, ಸ್ಕೂಲ್ ತಾಲೂಕು ಲೆವೆಲ್ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅದಾದ ಮೇಲೆ ನಮಗೆ ತಾಲೂಕು ಲೆವೆಲ್ ಅಲ್ಲಿ ಒಂದು ಸತಿ ಫಸ್ಟ್ ಪ್ಲೇಸ್ ಆಗಿ ಮತ್ತೆ ನಾವು ಡಿಸ್ಟಿಕ್ ಗೆ ಹೋಗಿದ್ದೆಲ್ಲ ಇದೆ. ಅದಾದ ಮೇಲೆ ನಮ್ಮ ತಂದೆಯವರು ತಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಗೆ ಸೆಲೆಕ್ಷನ್ ಕೊಡ್ಸಿದ್ದು ಸರ್.
0: ಅಂದ್ರೆ ಮನೆಯಲ್ಲಿ ಕೂಡ ಒಂದು ಆಸಕ್ತಿ ಇತ್ತು.
1: ಮನೇಲಿ ನಮ್ದು ತಂದೆನೂ ಸಮೇತ ಹಾಕಿ ಪ್ಲೇಯರ್ ಸರ್, ಅವರಿಗೆ ತುಂಬಾ ಇಂಟ್ರೆಸ್ಟ್ ಇದ್ದ ಕಾರಣ ಅವರು ನನಗೂ ಹಾಕಿ ಸೆಲೆಕ್ಷನ್ ಕೊಡ್ಸಿರೋದು.
0: ಈಗ ಸಾಯಿಗೆ ಹೋದ್ಮೇಲೆ ನಿಮಗೊಂದು ವ್ಯವಸ್ಥಿತವಾಗಿ ಅಲ್ಲೊಂದು ತರಬೇತಿ ಮತ್ತೆಲ್ಲ ಫೆಸಿಲಿಟಿ ಸಿಗ್ತಾ ಹೋಯ್ತು. ಅಲ್ಲಿ ನಿಮ್ಮ
1: ಇಲ್ಲ,
0: ಜರ್ನಿ ಹೇಗಿತ್ತು?
1: ನಾನು ಫಸ್ಟ್ ನನ್ನ ಬೇಸಿಕ್ ಎಲ್ಲ ಕಲ್ತಿರೋದು DYSS ಪೊನ್ನಂಪೇಟೆಯಲ್ಲಿ, ನಾನು ಎಲ್ಲ ಬೇಸಿಕ್ ನ ಕಲ್ತಿರೋದು ಸರ್. ಅಲ್ಲಿ ನಮಗೆ ಡ್ಯಾನಿ ಸರ್ ಮತ್ತೆ ಬಿಂದ್ಯಾ ಮ್ಯಾಮ್ ಅಂತ ಕೋಚ್ ಆಗಿದ್ರು. ಅಲ್ಲೇ ನಮ್ದು ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಪೊನ್ನಂಪೇಟೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂದ ಸರ್.
0: ಅಲ್ಲಿಂದ ಆರಂಭದ ದಿನಗಳಲ್ಲಿ ಎಲ್ಲೆಲ್ಲಿ ಟೂರ್ನಮೆಂಟ್ ಹೋಗ್ತಾ ಇದ್ರಿ?
1: ನಂದು ಫಸ್ಟ್ ನ್ಯಾಷನಲ್ಸ್ ಸರ್ ನಾನು ಆಡಿದ ಸ್ಟಾರ್ಟಿಂಗ್ 8th standard ಗೆ ಹೋದಾಗ ಎಲ್ಲ ಬೇಸಿಕ್ ಗಳು ಕವರ್ ಮಾಡಿದ್ರು. ಏನೇನು ಬೇಸಿಕ್ ಡ್ರಿಬ್ಲಿಂಗ್ ಎಂಡೋರೆನ್ಸ್ ಅದು ಇದು ಎಲ್ಲ ಇದೆಯಲ್ಲ ಸರ್, ಫಸ್ಟ್ ಎಲ್ಲ ಅದನ್ನ ಇಂಪ್ರೂವ್ ಮಾಡಿ ಅದಾದ ಮೇಲೆ ನಂದು ಫಸ್ಟ್ ನ್ಯಾಷನಲ್ಸ್ ಆಡಿರೋದೇ ನಾನು 9th standard ಅಲ್ಲಿ ಸರ್. ಫಸ್ಟ್ NCC ನ್ಯಾಷನಲ್ಸ್ ಗೆ ಹೋಗಿದ್ದು ಜಾರ್ಖಂಡ್ ಗೆ, ಅಲ್ಲಿಂದ ನಮ್ದು ನ್ಯಾಷನಲ್ಸ್ ಇದು ಸ್ಟಾರ್ಟ್ ಆಗಿದ್ದು ಸರ್.
0: ಈಗ 9ನೇ ತರಗತಿಗೆ ಮೊದಲ ನ್ಯಾಷನಲ್ಸ್ ಆಡದ್ಮೇಲೆ ಇದುವರೆಗೆ ಎಷ್ಟು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದಿರಿ?
1: ಇದ್ರ ಒಳಗೆ ಸರ್ ನಮ್ದು ಹೇಳ್ಬೇಕು ಅಂತ ಹೇಳಿದ್ರೆ ನಂದು 6 ಯೂನಿವರ್ಸಿಟಿ ಆಗಿದೆ ಸರ್, ಮತ್ತೆ 2 ಸಬ್ 2 ಜೂನಿಯರ್ ಆಗಿದೆ, 2 ಜೂನಿಯರ್ ನ್ಯಾಷನಲ್ಸ್ ಆಗಿದೆ, 2 ಸೀನಿಯರ್ ನ್ಯಾಷನಲ್ಸ್ ಆಗಿದೆ, ಹಂಗಾಗಿ ಮತ್ತೆ SGFI ಆಗಿದೆ ಸರ್. 9th, 10th, 11th, 12th 4 SGFI ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅಚ್ಛಾ,
0: ಇಷ್ಟೆಲ್ಲ ಟೂರ್ನಮೆಂಟ್ ಗಳಲ್ಲಿ ಭಾಗವಹಿಸಿದ ಮೇಲೆ ಸೆಲೆಕ್ಷನ್ಸ್ ಏನಾದ್ರು ಆಗಿತ್ತಾ, ಅಥವಾ ಸೆಲೆಕ್ಷನ್ಸ್ ಏನಾದ್ರು ಟ್ರಯಲ್ಸ್ ಗೆ ಅವಕಾಶ ಸಿಕ್ಕಿತ್ತಾ ಹೇಗೆ?
1: ಯಾವುದು ಯಾವುದಕ್ಕೆ
0: ನ್ಯಾಷನಲ್ಸ್,
1: ಟ್ರಯಲ್ಸ್?
0: ನ್ಯಾಷನಲ್
1: ಸರ್
0: ಟೀಮ್.
1: ಇದು ಎಲ್ಲ ಅವಾಗ ನ್ಯಾಷನಲ್ಸ್ ಅಂತ ಹೇಳಿದಾಗ ಸರ್ ನಮ್ಮ ನಾರ್ತ್ ಹಾಕಿಯಲ್ಲಿ ನಾರ್ತ್ ಇಂಡಿಯಾದವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಸರ್. ನಾವು ಸಮೇತ ದಿನ ಇಡೀ ಪ್ರಾಕ್ಟೀಸ್ ಮಾಡಿದ್ರು ಸಮೇತ ಅವರು ನಮ್ಮಕ್ಕಿಂತನೂ ಜಾಸ್ತಿ ಸ್ಟ್ರಾಂಗ್ ಇರೋದು. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಎಜುಕೇಶನ್ಗೂ ಇಂಪಾರ್ಟೆನ್ಸ್ ಕೊಡ್ಬೇಕು, ಸ್ಪೋರ್ಟ್ಸ್ ಗುನು ಇಂಪಾರ್ಟೆನ್ಸ್ ಕೊಡ್ಬೇಕು, ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಅವ್ರ ಹಂಗೆಲ್ಲ ಸರ್, ಅವರೆಲ್ಲ ಅಕಾಡೆಮಿಗಳಲ್ಲಿ ಇದ್ದು ಅದೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಸಾಯಂಕಾಲ ಎಲ್ಲ. ಹಂಗಾಗಿ ನಾನ್ ಸ್ಟಾರ್ಟ್ ಮಾಡಿದಾಗ ಇದ್ದ ಜರ್ನಿ ಕಂಪೇರ್ ಮಾಡ್ತಾ ಮಾಡ್ತಾ ಲಾಸ್ಟ್ ಡಿಗ್ರಿಗೆ ಬಂದು ರೀಚ್ ಆಗಬೇಕಾಗುವಾಗ ಹರಿಯಾಣ ಟೀಮ್ ನೆಲ್ಲ ನಾವು ಸೋಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಅಲ್ಲಿ ತನಕ ಟೈಮ್ ತಕೊಂಡಿದ್ದೆ ಸರ್. ಪ್ರಾಕ್ಟೀಸ್ ಮಾಡಿದ್ವಿ 8 ವರ್ಷ ಪ್ರಾಕ್ಟೀಸ್ ಮಾಡಿ ಅವಾಗ ನಮಗೆ ಅವರನ್ನ ಸೋಲಿಸುವಷ್ಟು ಇದು ಬಂದಿದ್ದು ನಾನ್ ಡಿಗ್ರಿಲಿ ಇರಬೇಕಾಗುವಾಗ. ಅದಾದ ಮೇಲೆ ಸರ್ ಆಲ್ಮೋಸ್ಟ್ ಡಿಗ್ರಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದ್ದಂಗೆ ಅಪಾರ್ಚುನಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಅದಾದ ಮೇಲೆ ನಾವು ಸಮೇತ ಹೈಯರ್ ಎಜುಕೇಶನ್ ಗೆ ಅಂತ ಹೇಳಿ ನಾವು ಬೇರೆ ಕಡೆಗೆ ಮೂವ್ ಆಗ್ಬಿಟ್ವಿ ಸರ್.
0: ಅಂದ್ರೆ ರಾಷ್ಟ್ರ ಮಟ್ಟದ ಓಕೆ ಹೋದಾಗ ಅಥವಾ ಅಲ್ಲಿ ಒಂದು ನ್ಯಾಷನಲ್ ಟೀಮ್ ಸೆಲೆಕ್ಟ್ ಆಗಬೇಕಾದ್ರೆ ಕಾಂಪಿಟೇಷನ್ಸ್ ತುಂಬಾ ಇದೆ.
1: ಕಾಂಪಿಟೇಷನ್ ಗಳು ತುಂಬಾ ಇದ್ವು ಸರ್. ಯಾಕೆಂತ ಹೇಳಿದ್ರೆ ನಾವೆಲ್ಲ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳೇ ಇರ್ತಿದ್ವಿ, ಮೈಸೂರು ಸ್ಪೋರ್ಟ್ಸ್ ಹಾಸ್ಟೆಲ್ ಇರ್ಬೋದು, ನಾವಿರ್ಬೋದು, ಮತ್ತೆ ಬೆಂಗಳೂರು ಮಕ್ಕಳು ಬರ್ತಾ ಇದ್ರು, ಹಾಸನ್ ಇಂದ ಮಕ್ಕಳು ಬರ್ತಾ ಇದ್ರು, ಬೆಳಗಾಂ ಇಂದ ಮಕ್ಕಳು ಬರ್ತಾ ಇದ್ರು, ಎಲ್ಲ ಕಡೆಯಿಂದನೂ ಮಕ್ಕಳು ಬರ್ತಾ ಇದ್ರು ಸರ್. ಸೆಲೆಕ್ಷನ್ಗೆ ತುಂಬಾ ಕಷ್ಟ ಆಗ್ತಿತ್ತು ಸರ್ ಅವಾಗ.
0: ಈಗ ನೀವು ಹೈಯರ್ ಸ್ಟಡೀಸ್ ಎಲ್ಲಿ ಮಾಡಿದ್ರಿ? ಅಂದ್ರೆ ಹೈಸ್ಕೂಲ್ ಆದ್ಮೇಲೆ PUC ಡಿಗ್ರಿ ಎಲ್ಲ?
1: PUC ನಾನು ಮಾಡಿದ್ದು ಜೂನಿಯರ್ ಕಾಲೇಜ್ ಮಡಿಕೇರಿಲಿ ಸರ್. ಡಿಗ್ರಿ ನಂದು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ ಅಲ್ಲಿ ಮಾಡಿದ್ದು ಸರ್.
0: ಇಲ್ಲೂ ಕೂಡ ಒಳ್ಳೆ ಅವಕಾಶ ಇತ್ತು ಹಾಕಿಗೆ.
1: ಸರ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಜೂನಿಯರ್ ಕಾಲೇಜ್ ಅಲ್ಲಿ ಆಗಿರ್ಬೋದು ಅಥವಾ FMC ಅಲ್ಲಿ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಗಳು ಮಾಡ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳು ಅಂತ ಹೇಳಿದಾಗ ಸರ್ ಆಲ್ಮೋಸ್ಟ್ ಎಲ್ಲ ಕ್ಯಾಂಪ್ ಮತ್ತೆ ಟೂರ್ನಮೆಂಟ್ ಅಂತ ಹೇಳಿದಾಗ ತುಂಬಾ ಕ್ಲಾಸಸ್ ಗಳು ಮಿಸ್ ಆಗ್ತಾ ಇದ್ವು. ಅವಾಗ ನಮಗೆ ಕಾಲೇಜ್ ಕಡೆಯಿಂದನು ತುಂಬಾ ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ತೊಂದರೆಗಳನ್ನು ನಮಗೆ ಕೊಡ್ಲಿಲ್ಲ. ನೋಟ್ಸ್ ಕೊಡುವಂತದಾಗಿರ್ಬೋದು, ಏನೇ ಗೊತ್ತಾಗಿಲ್ಲದಿದ್ರು ತಿಳಿಸಿಕೊಡೋದಾಗಿರ್ಬೋದು, ಎಲ್ಲಾನು ಮಾಡಿ ಕೊಟ್ಟಿದ್ದಾರೆ. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
0: ಈಗ ನೀವು ಹೇಳಿದಾಗೆ ಹಾಕಿಗೆ ಬಂದಾಗ ಹೆಚ್ಚಿನ ಸಮಯ ನಾವು ಗ್ರೌಂಡ್ ಅಲ್ಲೇ ಕಳಿಬೇಕಾಗುತ್ತೆ.

0: ಹೌದು
1: ಹಾಗಾಗಿ
0: ಸರ್,
1: ಕ್ಲಾಸ್ಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಎರಡನ್ನು ಹೇಗೆ
0: ಹೌದು.
1: ಬ್ಯಾಲೆನ್ಸ್ ಮಾಡ್ತಾ ಇದ್ರಿ?
0: ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸರ್, ಯಾಕೆಂತ ಹೇಳಿದ್ರೆ ಹಾಸ್ಟೆಲ್ ಅಂತ ಹೇಳಿದ ಮೇಲೆ ಈ ಕಡೆ ನಮಗೆ ಪರ್ಫಾರ್ಮೆನ್ಸು ಬೇಕು, ಈ ಕಡೆ ಸ್ಟಡೀಸು ಬೇಕು, ಇಲ್ಲದಿದ್ರೆ ಎರಡೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಈ ಕಡೆ ನಾವು ಫೇಲ್ ಆಗಿ ಬಿಟ್ರೆ ನಾವು ನಮ್ಮನ್ನ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಸ್ಕೂಲ್ ಇಂದ ತೆಗ್ದಾಕ್ತಾರೆ. ಈ ಕಡೆ ಪರ್ಫಾರ್ಮೆನ್ಸ್ ನಾವು ಹೋಗಿ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡಿಲ್ಲ ಅಂತ ಹೇಳಿದ್ರು ನಮ್ಮನ್ನ ಸ್ಪೋರ್ಟ್ಸ್ ಸ್ಕೂಲ್ ಇಂದ ತೆಗ್ದಾಕ್ತಾರೆ. ಸೊ ನಾವು ಎರಡೂ ಮೇಲೂ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಸರ್, ನಾವೇ ನಮ್ಮ ಸ್ವಂತ ಇದರಿಂದ ಛಲದಿಂದ ನಾವು ಮಾಡ್ಕೊಂಡು ಹೋಗ್ಬೇಕು
1: ನಿಮ್ಮ ಒಂದು ಎಜುಕೇಶನ್ ಪರ್ಫಾರ್ಮೆನ್ಸ್ ಹೇಗಿತ್ತು?
0: ಸರ್. ನಮ್ದು 10th ಅಲ್ಲೆಲ್ಲ ಅಂತ ಹೇಳಿದಾಗ ನನಗೆ ಹೋಗಿ ಸ್ಪೋರ್ಟ್ಸ್ ಹಾಸ್ಟೆಲ್ಗಳಿಗೆ ಅಡ್ಜಸ್ಟ್ ಆಗೋದೇ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸರ್. ಯಾಕೆ ಹೇಳಿದ್ರೆ ದಿನ 5 o'clock ಎದ್ದೇಳೋದು, ಸ್ಟಡಿ ಹಾಲ್ ಮಾಡೋದು, ಮತ್ತೆ 6:30 ಇಂದ 8 o'clock ತನಕ ಪ್ರಾಕ್ಟೀಸ್ ಮಾಡೋದು, ಆಮೇಲೆ 10 o'clock ಇಂದ 4 o'clock ತನಕ ಕ್ಲಾಸ್ ಅಟೆಂಡ್ ಆಗೋದು, ಮತ್ತೆ 4:30 ಇಂದ 6:30 ತನಕ ಮತ್ತೆ ಪ್ರಾಕ್ಟೀಸ್ ಮಾಡೋದು. ಹಿಂಗೆ ಆಗ್ಬೇಕಾಗುವಾಗ ಸ್ವಲ್ಪ ಹಾಸ್ಟೆಲ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. 10th ತನಕನು ನನಗೆ ಕಷ್ಟ ಆಗಿದೆ. ಅದಾದ ಮೇಲೆ PUC 12th ಆಗ್ಬೇಕಾಗುವಾಗ ಸ್ವಲ್ಪ ಸ್ಟಡೀಸ್ ಅಂದ್ರೆ ನಮಗೂ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಮಾಡ್ಕೊಳ್ಬೇಕು ಅಂತ ಹೇಳೋ ಒಂದು ಮೈಂಡ್ ಮೆಚ್ಯೂರಿಟಿ ಬರಕ್ಕೆ ಸ್ಟಾರ್ಟ್ ಆದ ಮೇಲಿಂದ ಎರಡೂ ಕಡೆನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್.
1: ಈಗ ಸಣ್ಣದಲ್ಲೇ ನಿಮ್ಮನ್ನ ಹಾಸ್ಟೆಲ್ ಹಾಕಿದಾಗ ಮನೇಲಿ ಎಷ್ಟೇ ಸಪೋರ್ಟ್ ಇರ್ಬೋದು ಏನೇ ಇರ್ಬೋದು, ಹಾಸ್ಟೆಲ್ ಹೋದ ತಕ್ಷಣ ಒಂದು ಹೋಮ್ ಸಿಕ್ನೆಸ್ ಇದ್ದೇ ಇರುತ್ತೆ. ಆ ಥರದ
0: ಹಾ
1: ಏನಾದ್ರು ಫೀಲ್
0: ಖಂಡಿತ,
1: ಆಗ್ತಿತ್ತಾ?
0: ಅದೇ ಹೇಳಿದ್ದು ಸರ್, 10th standard ತನಕನು ನನಗೆ ಆ ಹೋಮ್ ಸಿಕ್ನೆಸ್ ಇತ್ತು. ಯಾವಾಗ ನಾನು 10th ಮುಗಿಸಿ ಬಂದು 11th ಇಲ್ಲಿ ಸಾಯಿಗೆ ಬಂದ ಆದ ಮೇಲಿಂದ ನನಗೆ ಹೋಮ್ ಸಿಕ್ಕ ಕಡಿಮೆ ಆಗಿದ್ದು ಸರ್.
1: ಈಗ ನಿಮ್ಮ ಮನೇಲಿ ಹೇಳಿದ್ರೆ ತಂಗಿಯರು ಕೂಡ ಇದ್ದಾರೆ ಅಂತ ಹೇಳಿ,
0: ಹೌದು.
1: ಅವರು ಕೂಡ ಹಾಕಿಯಲ್ಲಿ ತೊಡಗಿಸ್ಕೊತಾರೆ ಹೇಗೆ?
0: ಇಲ್ಲ, ನನ್ನ ಒಂದು ತಂಗಿ ಅವಳು ಅಥ್ಲೆಟಿಕ್ಸ್ ಸರ್, ಅವಳದು ಸ್ಟೇಟ್ ಆಗಿದೆ, ಪ್ಲಸ್ ಅವಳು ಸಮೇತ ಪ್ರೆಸೆಂಟ್ ಆಗಿ ಪಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ, ಅವಳನ್ನು ಆಳ್ವಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ ಸರ್.
1: ಈಗ ನೀವು ಡಿಗ್ರಿನ ಮುಗಿಸಿದ ಮೇಲೆ ನಂತರ ಈ
0: ಹೌದು.
1: ಬಿ ಪಿ ಎಡ್ ಮತ್ತು ಎಂ ಪಿ ಎಡ್ಗೆ ಬರೋದಕ್ಕೆ ಏನು ಪ್ರೇರಣೆ ಆಯಿತು?
0: ಬಿ ಅಂದ್ರೆ
1: ಬಿ ಪಿ ಎಡ್ ಮತ್ತು ಎಂ ಪಿ ಎಡ್ಗೆ ಬರೋದಕ್ಕೆ ಏನು ಕಾರಣ ಅಂತ?
0: ಕಾರಣ ಏನು ಅಂತ ಹೇಳಿದ್ರೆ ಸರ್, ನಾವು ಡಿಗ್ರಿ ತನಕನು ಈ ಕಡೆ ಎಜುಕೇಶನ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡದೆ ಬರೀ ಸ್ಪೋರ್ಟ್ಸ್ ಅಂತ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಸರ್. ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂತ ಕೊಟ್ಟ ಆದ ಮೇಲೆ ನಮಗೆ ಸ್ಪೋರ್ಟ್ಸ್ ಥ್ರೂ ನಮಗೆ ಯಾವುದೇ ರೀತಿಯ ಜಾಬ್ ಅಪಾರ್ಚುನಿಟಿ ಇಲ್ಲದಾದಾಗ ಇನ್ನು ನಾವು ಅದನ್ನೇ ಡಿಸ್ಕಂಟಿನ್ಯೂ ಮಾಡೋದು ಆಗ್ಲಿಲ್ಲ, ಅದರ ಬದಲು ಅದನ್ನೇ ಯೂಟಿಲೈಸ್ ಮಾಡಿಕೊಂಡು ನಾವು ಬಿ ಪಿ ಎಡ್ ಎಂ ಪಿ ಎಡ್ ಓದೋಣ ಅಂತ ಹೇಳಿಬಿಟ್ಟು ಮೈಂಡ್ ಸೆಟ್ ಮಾಡಿರೋದು ಸರ್.
1: ಅದಕ್ಕೆ ಹೇಗೆ ಅವಕಾಶ ಸಿಕ್ತು ಅಂದ್ರೆ ಸ್ಪೋರ್ಟ್ಸ್ ಕೋಟದಲ್ಲೇ ಸೀಟ್ ಸಿಕ್ತಾ ಹೇಗೆ?
0: ಹೌದು ಸರ್, ಯಾಕೆಂತ ಹೇಳಿದ್ರೆ ನಂದು 2020 2007 ನಲ್ಲಿ ನಾನು ಡಿಗ್ರಿ ಪಾಸ್ ಔಟ್ ಆಗಿದ್ದು, ಅದಾದ ಮೇಲೆ ನಾನು ಬಿ ಪಿ ಎಡ್ ಗೆ ಅಂತ ಹೇಳಿ ನಾನು ಆಳ್ವಾಸಿಗೆ ಅಪ್ಲೈ ಮಾಡಿದ್ದು ಸರ್. ಅಂದ್ರೆ ಯೂನಿವರ್ಸಿಟಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡ್ತಿದ್ದೆ, ಆದ್ರೆ ಆ ಇಯರ್ ನಮ್ದು ಅಲ್ಲಿ ಕ್ಲೋಸ್ ಆಗಿತ್ತು, ಹಂಗಾಗಿ ನಾನು ಮಂಗಳೂರು ಆಳ್ವಾಸ್ ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ದು. ಸ್ಟಾರ್ಟಿಂಗ್ ಹೋಗಬೇಕಾಗುವಾಗ ನಾನು ಆಳ್ವಾಸಿಗೆ ಹೋಗಬೇಕಾಗುವಾಗ ಫುಲ್ ಫೀಸ್ ತುಂಬಿಕೊಂಡು ಹೋಗಿದ್ದ ಸ್ಟೂಡೆಂಟ್ ಸರ್. ಅದಾದ ಮೇಲೆ ನನಗೆ ಅವಾಗ ಆಳ್ವಾಸ್ ಅವರು ಹೇಳಿದ್ರು, ಇಲ್ಲ ನೀನು ಒಂದು ಯೂನಿವರ್ಸಿಟಿ ಎಲ್ಲ ಮಾಡಿದ ಮೇಲೆ ನಿನಗೂ ಇದು ಸಿಗುತ್ತೆ, ಅಪರ್ಚುನಿಟಿ ಸಿಗುತ್ತೆ ಅಂತ. ಅದಾದ ಮೇಲೆ ನಾನು ಬಿ ಪಿ ಎಡ್ ಒಂದು ಟೂರ್ನಮೆಂಟ್ ಆಡ್ಗೆ ಬಂದ ಆದ ಮೇಲೆ ನನಗೆ ಆಳ್ವಾಸ್ ಕಂಪ್ಲೀಟ್ ಆಗಿ ಫ್ರೀ ಎಜುಕೇಶನ್ ಅನ್ನು ಕೊಟ್ಟಿದೆ ಸರ್. ಕಂಪ್ಲೀಟ್ ಬಿ ಪಿ ಎಡ್ ಇಂದ ಎಂ ಪಿ ಎಡ್
1: ಅಲ್ಲಿ ಕೂಡ
0: ನಮ್ಮ
1: ಹಾಕಿಲೆ ಮುಂದುವರಿತಾ ಇದ್ರಿ?
0: ಹೌದು, ಅಲ್ಲಿ ನಮ್ಮ ಸಮೇತ ನಾನು ಆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೆ ಸರ್, ಯೂನಿವರ್ಸಿಟಿಗಳು ಪಾರ್ಟಿಸಿಪೇಟ್ ಮಾಡಿದ್ದೆ. ಹಂಗಾಗಿ ಅವರು ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಅವರು ಸಮೇತ ನಮಗೆ ತುಂಬಾ ಎನ್ಕರೇಜ್ ಮಾಡಿದ್ದಾರೆ.
1: ಅಲ್ಲಿ ಬಿ ಪಿ ಎಡ್ ಎಂ ಪಿ ಎಡ್ ಮುಗಿಸಿದ ಮೇಲೆ ಮತ್ತೆ ಅಲ್ಲೇ ಜಾಬ್ ಅವಕಾಶ ಆಯ್ತಾ ಅಥವಾ ಬೇರೆ ಕಡೆ ಹೋದ್ರ?
0: ಇಲ್ಲ ಸರ್, ನಾನು ಜಾಬ್ ಅಪರ್ಚುನಿಟಿ ಅಂತ ಬಂದಾಗ ನಾವು ಸೈನಿಕ್ ಸ್ಕೂಲಿಗೆ ಅಪ್ಲೈ ಮಾಡಿದ್ದೆ, ಹಂಗಾಗಿ ನನಗೆ ಬೆಳಗಾಂ ಅಲ್ಲಿ ಇರುವಂತ ಸೈನಿಕ್ ಸ್ಕೂಲ್ ಅಲ್ಲಿ ಜಾಬ್ ಸಿಕ್ತು, ಹಂಗಾಗಿ ನಾನು ಸೈನಿಕ್ ಸ್ಕೂಲಿಗೆ ಮೂವ್ ಆದೆ ಸರ್.
1: ಅದೇ ಸೈನಿಕ್ ಸ್ಕೂಲ್ ನಮ್ಮ ಕೂಡಿಗೆಲೆ ಕೂಡ ಇದೆ, ಅಲ್ಲೇನಾದ್ರು ಅವಕಾಶ ಆಗಿಲ್ವಾ?
0: ಇಲ್ಲ ಸರ್, ಅಲ್ಲಿಗೆ ನಮಗೆ ಅಪರ್ಚುನಿಟಿ ಸಿಗ್ಲಿಲ್ಲ, ನಮ್ ಬೆಳಗಾಂ ಅಲ್ಲಿ ಇರುವಂತ ಸೈನಿಕ್ ಸ್ಕೂಲಿಗೆ ಅಪರ್ಚುನಿಟಿ ಸಿಕ್ಕಿದ್ರು.
1: ಈಗ ನೀವೊಬ್ಬ ಆಟಗಾರರಾಗಿ ಸೈನಿಕ್ ಸ್ಕೂಲಿಗೆ ಒಬ್ಬ ಟೀಚರ್ ಆಗಿ ಅಪಾಯಿಂಟ್ ಆದ್ಮೇಲೆ ಮತ್ತಷ್ಟು ಆಟಗಾರರನ್ನ ನೀವು ತಯಾರು ಮಾಡ್ಲಿಕ್ಕೆ ಅಂತ ಹೋದ್ರಿ, ಆ ಒಂದು
0: ಹೌದು,
1: ಜರ್ನಿ ಹೇಗಿತ್ತು?
0: ಕಂಪ್ಲೀಟ್ ಚೇಂಜ್ ಸರ್. ನಾವು ಸ್ಟೂಡೆಂಟ್ ಆಗಿದ್ದಾಗನು ಅಥವಾ ನಾವು ಈಗ ಒಂದು ಸ್ಟೂಡೆಂಟ್ ಅನ್ನ ಪ್ರಿಪೇರ್ ಮಾಡೋದು ತುಂಬಾ ಕಂಪ್ಲೀಟ್ ಚೇಂಜ್ ಇದೆ ಸರ್. ಅದರ ಎಕ್ಸ್ಪೀರಿಯನ್ಸೇ ಬೇರೆ ಬೇರೆ. ನಾವು ಫಸ್ಟ್ ಟೈಮ್ ಸೈನಿಕ್ ಸ್ಕೂಲಿಗೆ ಹೋಗ್ಬೇಕಾಗುವಾಗ ಇನ್ನು ನಮ್ಮ ಏನು ಅಂತ ಹೇಳಿದ್ರೆ ಸರ್, ನಮ್ದು ಇನ್ನು ಮೈಂಡ್ ಸೆಟ್ ನಾವು ಇನ್ನು ಸ್ಟೂಡೆಂಟ್ ಆಗಿಯೇ ಇದ್ದೀವಿ ಅಂತ ಹೇಳೋರು ಇದಲ್ಲಿತ್ತು ಸರ್. 1 ಇಯರ್ ಆ ಸೈನಿಕ್ ಸ್ಕೂಲ್ ಅಲ್ಲಿ

0: ಹೋಗಿ ಎಲ್ಲ ವರ್ಕ್ ತಿಳ್ಕೊಂಡು ಹೆಂಗೆ ಪ್ರಿಪೇರ್ ಮಾಡಬೇಕು ಮಕ್ಕಳನ್ನ, ನಮಗೆ ಬಿಪೇಡ್ ಎಂಪೇಡ್ ಅಲ್ಲಿ ಹೇಳ್ಕೊಡ್ತಾರೆ, ಆದ್ರೆ ನಾವು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವಿಸಬೇಕಾಗುವಾಗ ಬೇರೆ ಇರುತ್ತೆ ಸರ್ ಜರ್ನಿ. ಹಂಗಾಗಿ 1 ವರ್ಷ ನಮಗೆ ಟೈಮ್ ತಕೊಂಡಿದೆ ಸರ್ ಅಲ್ಲಿ, ಏನೇನು ವರ್ಕ್ ಇದೆ, ಹೆಂಗೆ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು, ಹೆಂಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಕೊಳ್ಬೇಕು, ಎಲ್ಲ ಕಂಪ್ಲೀಟ್ ಚೇಂಜ್. ಅದಾದ ಮೇಲೆ 1 ಇಯರ್ ನಾವು ಹೋದ ಮೇಲೆ ಮತ್ತೆ ಹಾಕಿ ಟೀಮ್ ನ ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ. ಅದಾದ ಮೇಲೆ 1 ಇಯರ್ ಆದ ಮೇಲೆ ನೆಕ್ಸ್ಟ್ ಇಯರ್ ಇಂದ ನಾವು ಟೂರ್ನಮೆಂಟ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮಕ್ಕಳು IPSC ಟೂರ್ನಮೆಂಟ್ ಹೋಗ್ತಾರೆ, ಅಲ್ಲಿಂದ ಸೆಲೆಕ್ಟ್ ಆದ್ರೆ ಮತ್ತೆ SGFI ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸೈನಿಕ್ ಸ್ಕೂಲ್ ಮಕ್ಕಳು ಕಂಪ್ಲೀಟ್ IPSC ಅಂಡರ್ಲಿ ಬರೋದರಿಂದ ಸರ್ ಅವರಿಗೆ ನ್ಯಾಷನಲ್ಸಿಗೆ ಹೋಗುವಂತ ಅಪರ್ಚುನಿಟಿಗಳು ಜಾಸ್ತಿ. ನಮ್ಮ ಬೇರೆ ನಾವೆಲ್ಲ ಇದ್ದಾಗ ಹೆಂಗೆ ತಾಲೂಕು ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಆಡ್ಕೊಂಡು ಹೋಗ್ಬೇಕಲ್ಲ ಸರ್, ಆ ರೀತಿ ಇದು ಅವರಿಗಿಲ್ಲ. ಅವರಿಗೆ ಎಲ್ಲ ಏನು ಅಂತ ಹೇಳಿದ್ರೆ, ಒಂದು ಸತಿ IPSC ಗೆ ಹೋಗಿ IPSC ಅಲ್ಲಿ ಅವರು ಗೋಲ್ಡ್ ಮೆಡಲ್ ಆಯ್ತು ಅಥವಾ ಸಿಲ್ವರ್ ಮೆಡಲ್ ಆಯ್ತು ಅಂತ ಹೇಳಿದ್ರೆ ಅದರಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಅವರು ಡೈರೆಕ್ಟ್ SGFI ಹೋಗ್ಬಿಡ್ತಾರೆ IPSC ಅಂಡರ್ ಅಂದ. ಅವ್ರಿಗೆ ತುಂಬಾ ಈಸಿ. ಅದು ಒಂದು ಐಡಿಯಾ ನಮಗೆ ಅಲ್ಲಿ ಹೋದ ಮೇಲೆ ಗೊತ್ತಾಗಿ, ಅದಾದ್ಮೇಲೆ ನಾವು ಜಾಸ್ತಿ ಟೀಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರಾಕ್ಟೀಸ್ ಕೊಡೋದು, ಎಕ್ಸ್ಟ್ರಾ ಟೈಮ್ ತಕೊಂಡು ಪ್ರಾಕ್ಟೀಸ್ ಮಾಡಿಸೋದು ಮಕ್ಕಳಿಗೆ, ಟೈಮ್ ತಕೊಳ್ತು. 1 ವರ್ಷ 2 ವರ್ಷ ಟೈಮ್ ತಕೊಂಡಿದೆ ಒಂದು ಟೀಮ್ ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ. ಇವಾಗ ಲಾಸ್ಟ್ ಇಯರ್ ನಮಗೆ ಸಿಲ್ವರ್ ಮೆಡಲ್ ಆಯ್ತು, ನಮ್ದು U17 ಕ್ಯಾಟಗರಿಯಲ್ಲಿ ಸಿಲ್ವರ್ ಮೆಡಲ್ ಆಗಿದೆ ಸರ್.
1: ಅಲ್ಲಿ ಎಷ್ಟು ಜನ ಕೋಚಸ್ ಇದ್ರು ನಿನ್ನ ಸೇರಿಸಿ?
0: ನಾವು ಇದ್ದಿದ್ದು 3 ಜನ ಫಿಸಿಕಲ್ ಎಜುಕೇಶನ್ ಟೀಚರ್ಸ್. ಆಕ್ಚುಲಿ ಇನ್ನೂ ಒಂದು ಮ್ಯಾಮ್ ಹಾಕಿ ಟೀಚರ್ ಇದ್ರು, ಇನ್ನೂ ಒಂದು ಮ್ಯಾಮ್ ಬಾಸ್ಕೆಟ್ ಬಾಲ್ ಕೋಚ್ ಇದ್ರು, ಇನ್ನು ನಾನು ಹಾಕಿ ಇದಾಗಿ ಹೇಳ್ತಿದ್ದೆ ಸರ್.
1: ಈಗ ಕೊಡಗು ನೋಡೋದಾದ್ರೆ, ಕೊಡಗಿನಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಹಾಕಿ ಟಚ್ ಇದ್ದೇ ಇರುತ್ತೆ. ಒಂದು ಫ್ಯಾಮಿಲಿ ಟೂರ್ನಮೆಂಟ್ ಇರ್ಬೋದು ಅಥವಾ ಹೀಗೆಲ್ಲ ನೋಡಿ ಆದ್ರೂ ಒಂದು ಟಚ್ ಇರುತ್ತೆ. ಆ
0: ಹೌದು
1: ಬೆಳಗಾವಿಗೆ ಹೋದಾಗ ಅಲ್ಲಿ ನೀವು ಹಾಕಿ ಕಲ್ಸ್ಕೊಡುವಾಗ ಏನೆಲ್ಲ ಕಷ್ಟಗಳು ಎದುರಿಸ್ತೀರಿ? ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇತ್ತ ಅಥವಾ ಜೀರೋ ಅಂತ ಹೇಳ್ಕೊಡ್ಬೇಕಾಗಿತ್ತ ಹೇಗೆ?
0: ಹೌದು. ಯಾಕೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಎಲ್ಲ ಕೊಡಗಿನಲ್ಲಿ ಮಕ್ಕಳಿಗೆ ಟಚ್ ಇರುತ್ತೆ ಅಂತ ಹೇಳಿ, ಮತ್ತೆ ಬೇಗ ಹೇಳಿಕೊಟ್ರೆ ಅವರಿಗೆ ಕಲ್ತ್ಕೊಳ್ಳುವ ಎಬಿಲಿಟಿ ಸಮೇತ ಜಾಸ್ತಿ ಇರುತ್ತೆ. ಆದ್ರೆ ಬೆಳಗಾವಿಗೆ ಹೋದ ಮೇಲೆ ನಾವು ಏನು ಅಂತ ಹೇಳಿದ್ರೆ, ಅಲ್ಲಿ 6th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೇಕು, 6th ಇಂದ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಹಾಕಿ ಬಗ್ಗೆ ಏನು ಐಡಿಯಾನೇ ಇಲ್ಲ ಸರ್. ಯಾಕಂತ ಹೇಳಿದ್ರೆ, ಇಡೀ ಇದ್ರ ಒಳಗೆ ಹಾಕಿ ಅಂತ ಹೇಳಿದ್ರೆ ಜಾಸ್ತಿ ಕೊಡಗಲ್ಲಷ್ಟೇ ನಾವು ಜಾಸ್ತಿ ಆಡ್ತಾ ಇರ್ತೀವಿ, ಬೇರೆ ಕಡೆ ಅಷ್ಟು ಆಡಲ್ಲ. ಮತ್ತೆ ಇನ್ನು ಏನು ಅಂತ ಹೇಳಿದ್ರೆ, ಇವಾಗ ನಾವು ಖಾಲಿ ಅಲ್ಲಿ ಮಾತ್ರ ಅಲ್ಲ, ಯಾವುದೇ ಸ್ಕೂಲ್ ಅಲ್ಲಿ ಹೋದ್ರು ಸಮೇತ ಯಾರು ಹಾಕಿ ಹೇಳಿ ಕೊಡ್ತಾರಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಸ್ಕೂಲ್ಗಳಲ್ಲಿ ಹಾಕಿನ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಬರೀ ಸ್ಪೋರ್ಟ್ಸ್ ಸ್ಕೂಲ್ಗಳಲ್ಲಿ ಅಂತದಲ್ಲಿ ಮಾತ್ರ ಹಾಕಿನ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಸ್ಕೂಲ್ಗಳಲ್ಲಿ ಎಲ್ಲಾ ಕಡೆನು ಸಮೇತ ಹಾಕಿಗಳನ್ನ ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರು ರಿಸ್ಕ್ ತಗೊಳ್ಳಕ್ಕೆ ಇಷ್ಟ ಪಡೋದಿಲ್ಲ ಸರ್, ಅಂದ್ರೆ ಹಾಕಿ ಸ್ವಲ್ಪ ಡೇಂಜರ್ ಗೇಮ್. ಹಂಗಾಗಿ ಸ್ವಲ್ಪ ಕಷ್ಟ ಸರ್. ಅಲ್ಲಿ ಹೋದ ಮೇಲೆ ಅದೇ ಮಕ್ಕಳು ಚೆನ್ನಾಗಿ ಕಲ್ತ್ಕೊಳ್ತಿದ್ರು, ಆದ್ರೆ ಹೇಳ್ದಲ್ಲ ಸರ್ 1.5 2 ವರ್ಷ ಟೀಮ್ ನ ಫಾರ್ಮ್ ಮಾಡ್ಲಿಕ್ಕೆ ಟೈಮ್ ತಕೊಳ್ತು ಸರ್. ಕರೆಕ್ಟ್ ಟೀಮ್ ಬರ್ಬೇಕು ಅಂದ್ರೆ ಬೇಸಿಕ್ ಅಂದ ಹೇಳಿ ಕೊಡ್ಬೇಕಿತ್ತು. ಪ್ರತಿ ಒಂದು ಸ್ಟಿಕ್ ಹಿಡಿಯೋದರಿಂದ ಹಿಡಿದು ಡ್ರಿಬಲ್ ಮಾಡೋದರಿಂದ ಹಿಡಿದು ಎಲ್ಲನೂ ಸಮೇತ ಬೇಸಿಕ್ ಅಂದ ಹೇಳಿ ಕೊಡ್ಬೇಕಿತ್ತು.
1: ಅಂತೂ ಕಡೆಯಲ್ಲಿ ಒಂದು ಸಿಲ್ವರ್ ಮೆಡಲ್ ಸಾಧನೆ ಆಗಿದೆ ಅಲ್ಲಿ.
0: ಹೌದು, ಸಿಲ್ವರ್ ಮೆಡಲ್ ಆಗಿದೆ. 7 ಜನ ಮಕ್ಕಳು SGFI ಪಾರ್ಟಿಸಿಪೇಟ್ ಮಾಡಿದ್ದಾರೆ.
1: ಆ ಒಂದು ಸಂದರ್ಭ ನೋಡಿದಾಗ ತುಂಬಾ ಸಂತೋಷ ಅನ್ಸುತ್ತೆ, ನಮ್ಮ ಮಕ್ಕಳು ಆ ಒಂದು ಮಟ್ಟಕ್ಕೆ ಹೋದಾಗ.
0: ಹೌದು ಸರ್.
1: ಈಗ ನೀವು ಆಡ್ತಿರುವಂತ ಸಂದರ್ಭದಲ್ಲಿ ಯಾವ ಪೊಸಿಷನ್ ಗೆ ನೀವು ಆಡ್ತಾ ಇದ್ರಿ?
0: ನಾನು ರೈಟಿನ ಆಡ್ತಾ ಇದ್ದೆ ಸರ್, ಫಾರ್ವರ್ಡ್
1: ಅಂದ್ರೆ ಗೋಲ್ ಸ್ಕೋರ್ ತುಂಬಾ ಮಾಡಿದಿರಿ.
0: ಸರ್ ಮಾಡ್ತಾ ಇದ್ವಿ ಸರ್. ಫಾರ್ವರ್ಡ್ ಕೆಲ್ಸನೇ ಗೋಲ್ ಸ್ಕೋರ್ ಮಾಡೋದಲ್ಲ ಸರ್, ಮಾಡ್ತಾ ಇದ್ವಿ.
1: ಹೌದು ಅಂದ್ರೆ
0: ಅವಾಗ ಟೀಮ್ ತುಂಬಾ ಚೆನ್ನಾಗಿತ್ತು ಸರ್, ಒಂದು ಕೋಆರ್ಡಿನೇಷನ್ ಇದ್ದಿರ್ಬೋದು, ಒಂದು ಫಿಟ್ನೆಸ್ ಇದ್ದಿರ್ಬೋದು, ಅಂದ್ರೆ ಎಲ್ಲ ಪ್ರತಿ ಒಂದು ಕೋಚಸ್ ಹೇಳಿಕೊಡೋದಿರ್ಬೋದು ಅಥವಾ ಇಡೀ ಟೀಮ್ದು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು ಸರ್ ಅವಾಗ.
1: ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಆ ಒಂದು ಟೈಮಿನ ದಿನಚರಿ ಹೇಗಿತ್ತು? ಅಂದ್ರೆ ಎಷ್ಟು ಗಂಟೆಗೆ ಎದ್ದು ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀರಿ? ಎಷ್ಟು ಗಂಟೆ ಫೀಲ್ಡ್ ಇರ್ತಾ ಇದ್ರಿ?
0: ಯಾವತ್ತು ಸರ್? 5:15 DYSS ಅಲ್ಲಿ ಇದ್ದಾಗ ಕಂಪ್ಲೀಟ್ ಚೇಂಜ್ ಇತ್ತು ಸರ್ ರುಟೀನ್. ಅಂದ್ರೆ ಮಾರ್ನಿಂಗ್ 5 o'clock ಹೇಳೋದು, ಮತ್ತೆ ಸ್ಟಡಿ ಅವರ್ ಕೂರ್ಬೇಕಿತ್ತು. ಅದಾದ ಮೇಲೆ 6:30 ಇಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ವಿ, 8:15 ತನಕನು ಪ್ರಾಕ್ಟೀಸ್ ಮಾಡ್ತಿರ್ತಿದ್ವಿ. ಅದಾದ ಮೇಲೆ ಬರೋದು, ಫ್ರೆಶ್ ಅಪ್ ಆಗೋದು, ಬ್ರೇಕ್ಫಾಸ್ಟ್ ಮಾಡೋದು, ಮತ್ತೆ ಸ್ಕೂಲಿಗೆ ಹೋಗಿ ಅಟೆಂಡ್ ಆಗ್ಬೇಕಿತ್ತು 10 o'clock ಅಂದ ಟಿಲ್ 4 o'clock ತನಕನು ಕ್ಲಾಸಸ್ ಇರ್ತಿದ್ವಿ ಸರ್. ಅದ

ಆದ ಮೇಲೆ ಮತ್ತೆ ಅಗೇನ್ 4:30 ಇಂದ 6:30 ತನಕ ಪ್ರಾಕ್ಟೀಸ್ ಇರ್ತಿತ್ತು. ಇದು ಡಿವೈಎಸ್ಎಸ್ ಪೊನ್ನಂಬೆಟ್ಟಲ್ಲಿ ಇದ್ದಂತ ಶೆಡ್ಯೂಲ್ ಸರ್. ಅದಾದ ಮೇಲೆ ಸಾಯಿ ಹಾಸ್ಟೆಲಿಗೆ ಬಂದ ಮೇಲೆ 5:15 ಎದ್ದೇಳುವಂಥದ್ದು, 6 o'clock ಇಂದ ಪ್ರಾಕ್ಟೀಸ್. ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ 8:30 ತನಕ, 8:40, 45 ತನಕ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್.

0: ಹಾಯ್ ಹಾಸ್ಟೆಲಿಗೆ ಬಂದ ಮೇಲೆ 5:15ಗೆ ಎದ್ದೇಳುವಂಥದ್ದು, 6 o'clock ಇಂದ ಪ್ರಾಕ್ಟೀಸ್, ಅಲ್ಲಿಯೇ ಹೆಂಗೆ ಅಂತ ಹೇಳಿದ್ರೆ 8:30 ತನಕ, 8:40, 8:45 ತನಕನು ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್. ಈಗ ಒಂದು ಡಿಗ್ರಿಗೆ ಬಂದ ಮೇಲೆ ಅಂತೂ 9 o'clock ತನಕನು ಗ್ರೌಂಡ್ ಅಲ್ಲಿ ಇರ್ತಿದ್ವಿ. ಅದಾದ್ಮೇಲೆ ಬಂದು ಮತ್ತೆ ಫ್ರೆಶ್ ಅಪ್ ಹಾಕೊಂಡು ಕಾಲೇಜಿಗೆ ಹೋಗ್ತಿದ್ವಿ ಸರ್. ಮತ್ತೆ ಎಗೇನ್ ಉಪವಾಸ 4:30 ಇಂದ ಪ್ರಾಕ್ಟೀಸ್ ಸ್ಟಾರ್ಟ್, 7:30 ತನಕನು ಗ್ರೌಂಡ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಸರ್ ನಾವು.
1: ಈಗ ನೀವು ಕೋಚಿಂಗ್ ಹೋದ ಮೇಲೆ ಅಂದ್ರೆ ಬೆಳಗಾವಿಗೆ ಹೋದ ಮೇಲೆ ಅಲ್ಲಿನೂ ಇದೇ ರೀತಿ ಕಂಟಿನ್ಯೂ ಆಗ್ತಿತ್ತಾ ಅಥವಾ ಅಲ್ಲಿನೂ ಪುನಃ ಏನಾದ್ರು ಚೇಂಜಸ್ ಆಯ್ತಾ?
0: ಇಲ್ಲ ಸರ್, ಅಲ್ಲಿನೂ ಏನು ಅಂತ ಹೇಳಿದ್ರೆ ಸ್ವಲ್ಪ ಸೇಮ್ ರುಟೀನೇ ಸರ್. ಆದ್ರೆ ಟೈಮ್ ಡ್ಯೂರೇಷನ್ ಇಷ್ಟು ಕೊಡೋದಿಲ್ಲ ಸರ್. ಅಂದ್ರೆ ಅಲ್ಲಿ ಏನು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಜೊತೆ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಸರ್. ಹಂಗಾಗಿ ನಮಗೆ ಸ್ಪೋರ್ಟ್ಸ್ ಶೆಡ್ಯೂಲ್ ಏನು ಅಂತಂದ್ರೆ ಅಲ್ಲಿನೂ ಅಷ್ಟೇ 5:45ಗೆ ಮಕ್ಕಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಗ್ತಿದ್ರು ಸರ್. ಟಿಲ್ 7 o'clock, 7 o'clock ತನಕ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳನ್ನ ಬಿಡ್ತಾ ಇದ್ವಿ. ಅದಾದ ಮೇಲೆ ವಾಪಸ್ 3:45 ಇಂದ 5:30 ತನಕ ಪ್ರಾಕ್ಟೀಸ್ ತೆಗಿತಿದ್ವಿ ಸರ್ ಈವ್ನಿಂಗ್.
1: ಈಗ ಮೊದಲಿಗೆ ನೀವು ಕೂಡ ಆಡ್ತಾ ಇದ್ರಿ, ಒಂದು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರಿ, ಒಬ್ಬ ಕೋಚ್
0: ಹೌದು
1: ಆದ ಮೇಲೆ ಅಲ್ಲಿ ಕೂಡ ನಿಮಗೆ ಫಿಟ್ನೆಸ್ ಬೇಕಾಗುತ್ತೆ. ಈ ಮಕ್ಕಳನ್ನ ಆಡಿಸ್ತಾ ಆಡಿಸ್ತಾ ನೀವು ಹೇಗೆ ನಿಮ್ಮ ಫಿಟ್ನೆಸ್ ನ ಮೇಂಟೈನ್ ಮಾಡ್ತಾ ಇದ್ರಿ?
0: ಮಕ್ಕಳನ್ನ ಜಾಸ್ತಿ ಇಂಪಾರ್ಟೆನ್ಸ್ ಮಕ್ಕಳಿಗೆ ಕೊಡೋದು ಸರ್. ಯಾಕೆಂತ ಹೇಳಿದ್ರೆ ಇವಾಗ ಅವರಿಗೆ ಯಾವಾಗ ನಾವು ಹೇಳಿಕೊಡ್ಕೊಂಡು ಇರ್ತೀವಿ ಅವಾಗ ನಮಗೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ ಸರ್. ಯಾಕಂದ್ರೆ ಒಬ್ರೊಬ್ರ ಸ್ಕಿಲ್ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ಏನ್ ಫಾಲ್ಟ್ ಮಾಡ್ತಾ ಇದಾರೆ ನಾವು ಸಮೇತ ನಿತ್ಯ ಅಬ್ಸರ್ವ್ ಮಾಡ್ಬೇಕಾಗ್ತಾ ಇರುವಂತ ಸಿಚುವೇಶನ್ ಇರುತ್ತೆ ಸರ್. ಆದ್ರೂ ಮಕ್ಕಳನ್ನೆಲ್ಲ ಪ್ರಾಕ್ಟೀಸ್ ಆದ ಮೇಲೆ ನಮ್ಮ ಫಿಟ್ನೆಸ್ ಅನ್ನ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಕ್ಕೆ ಅವರ ಪ್ರಾಕ್ಟೀಸ್ ಎಲ್ಲ ಆದ ಮೇಲೆ ಸರ್ ನಾವು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ತಿದ್ವಿ ಸರ್.
1: ನಂತರ ಈಗ ಈ ತರ ಒಂದು ಕಾಲೇಜ್ ಮುಗಿಸಿ ಕೆಲಸಕ್ಕೆ ಸೇರಿದ್ರಿ, ನಂತರ ಒಂದು ಮದುವೆಯ ಸಂದರ್ಭ ಬಂತು, ಆಗ ಹೇಗಿತ್ತು ಒಂದು ಸಿಚುವೇಶನ್?
0: ಮದುವೆ ಸಂದರ್ಭ ಬಂದಾಗನು ಸರ್ ನಾನು ಎಲ್ಲಿ ಸೈನಿಕ್ ಸ್ಕೂಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಾರ್ಮಲ್ ಆಗಿ ಹೆಂಗೆ ಅದೆಲ್ಲ ಪಾರ್ಟ್ ಆಫ್ ದ ಲೈಫ್ ಸರ್. ಗರ್ಲ್ಸ್ ಅಂತ ಹೇಳಿದ್ಮೇಲೆ ಪಾರ್ಟ್ ಆಫ್ ದ ಲೈಫ್. ಒಂದು ಮ್ಯಾರೇಜ್ ಆಯ್ತು, ಮ್ಯಾರೇಜ್ ಆದ ಮೇಲೂ ಸಮೇತ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಸಮೇತ ತುಂಬಾ ಸಪೋರ್ಟ್ ಮಾಡಿದ್ರು. ಮಾಡಿ ನನ್ನ ಮ್ಯಾರೇಜ್ ಆದ ಮೇಲೂ ಸಮೇತ ನಾನು ಸೈನಿಕ್ ಸ್ಕೂಲ್ ಅಲ್ಲಿ ಹೋಗಿ ವರ್ಕ್ ಮಾಡಿದ್ದೀನಿ ಸರ್. ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದೆ ಸರ್.
1: ಎಲ್ಲಿಗೆ ಮ್ಯಾರೇಜ್ ಆಗಿದ್ದು?
0: ನಾನು ಮರಂದೋಡ ಬಾರಿಕೆ ಫ್ಯಾಮಿಲಿಗೆ ಮ್ಯಾರೇಜ್ ಆಗಿದೆ ಸರ್.
1: ಈಗ ಮರಗೋಡಿನಿಂದ ನೀವು ಈ ಕಡೆ ಬಾರಿಕೆ ಅಥವಾ ಮರಂದೋಡಕ್ಕೆ ಬಂದಾಗ ಅದು ಕೂಡ ಇನ್ನು ಸ್ವಲ್ಪ ನಿಮಗೆ ಇನ್ನು ಗ್ರಾಮೀಣ ಪ್ರದೇಶ ಅಂದ್ರೆ ನಿಮ್ಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ವಿಷಯ ಇರ್ಬೋದು, ಸ್ವಲ್ಪ ಹಿಂದೆ ಉಳಿದಂತಹ ಪ್ರದೇಶ ಅಂತ ಹೇಳ್ಬಹುದು. ಅಲ್ಲಿ ಇದ್ಕೊಂಡಾಗ ಈ ಒಂದು ಹೇಗಿತ್ತು ಅಂದ್ರೆ ಹೋಗಿ ಬರೋದಕ್ಕೆ ವ್ಯವಸ್ಥೆಗಳು ಅಥವಾ ಟೂರ್ನಮೆಂಟ್ ಗಳಿಗೆಲ್ಲ ಹೋಗ್ಬೇಕು ಅಂತ ಆಗಿದ್ದಾಗ?
0: ಇಲ್ಲಿದ್ದ ಮೇಲೆ ಸರ್ ನಾವು ಕಂಪ್ಲೀಟ್ ನಾನು ಬೆಳಗಾವಿಗೆ ಹೋಗಿ ಅಂದ್ರೆ ಇಲ್ಲಿ ಮ್ಯಾರೇಜ್ ಆಗಿ ಬಂದ ಮೇಲೆ ಸ್ವಲ್ಪ ಟೈಮ್ ಅಷ್ಟೇ ನಾನು ಇಲ್ಲಿದ್ದೆ ಸರ್. ಅದಾದ ಮೇಲೆ ಕಂಪ್ಲೀಟ್ ಬೆಳಗಾಮಲ್ಲೇ ನಾನು ಜಾಸ್ತಿ ಇದ್ದಿದ್ದು. ಹೋಗಿ ಬರ್ಲಿಕ್ಕೆಲ್ಲ ಏನು ತೊಂದರೆ ಆಗ್ತಿದ್ದಿಲ್ಲ ಸರ್.
1: ನಂತರ ದಿನಗಳಲ್ಲಿ ಅದಕ್ಕೊಂದು ಬ್ರೇಕ್ ಅನ್ನ ಕೊಟ್ರಿ, ಅಂದ್ರೆ ಈಗ ಬೆಳಗಾವಿನಿಂದ ನೀವು ಬಿಟ್ಟು ಬಂದ್ರಿ, ಅದಕ್ಕೇನು ಕಾರಣ?
0: ಹೌದು, ಕಾರಣ ಏನು ಅಂತ ಹೇಳಿದ್ರೆ ಸರ್ ನಾನು ಸಮೇತ ಸ್ವಲ್ಪ ಚೇಂಜಸ್ ಬೇಕು ಸರ್. ಯಾಕೆಂತ ಹೇಳಿದ್ರೆ ಅದು ಕಂಪ್ಲೀಟ್ ರೆಸಿಡೆನ್ಶಿಯಲ್ ಸ್ಕೂಲ್ ಇತ್ತು. ಮ್ಯಾರೇಜ್ ಆಗೋದಕ್ಕಿಂತ ಮ್ಯಾರೇಜ್ ಆಗಿ ಬ್ಯಾಚುಲರ್ ಇದ್ದಾಗ ಲೈಫ್ ಬೇರೆ ಆಗುತ್ತೆ, ಮ್ಯಾರೇಜ್ ಆದ ಮೇಲೆ ಬೇರೆ ಆಗುತ್ತೆ ಸರ್. ಅಂದ್ರೆ ನಾವು ಅಲ್ಲಿ ಬೆಳಗಾಮಲ್ಲಿ ಇದ್ದಾಗ ಸ್ವಲ್ಪ ನಮಗೆ ರಜದ ಪ್ರಾಬ್ಲಮ್ ಮತ್ತೆ ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಯ್ತು ಸರ್. ಸೊ ಎಲ್ಲದಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಇದಾಗುತ್ತೆ. ಬಟ್ ಇವಾಗ್ಲೂ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್ ಜಾಬ್ ಅನ್ನ.
1: ಅಂದ್ರೆ ಈಗ ಸ್ಪೋರ್ಟ್ಸ್ ಕೋಟ ಮೇಲೆ ಯಾವ್ದಾದ್ರು ಕಂಪನಿ ಅಥವಾ ಬ್ಯಾಂಕ್ ಸೆಕ್ಟರ್ ಇದೆ, ರೈಲ್ವೇಸ್ ಈ ತರದಲ್ಲಿ ನೋಡ್ತಾ ಇದ್ರೆ ಅಥವಾ ಟೀಚಿಂಗ್ ಫೀಲ್ಡ್ ಗೆ ನೋಡ್ತಾ ಇದ್ರೆ ಹೇಗೆ?
0: ಇಲ್ಲ, ಟೀಚಿಂಗ್ ಫೀಲ್ಡ್ ಗೆ ನೋಡ್ತಾ ಇರೋದು ಸರ್.
1: ಅಂದ್ರೆ ಕೊಡಗಿನಲ್ಲ ಅಥವಾ ಹೇಗೆ?
0: ಇಲ್ಲ ಸರ್, ಬೆಂಗಳೂರಲ್ಲಿ ಆಲ್ರೆಡಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್. ಒಂದು ಆಗಿದೆ, ಒಂದು 3 ರೌಂಡ್. ನಾನು ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ದೀನಿ ಸರ್.
1: ಸದ್ಯದಲ್ಲೇ ಮತ್ತೆ ಬೆಂಗಳೂರಲ್ಲಿ ನಿಮ್ಮ ಈ ಒಂದು ಕೋಚಿಂಗ್ ಜರ್ನಿ ಮುಂದುವರಿಸ್ತೀರಿ.
0: ಹೌದು ಸರ್.
1: ಈಗ ನೀವು ಹೇಳದಾಗೆ ಆರಂಭದಲ್ಲಿ ಹೇಳಿದ್ರಿ, ನಾರ್ತ್ ಕಡೆಯಲ್ಲಿ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾರೆ ಈ ತರ ಹಾಕಿಗೆ, ಮತ್ತೆ ಅಲ್ಲಿ ಅಷ್ಟೇ ಅವರೊಂದು ಫಿಟ್ನೆಸ್ ಇರುತ್ತೆ ಅಂತ ಹೇಳಿ. ನಮ್ಮ ಈ
0: ಹೌದು,
1: ಕಡೆಗೆ ಬಂದಾಗ ಏನ್ ಸಮಸ್ಯೆ ಅಂದ್ರೆ ಇವಾಗಿನ ಒಂದು ಯಂಗ್ಸ್ಟರ್ಸ್ ಇರ್ಬೋದು, ಬಹಳಷ್ಟು ಜನ ಸಾಧನೆ ಮಾಡ್ತಾ ಇದಾರೆ, ಮುಂದೆ ಮುಂದೆ ಬರ್ತಾ ಇದಾರೆ, ಅವ್ರಿಗೆ ಏನ್
0: ಹೌದು
1: ಕಿವಿ ಮಾತು ಹೇಳಕ್ ಬರ್ತದೆ ಅಂದ್ರೆ ಯಾವ ರೀತಿ ಅವರು ವರ್ಕ್ಔಟ್ ಮಾಡಿ ಸಾಧನೆ ಮಾಡಿ ಒಂದು ನ್ಯಾಷನಲ್ ಟೀಮ್ ಗೆ ಸೆಲೆಕ್ಟ್ ಆಗಬಹುದು ಅಂತ?
0: ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗೋದು ಅಂತ ಹೇಳಿದ್ರೆ ಸರ್, ಇವಾಗ ಅದೇ ಎಲ್ಲ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಹೇಳಿದ ಮೇಲೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್, ಫಿಟ್ನೆಸ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು, ಪರ್ಫಾರ್ಮೆನ್ಸ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಎಷ್ಟು ಸ್ಪೋರ್ಟ್ಸ್ ಇಂಪಾರ್ಟೆಂಟೋ ಅಷ್ಟೇ ನಮಗೆ ಎಜುಕೇಶನ್

0: ಸಮೇತ ಇಂಪಾರ್ಟೆಂಟ್ ಆಗಿರುತ್ತೆ ಸರ್.
1: ಹ್ಮ್
0: ಸ್ಪೋರ್ಟ್ಸ್ ಆಟೋಮೆಟಿಕ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಸ್ಪೋರ್ಟ್ಸ್ ಸ್ಕೂಲ್ಗಳಿಗೆ ಹೋದ ಮೇಲೆ ಕಂಪ್ಲೀಟ್ ಫಸ್ಟ್ ನಾವು ಫೋಕಸ್ ಮಾಡದೆ ನಮ್ದು ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ಗೋಸ್ಕರನೇ ಫಸ್ಟ್ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ನಾವು ಆಟೋಮೆಟಿಕ್ ಆಗಿ ಸ್ಪೋರ್ಟ್ಸ್ ಒಳಗೆ ನಮಗೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಆದ್ರೆ ನಾನು ಎಲ್ಲ ಈಗದ ಯಂಗ್ಸ್ಟರ್ ಮಕ್ಳಿಗೆ ಏನ್ ಹೇಳೋದು ಅಂತ ಹೇಳಿದ್ರೆ, ಇನ್ನೂ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಇವಾಗ ನಾವು ಸ್ಟಡಿ ಮಾಡ್ತಾ ಇದ್ದಾಗ ನಮಗೆ ಜಾಬ್ ಅಪರ್ಚುನಿಟಿಗಳು ತುಂಬಾ ಕಡಿಮೆ ಇದ್ವು ಸರ್. ಯಾವುದು ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಅಷ್ಟು ಓಪನ್ ಆಗಿದ್ದಿಲ್ಲ ಜಾಬ್, ಬರೀ ರೈಲ್ವೇಸ್ ಒಂದು ಬಿಟ್ಟು. ಬಟ್ ಈಗಿನ ಮಕ್ಕಳಿಗೆ ತುಂಬಾ ಜಾಬ್ ಅಪರ್ಚುನಿಟಿಗಳು ಓಪನ್ ಆಗಿದೆ. ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು, ಈಗ ರೈಲ್ವೇಸ್ ಅಲ್ಲಿ ಇರ್ಬೋದು, ಬ್ಯಾಂಕ್, ಇಂಥ ಇದರ ಒಳಗೆ ನಮ್ ಜಾಬ್ ಅಪರ್ಚುನಿಟಿ ಓಪನ್ ಆಗಿದೆ. ಅದರಿಂದ ಇವಾಗ ಸ್ಪೋರ್ಟ್ಸ್ ಅನ್ನ ಯೂಟಿಲೈಸ್ ಮಾಡ್ಕೊಳ್ಬಹುದು ಸರ್ ಈಗದ ಯಂಗ್ಸ್ಟರ್ಗಳು.
1: ನೀವ್ ಹೇಳಿದಾಗ ಈಗ ಅವಕಾಶಗಳು ಜಾಸ್ತಿ ಇದೆ, ಮತ್ತೆ ಮೊದಲಿದ್ದಾಗೆ ಸ್ಕೂಲ್ ಗೇಮ್ಸ್ ಆಗಿರ್ಬೋದು, ಈ ತರದೆಲ್ಲ ಒಂದು ಸಣ್ಣ ವಯಸ್ಸಿನಿಂದಲೇ ಅವ್ರನ್ನ ಟ್ಯಾಲೆಂಟ್ ನ ಗುರುತಿಸೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ನೀವ್ ಹೇಳಿದಾಗೆ ಈಗಿನ ಒಂದು ಸ್ಪೋರ್ಟ್ಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ ಅವರಿಗೆ ಅವಕಾಶಗಳು ಹೆಚ್ಚಾಗಿದೆ.
0: ಹೌದು
1: ಮತ್ತೆ ಸರ್ಕಾರದ ವತಿಯಿಂದ ಕೂಡ ಈಗ ಸ್ಕೂಲ್ ಗೇಮ್ಸ್ ಆಗಿರ್ಬೋದು ಈ ತರ ಅಂದ್ರೆ ಸಣ್ಣ ವಯಸ್ಸಿನಲ್ಲೇನೆ ಅವರ ಟ್ಯಾಲೆಂಟ್ ನ ಗುರುತಿಸೋದಕ್ಕೆ ಬಹಳಷ್ಟು ಟೂರ್ನಮೆಂಟ್ಸ್ ಗಳನ್ನ ಆಯೋಜನೆ ಮಾಡ್ತಾ ಇದೆ.
0: ಹೌದು
1: ನೀವು ಇದ್ದ ಟೈಮ್ಗೂ ಈಗಿದ್ದ ಟೈಮ್ಗೂ ಏನೆಲ್ಲ ಬದಲಾವಣೆಗಳಿದೆ, ಅಂದ್ರೆ ಒಂದು ಇತರ ಸೆಲೆಕ್ಷನ್ಸ್ ಇರ್ಬೋದು ಅಥವಾ ಒಂದು ಟೂರ್ನಮೆಂಟ್ಸ್ ಇರ್ಬೋದು ಹೀಗೆ?
0: ತುಂಬಾ ಬದಲಾವಣೆ ಇದೆ ಸರ್. ಮೊದಲು ನಾವು ಕಲಿಬೇಕಾಗುವಾಗ ಸಾಯಿ ಹಾಸ್ಟೆಲ್ ಮಕ್ಕಳು ಅಂತ ಹೇಳಿದಾಗ ಇಲ್ಲೇ ಹಾಸನ ಮಕ್ಕಳು ಮತ್ತೆ ಕೊಡಗಿನ ಮಕ್ಕಳು, ಬೆಳಗಾವಿ ಮಕ್ಕಳು ಅಂತ ಹೇಳಿ ಸ್ವಲ್ಪ ಜನ ಇರ್ತಾ ಇದ್ರು. ಬಟ್ ಇವಾಗ ಸಾಯಿ ಹಾಸ್ಟೆಲ್ ಅಂತ ಹೇಳಿದಾಗ ಎಲ್ಲ ಓವರ್ ಇಂಡಿಯಾದಿಂದ ಬಂದು ಕಂಬೈನ್ಡ್ ಆಗಿದ್ದಾರೆ. ಹಂಗ ಇರಬೇಕಾಗುವಾಗ ಕಾಂಪಿಟೇಷನ್ ಲೆವೆಲ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸರ್. ಈಗ ತುಂಬಾ ಬದಲಾವಣೆ ಆಗಿದೆ.
1: ಈಗ ನೀವು ನ್ಯಾಷನಲ್ಸ್ ಎಲ್ಲ ಹೋಗ್ತಿದ್ದಾಗ ಅಂದ್ರೆ ನೀವು ಇದ್ದಂತ ಸ್ಕೂಲ್ ಇರ್ಬೋದು ಅಥವಾ ಅಲ್ಲಿಂದ ಸಪೋರ್ಟ್ ಸಿಕ್ತಿತ್ತು ಅಥವಾ ಪೇರೆಂಟ್ಸ್ ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ರಾ?
0: ಸ್ಕೂಲ್ ಪೇರೆಂಟ್ಸ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಸರ್. ಸ್ಕೂಲ್ ಅನ್ನು ತುಂಬಾ ಸಪೋರ್ಟ್ ಮಾಡಿ ಕೊಡ್ತಾ ಇದ್ರು ಸರ್. ಯಾಕೆಂತ ಹೇಳಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿರ್ಬೋದು, ನಾವು ತುಂಬಾ ಟೈಮ್ ನಾವು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಸರ್. ಕಾಲೇಜ್ಗಳಿಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ 1 ಇಯರ್ಗೆ ಅಟ್ಲೀಸ್ಟ್ ನಾವು ಮೂರು ಟೂರ್ನಮೆಂಟ್ಗಳನ್ನಾದ್ರೂ ಆಟ ಆಡ್ತಿದ್ವಿ. ಮೂರು ಟೂರ್ನಮೆಂಟ್ ಅಂತ ಹೇಳಿದಾಗ ಕ್ಯಾಂಪ್ ಮತ್ತೆ ಟೂರ್ನಮೆಂಟ್ಗೆ ಹೋಗಿ ಬರೋದು ಅಂತ ಹೇಳಿದಾಗ ತುಂಬಾ ಗ್ಯಾಪ್ ಆಗ್ತಿತ್ತು. ಒಂದು ನ್ಯಾಷನಲ್ಸ್ ಮುಗಿಸಿ ಬರೋದು ಅಷ್ಟೊತ್ತಿಗೆ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಟೈಮ್ ಕ್ಲಾಸಿಗೆ ಹೋಗೋದು, ಮತ್ತೆ ಇನ್ನೂ ಒಂದು ಸತಿ ಯೂನಿವರ್ಸಿಟಿ ಪ್ರಾಕ್ಟೀಸ್ ಮತ್ತೆ ಕ್ಯಾಂಪಿಗೆ ಹೋಗ್ಬಿಡ್ತಿದ್ವಿ. ಹಂಗಾಗಿ ನಮಗೆ ತುಂಬಾ ಮಧ್ಯದಲ್ಲಿ ಏನು ಅಂತ ಹೇಳಿದ್ರೆ ತಕ್ಕಾದಂಗ ಆಗ್ಬಿಡ್ತಿದ್ವಿ. ಯಾವ ಕೋಶನ್ಸ್ ಏನ್ ಕವರ್ ಆಗ್ತಿತ್ತು ಅಥವಾ ನಮ್ ಕೈಲಿ ಏನ್ ನೋಟ್ಸ್ ಇಲ್ಲ, ಈ ತರದೆಲ್ಲ ನಮಗೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅವಾಗ ಟೀಚರ್ಸ್ ಗಳು ನಮಗೆ ನಮ್ ಜೊತೆ ಇದ್ದ ಫ್ರೆಂಡ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್.
1: ಈಗ ನೀವು ಅವಾಗಲೇ ಹೇಳಿದಾಗೆ ಹಾಕಿ ಅಂತ ಬಂದಾಗ ಸ್ವಲ್ಪ ಇಂಜುರಿ ಕನ್ಸರ್ನ್ ಜಾಸ್ತಿ ಇರುತ್ತೆ,
0: ಹೌದು
1: ಈ ತರ ಒಂದು ಸಂದರ್ಭದಲ್ಲಿ ಎದುರಿಸಿದ್ರ ಅಥವಾ ಅದರಿಂದ ಹೇಗೆ ರಿಕವರಿ ಆಗ್ತಾ ಇದ್ರಿ?
0: ಹೌದು ಇಂಜುರಿ ಅಂತ ಬಂದಾಗ ಸರ್, ಇವಾಗ ಹಾಕಿ ಡೇಂಜರ್ ಗೇಮ್ ಸರ್. ಈಗ ನನಗೇನೆ ಎಷ್ಟೋ ಸತಿಗೆ ನೀ ಇಂಜುರಿ ಆಗಿದೆ, ಸ್ಟಿಚ್ ಆಗಿದೆ, ಎಲ್ಲಾನು ಆಗಿದೆ ಸರ್. ಬಟ್ ಅದನ್ನೆಲ್ಲ ಏನು ಅಂತ ಹೇಳಿದ್ರೆ ಆ ಇಂಜುರಿ ಆಗಿದೆ ಅಂತ ಹೇಳಿಬಿಟ್ಟು ನಾವು ಹಿಂದೆ ಮತ್ತೆ ಕೂಡ್ಲಿಕ್ಕೆ ಆಗೋದಿಲ್ಲ ಸರ್. ನಾವು ಇನ್ನೂ ಚಾಲೆಂಜ್ ಆಗಿ ತಗೊಂಡು ನಾವು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಸರ್.
1: ಈಗ ನೀವು ಒಂದು ಮರಗೋಡಂತ ಒಂದು ಹಳ್ಳಿಯಿಂದ ಬಂದು ಈ ತರ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋದಾಗ ಒಂದು ಫ್ಯಾಮಿಲಿಯಲ್ಲೇ ಒಂದು ನಿಮ್ಮನ್ನ ಗುರುತಿಸ್ತಾರೆ, ಓಕೆ ಅವ್ರು ನ್ಯಾಷನಲ್ಸ್ ಆಡಿದ್ದಾರೆ ಒಳ್ಳೆ ಪ್ಲೇಯರ್ ಅಂತ ಹೇಳ್ಕೊಂಡಾಗ ಆ
0: ಹೌದು
1: ತರ ಒಂದು
0: ಸರ್,
1: ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇತ್ತು?
0: ತುಂಬಾ ಖುಷಿ ಆಗ್ತಿತ್ತು ಸರ್. ನಮ್ದು ಫ್ಯಾಮಿಲಿ ಸಮೇತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಕೊಂಪ್ಲಿ ಮನೆ ಫ್ಯಾಮಿಲಿ ಎಲ್ಲರೂ ರೆಕಾಗ್ನೈಸ್ ಮಾಡ್ತಾ ಇದ್ರು, ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಸರ್ ಫ್ಯಾಮಿಲಿ.
1: ಈಗ ನೀವು ಈ ತರದ ಒಂದು ಸಾಧನೆ ಮಾಡ್ತಾ ಹೋಗ್ತಿದ್ದಾಗೆ ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಅಥವಾ ನೆಂಟರಿಷ್ಟರು ಅಲ್ಲಿಂದ ಯಾರು ಬಂದು ನಮಗೂ ಈ ತರ ಗೈಡ್ ಮಾಡಿ ನಮ್ಮ ಮಕ್ಕಳು ಅಥವಾ ನಾವು ಹೋಗ್ಬೇಕು ಅಂತ ಏನಾದ್ರು ಕೇಳಿದಿವ್ಯಾ?
0: ಹಾ ಸರ್ ಕೇಳಿದಿದೆ. ತುಂಬಾ ಜನ ಹೋಗು ಇದ್ದಾರೆ ಸರ್.
1: ಈಗ ಒಟ್ಟು ನಿಮಗೆ ಹೇಳೋದಾದ್ರೆ ಈಗ ಕೆಲವು ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಆಸೆ ಪಟ್ಟು ಅಥವಾ ಇಷ್ಟಪಟ್ಟು ಒಂದು ಫೀಲ್ಡ್ ಗೆ ಬರ್ತೀವಿ, ಅದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಆರ್ಟ್ ಕಲ್ಚರ್ ಯಾವ್ದಾರು ಆಗಿರ್ಬೋದು, ಅದರಲ್ಲಿ ನಾವು ಮುಂದುವರಿತಾ ಉರಿತಾ ಈ ರೀತಿ ಒಂದು ಲೈಫ್ ನ ಪ್ರಶ್ನೆ ಬಂದಾಗ ಅಂದ್ರೆ ನಾವು ಕೆಲಸ ಈ ತರ ಒಂದು ಹಂತಕ್ಕೆ ಬಂದಾಗ ಅದು ನಮಗೆ
0: ಹೌದು
1: ಖುಷಿ ಕೊಡ್ಬೇಕು, ಅಂದ್ರೆ ನಾನು ಆಯ್ಕೆ ಮಾಡಿದ್ದು ಸರಿ ಇದೆ, ನಾನು ಒಳ್ಳೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಈಗ ನೀವು ಈ ಒಂದು ಹಾಕಿ ಫೀಲ್ಡ್ ಅಲ್ಲಿ ಬಂದು ಇವತ್ತಿನ ಸಿಚುವೇಶನ್ ನಿಂತು ನೋಡಿದಾಗ ಏನ್ ಅನ್ಸುತ್ತೆ, ಅಂದ್ರೆ ನೀವು ಇದು ಆಯ್ಕೆ ಮಾಡಿದ್ ಸರಿ ಇದೆ, ನನಗೆ ಸ್ಯಾಟಿಸ್ಫೈ ಇದೆ ಅಂತ ಅನ್ಸುತ್ತಾ?
0: ಏನಂತ ಹೇಳಿದ್ರೆ ಸರ್, ಇವಾಗ ಹಾಕಿ ಅಂತ ಬಂದಾಗ ನಮಗೆ ಈಗ ಕೊಡಗೊಳಗೆ ನಾವು ಸ್ವಲ್ಪ ಜಾಬ್ ಆಗಿರ್ಲಿ ಏನೇ ಆದ್ರೂ ಹುಡುಕೋದಾದ್ರೆ ಕೊಡಗಿನೊಳಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್. ಬಟ್ ಹೊರಗಡೆ ಅಂತ ಹೇಳಿ ಹೋದಾಗ ಸ್ವಲ್ಪ

0: ನಿಮಗೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾಕಿ ಗೇಮೇ ಆ ಕಡೆ ಎಲ್ಲಿ ಯಾವುದೇ ಸ್ಕೂಲ್ಗಳಲ್ಲಾಗ್ಲಿ ಸ್ವಲ್ಪ ಕಾಲೇಜಸ್ ಅಲ್ಲಿ ತುಂಬಾ ಕಡಿಮೆ ಇಟ್ಟಿದ್ದಾರೆ ಸರ್. ಬೇರೆ ಗೇಮ್ಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಬಾಸ್ಕೆಟ್ಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಇಂಥ ಗೇಮ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಹಾಕಿದು ಸ್ವಲ್ಪ ಇಂಪಾರ್ಟೆನ್ಸ್ ಕಡಿಮೆ ಇದೆ ಅಂತ ಅನ್ಸುತ್ತೆ ಸರ್.
1: ಅಂದ್ರೆ ಇದಕ್ಕೆ ಫೀಲ್ಡ್ ಗೇಮ್ ಆಗಿರೋದ್ರಿಂದ ಹೊರಾಂಗಣ
0: ಫೀಲ್ಡ್
1: ಕ್ರೀಡಾಂಗಣ
0: ಗೇಮ್
1: ಸ್ವಲ್ಪ ಕಷ್ಟ.
0: ಆಗಿರೋದ್ರಿಂದ ಮತ್ತೆ ಸ್ವಲ್ಪ ಇಂಜುರಿ ಆಗುತ್ತೆ. ಈಗದು ಪ್ರೆಸೆಂಟ್ ಸಿಚುವೇಶನ್, ಪೇರೆಂಟ್ಸ್ ಆಗಿರ್ಬೋದು ಅಥವಾ ಮಕ್ಕಳದ್ದು ಸಾಫ್ಟ್ನೆಸ್ ಇರ್ಬೋದು, ಮಕ್ಕಳು ಇವಾಗ ಗ್ರೌಂಡ್ಗೆ ಬರ್ಲಿಕ್ಕೇನೆ ಎದ್ರುಕೊಳ್ತಾರೆ ಸರ್. ಈಗ ನಾವು ಎಲ್ಲಾ ಕಡೆ ಏನು ಅಂತ ಹೇಳಿದ್ರೆ ಮೊದಲಿನ ಮಕ್ಕಳಿಗೆ ಗ್ರೌಂಡ್ ಅಂತ ಹೇಳಿದ್ರೆ ತುಂಬಾ ಇಷ್ಟ, ಈಗದ ಮಕ್ಕಳು ಹಂಗೆ ಅಲ್ಲ ಸರ್.
1: ಎಲ್ಲ
0: ನನಗೆ ಹೊಟ್ಟೆ
1: ಮೊಬೈಲ್
0: ಬಿಸಿಲು ಬೇಡ, ನಾನು ನೆರಳಲ್ಲಿ ಇರುವಂತ ಗೇಮೇ ಆಡ್ತೀನಿ, ಹಂಗಿರುವಂತ ಮಕ್ಕಳದು ಮೈಂಡ್ ಸರ್ ಇವಾಗ.
1: ಆ ರೀತಿ ಬದಲಾಗಿದ್ದಾರೆ ಈಗ.
0: ಈಗ ಆ ರೀತಿ ಬದಲಾಗಿದ್ದಾರೆ ಮಕ್ಕಳು.
1: ಈಗ ನೀವು ಹೇಳಿದ್ರೆ ಒಂದು ಕೋಚಿಂಗ್ ಫೀಲ್ಡ್ ಗೆ ನೀವು ಆಯ್ಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿ, ಈಗ ನಿಮ್ಗೆ ಏನಾದ್ರೂ
0: ಹೌದು.
1: ಆಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಆ ಫೀಲ್ಡ್ ಅಲ್ಲಿ ಮುಂದುವರಿಯೋದಕ್ಕೆ ಆಗುತ್ತಾ ಹೇಗೆ?
0: ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಹೆಂಗೆ ಅಂತ ಹೇಳಿದ್ರೆ ಸರ್, ಒಂದು ಸರ್ಟನ್ ಏಜ್ ಒಳಗೆ ನಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಅದು ಆದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲೂ ಸಮೇತ ಕಡಿಮೆ ಹಾಕೊಂಡು ಬರುತ್ತೆ ಸರ್. ಅಂದ್ರೆ ನಾವು ಕಲ್ತಂತ ಸ್ಕಿಲ್ಸ್ ಇರುತ್ತೆ, ಬಟ್ ನಮ್ಮ ಕೈಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಫಿಟ್ನೆಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಇವಾಗ ನಾವು ಇದ್ದಾಗನು ಸಮೇತ ಸರ್, ನಾವು ಇನ್ನೂ ಹೋಗಿ ಆಡೋದ್ರಲ್ಲಿ ನಮ್ಗೆ ಅಷ್ಟು ಪ್ರಯೋಜನಗಳು ಸಿಗೋದಿಲ್ಲ ಸರ್. ಅದಕ್ಕಿಂತ ಯಂಗ್ ಸ್ಟಾರ್ ಅವರು, ನಾ ಆ ಜಾಗದಲ್ಲಿ ಯಂಗ್ ಸ್ಟಾರ್ ಅವರು ಆಡಿದ್ರೆ ಅಟ್ಲೀಸ್ಟ್ ಅವರಿಗಾದ್ರೂ ಒಂದು ಅಪರ್ಚುನಿಟಿಗಳಂತೂ ಸಿಗುತ್ತೆ ಸರ್.
1: ಅಂದ್ರೆ ಈಗ ನೀವು ಇಷ್ಟು ದಿನ ಆಡಿ ಈಗ ಒಂದು ಕಿಂಗ್ ಮೇಕರ್ ಆಗಿ ಹೋಗ್ತಾ ಇದ್ದೀರಿ.
0: ಹೌದು ಸರ್, ಆಲ್ಮೋಸ್ಟ್ ನಾವು ಯಾವಾಗ 2022-21 ಒಳಗೆ, ನಾನು 21 ಇಲ್ಲ 22ಗೆ ಪಾಸ್ ಔಟ್ ಅಲ್ಲಿ ತನಕನು ಆಡಿದ್ದೀವಿ ಸರ್.
1: ಸೊ ಅದೊಂದು ತೃಪ್ತಿ ಇದೆ.
0: ಅದು ಒಂದು ತೃಪ್ತಿ ಇದೆ ಸರ್. ಬಟ್ ಏನು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಲೈಫ್, ಸ್ಪೋರ್ಟ್ಸ್ ಥ್ರೂ ನಾವು ಅದನ್ನ ಬೆನಿಫಿಟ್ ಅಂತ ತಕೊಂಡಿದ್ದೀವಿ, ಅದು ಒಂದು ತೃಪ್ತಿ ಸರ್ ನಮಗೆ.
1: ಸರಿ ಚೈತ್ರ ಅವರೇ, ಇದುವರೆಗೆ ನಿಮ್ಮ ಒಂದು ಹಾಕಿ ಜೀವನದ ಬಗ್ಗೆ ನಮ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಒಂದು ಒಳ್ಳೆಯ ಜರ್ನಿ ಕೂಡ ಆಗಿದೆ, ಹಾಗೆ ಒಬ್ಬ ಕೋಚ್ ಆಗಿ ಕೂಡ ಮುಂದೆ ನೀವು ಹೋಗ್ತಾ ಇದ್ದೀರಿ. ಆ ಒಂದು
0: ಹೌದು
1: ಜರ್ನಿಗೂ ಕೂಡ ಶುಭವಾಗ್ಲಿ, ನಿಮ್ಮಿಂದ ಮತ್ತಷ್ಟು ಉತ್ತಮ ಹಾಕಿ ಪಟುಗಳು ಬಂದು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ, ದೇಶಕ್ಕೆ ಮತ್ತಷ್ಟು ಪದಕಗಳನ್ನ ತರಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ, ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಪುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಹರಿಕೇಶ್ ಗರ್ಗಡೆ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಶ್ರೋತೃಗಳ ಇಂದು ರಾತ್ರಿ 8 ಗಂಟೆಗೆ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ರಾತ್ರಿ 9:30 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ವಿಶೇಷ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ನಿಗದಿತ ಕಾರ್ಯಕ್ರಮ ಕೇಂದ್ರ ಸರ್ಕಾರದ 12 ವರ್ಷಗಳ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ಪ್ರಸಾರವಾಗದ ಕಾರಣ ಬೆಂಗಳೂರು ಕೇಂದ್ರದಿಂದ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಮಿಲನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿ ಸಂಗೀತ ಅಳವಡಿಸಿದ್ದಾರೆ. ಈ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರದಲ್ಲಿದೆ.

ಇನ್ನು ಮುಂದೆ ಕೇಳೋಣ. ಕೃಷ್ಣಂ ಪ್ರಣಯಸಖಿ ಚಿತ್ರದ ಜಸ್ಕರಣ್ ಸಿಂಗ್ ಹಾಡಿರುವ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ.

ಕಾರ್ಯಕ್ರಮದ ಕೊನೆಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತ ಅಳವಡಿಸಿರುವ ಹುಡುಗರು ಚಿತ್ರದ ಗೀತೆ, ಗಾಯಕರು ಸೋನು ನಿಗಮ್.

ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾ ಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬೆಂದು.
2: ಕೊಡಗಿನ ಚಿನ್ನ ಮರ್ತ್ಯ ನನ್ನ
3: ನನ್ನೆದೆಯ ಹಾಡು,
4: ನನ್ನ ಹೃದಯ, ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ.
5: ಹಲೋ,
6: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
7: ಹಲ್ಲೋ ಹಲ್ಲೋ ಹಲ್ಲೋ ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಂದು ಕೇಳು.
6: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272. ಕರೆ ಮಾಡ್ತಿರಲ್ಲ,
8: ನನ್ನೆದೆಯ ಮಾತು ಇದೆ.
6: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಮಲ್ಯ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಮೊದಲಿಗೆ ಮಳೆಗಾಲದಲ್ಲಿ ಕಂಡುಬರುವ ಜಾನುವಾರು ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20ಕ್ಕೆ ಸುದ್ದಿ ಚುಂಪಿ, ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚಂಬುಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ವಾರದ ವಾರ್ತಾಚಿತ್ರ, ಸಮಾಚಾರ ದರ್ಶನ 7:45ಕ್ಕೆ. ರಾತ್ರಿ 8:00ಗೆ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸಿಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತ ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 10:00ಗೆ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಹರಿಕೇಶ್ ಗೌರಡ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಪುಣೆ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇವು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:00ಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ 6:10ಕ್ಕೆ. 6:30ಕ್ಕೆ ಚಿಂತನ, ನರೇಂದ್ರ ರೈ ದೇರ್ಲಾ ಅವರಿಂದ. ರೈತರಿಗೆ ಸಲಹೆ 6:35ಕ್ಕೆ. 6:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ.

ಇನ್ನು ನಾಳೆ ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 8:35 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಇದರಲ್ಲಿ ಮೊದಲಿಗೆ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಕೊಡವಸಿರಿಯಲ್ಲಿ ಪೊಂಬಳ್ಚಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆ ಎನ್. 10:00 ಚಿನ್ನರ್ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ನಿರ್ವಹಣೆ ಶಕುಂತಲಾ ಎಂ. ಗಾನ ಭಜಾನ 10:30 11:00 ಗಾನ ಡಂಗೂರ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ್ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಸಮತೋಲನ ಈ ಕುರಿತು ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದಾನೆ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ. ಅಮರಧ್ವನಿ ಸಾಕ್ಷ್ಯಚಿತ್ರ ಛಾಯ್ ಕೊಡಗನ ಕಾಪಾಡನ ಪ್ರಚಲಿತ. 1:40 2:40 ರಸಮಂಜರಿ ಬೆಂಗಳೂರು ಕೇಂದ್ರದಿಂದ. 3:00 ಕಥಾ ಶ್ರೀಮದ್ ರಾಮಾಯಣ ಭಾಗ ಹನುಮದ್ ವಿಲಾಸ ಮತ್ತು ಲಂಕಾದಹನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00 ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ಕೂಡಿಗೆ ಡಯಟ್ನ ಉಪನ್ಯಾಸಕರಾದ ಕೃಷ್ಣಪ್ಪ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್ ಜೆ ವಿಶಾಲಾಕ್ಷಿ.

0: Gulf neighbors. Kuwait's foreign ministry described the attacks as a serious escalation and a blatant violation of the country's sovereignty. The statements were issued hours after the U.S. military announced it had intercepted Iranian ballistic missiles and drones targeting the Strait of Hormuz and Gulf Arab allies. In response, U.S. forces reportedly struck several Iranian coastal surveillance radar sites. In hockey, the Indian men's team has lifted the Under-18 Asia Cup for the third time, thrashing hosts Japan 4-1 in the final in Kakamigahara today. For India, Ashish Purthy starred with a hat-trick as skipper Ketan Kushwaha scored the other goal for the winners. Earlier, the Indian women's team clinched the bronze, beating South Korea 3-0. In cricket, India were 368 for 3 in their first innings against Afghanistan at stumps on day one in the one-off test match in New Chandigarh. Centuries from KL Rahul and captain Shubman Gill put India in a strong position. Sai Sudarshan also contributed 81 before missing out on a maiden test 100. And with that, we end this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:10:05.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
15: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
17: ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
18: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
19: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು, ಲೈಫ್ಸ್

0: On. For any health emergency, call 0821-255-000. Save the number, save the life.
1: ಗೋಣಿ ಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್.

0: ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಲಿಕಲ್ ರೋಡ್ ಇರಿಟಿ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
1: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
1: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
0: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ಹಲೋ
7: ಹಲೋ
6: ರಮ್ಯಾ, ಎಲ್ಲೇ ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
7: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
6: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
1: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ.
0: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
15: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್.

0: ಮಾಡ್ತಿದ್ದೀನಿ, ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9600604834.
0: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
6: ಬಿಂದು ಪ್ರೀಮಿಯಂ ನೋಡಿದ್ಯಾ?
5: ಇಲ್ಲ, ಯಾಕೆ?
6: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
7: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
6: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
7: ಕಾಲ್ 9164753608, ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
1: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ. ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688, ಮೊಬೈಲ್ ನಂಬರ್ 9880995502 ಅಥವಾ 9591595370.
8: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
9: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
8: ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
9: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
8: ಮಾಹಿತಿಗೆ ಸಂಪರ್ಕಿಸಿ 9900957 53.
10: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 8ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902 5878.
11: May 22nd ನಿಧನರಾದ ಸುಂಟಿಕೊಪ್ಪ ನಾರ್ಗಾಣೆ ಗ್ರಾಮ ಬೈಚನ ದಿವಂಗತ ಕೆಂಚಪ್ಪನವರ ಪತ್ನಿ ಬೊಳ್ಳಮ್ಮ ಅವರ ತಿಥಿ ಕರ್ಮಾಂತರ ಇದೇ 7ರಂದು. ನಾಳೆ ಭಾನುವಾರ ಪೂರ್ವಾಹ್ನ 11:30 ನಾರ್ಗಾಣೆ ಗ್ರಾಮದಲ್ಲಿರುವ ಬೈಚನ ಐನ್ ಮನೆಯಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಸೊಸೆಯಂದಿರು, ಅಳಿಯ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
12: ಕೊಡವಡ ವ್ಯಾಪಾರ ಉದ್ಯಮರ ಒಳಚರ ನಟ್ಟಿಲು ಕೊಡಗಲು ಉಳ್ಳ ಕೊಡವಡ ಒರೆ ಊರು ಸಂಸ್ಥೆ. ಕೊಡವ ಆಂಟ್ರೋಪ್ರೋನರ್ಸ್ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್. ಇಲ್ಲಿ ಕೊಡಗಲು ಏದೇ ಬಿಸಿನೆಸ್ ಮಾಡಿಯನ್ನುಳಂಕ್ ಪಿಂಜ ಬಿಸಿನೆಸ್ ಮಾಡುವಕ್ಕ ಇರಾದೆ ಉಳ್ಳ ಕೊಡವಡ ಬಿಸಿನೆಸ್ ರ ಅಭಿವೃದ್ಧಿ ಉದ್ದೇಶದ ಗುರಿ ದಂಡದಿನದ ಜಾಮೀನು ಸಾಲ ಅಣ್ಣಕ ಶ್ಯೂರಿಟಿ ಲೋನ್ ಕೊಟ್ಟುವ ಅಲ್ಲದೆ ಅಡಮಾನ ಆಧಾರಿತ ಅಣ್ಣಕ ಮೋರ್ಟ್ಗೇಜ್ ಲೋನ್ ಕೊಡುವ ವ್ಯವಸ್ಥೆಯೂ ಉಂಟು. ಎಲ್ಲವೂ ಆಕರ್ಷಕ ಬಡ್ಡಿ ದರದ ಪಿಂಜ ಸುಲಭಕಂತ್ರ ಇಎಂಐ ಸೌಲಭ್ಯ ಕೊಟ್ಟುವ ಕೊಡವ ದಾರುಬೋಣಿಕೆಯು ಸಂಸ್ಥೆಯ ಸದಸ್ಯತ್ವ ಪಡೆದವರು. ಆಚಿಂಗಿ ಸಾಲ ಸೌಲಭ್ಯ ಕೊಡವ ಆಂಟ್ರೋಪ್ರೋನರ್ಸ್ ಮಾತ್ರ. ಇರಾದೆ ಉಳ್ಳ ಕೊಡವ ಇದನ್ನ ಪ್ರಯೋಜನ ಪಡೆದವರು. ಏರ ವಿವರಕ್ಕೆ ಮಡಿಕೇರಿ ಕೊಡವ ಸಮಾಜ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಉಳ್ಳ ಕೊಡವ ಆಂಟ್ರೋಪ್ರೋನರ್ಸ್.

ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:25 ಜಾನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿ ಕೆ ಸುಮಿತ್ರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ

ಇದುವರೆಗೆ ಜಾನಪದ ಗೀತೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಈ ಸಂಜೆ 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಮಳೆಗಾಲದಲ್ಲಿ ಕಂಡುಬರುವ ಜಾನುವಾರು ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆಎ ಪ್ರಸನ್ನ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಎಂಟು ಗಂಟೆ ಮತ್ತು 9:30ಕ್ಕೆ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತ ಆಕಾಶವಾಣಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮಗಳು.

ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಶಕುಂತಲಾ ಎಂ.

ನಾಳೆ ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಯುವ ಬರಹಗಾರ, ಬಹುಮುಖ ಪ್ರತಿಭೆ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಡಿಕೇರಿಯ ಚಂದನ್ ನಂದರಬೆಟ್ಟು ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನು ತಡೆಗಟ್ಟುವಿಕೆ ಕುರಿತು ಡಾ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.

0: ನಾಳೆ ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿದ್ವಾನ್ ಡಾಕ್ಟರ್ ಮಂದಸುಧಾರಾಣಿ ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:37 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಒಟ್ಟು 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು.

0: ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8 ರ್ಯಾಂಕ್, ದೀಕ್ಷಾ ಶೆಣೆ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6 ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10 ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತಾ ಹಾಗೂ ಶೈಲೇಂದ್ರ ಕುಶ್ವಾಹಾ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು.

0: ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ವುಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು
4: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಜಾನುವಾರುಗಳನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮ. ಈ ಕುರಿತು ಮಡಿಕೇರಿಯ ತಾಲೂಕು ಪಶು ಆಸ್ಪತ್ರೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆ.ಎ. ಪ್ರಸನ್ನ ಅವರೊಂದಿಗೆ ಮಾತುಕತೆ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳನ್ನು ಬಾಧಿಸುವಂತಹ ರೋಗಗಳು

0: ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆ ಎ ಪ್ರಸನ್ನ ಅವರು. ನಮಸ್ಕಾರ ಡಾಕ್ಟರ್ ಪ್ರಸನ್ನ ಅವರೇ.
1: ನಮಸ್ಕಾರ ಸರ್.
0: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಳೆಗಾಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಯಾವ್ಯಾವ ಜಾನುವಾರು ರೋಗಗಳು ಕಂಡುಬರ್ತವೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
1: ಕೊಡಗು ಜಿಲ್ಲೆಯ ಎಲ್ಲ ಪಶುಪಾಲಕರಿಗೆ ಮೊದಲನೇದಾಗಿ ನನ್ನ ಒಂದು ನಮಸ್ಕಾರಗಳು. ಹಾಗೆ ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವಂಥ ರೋಗಬಾಧೆಗಳೇನೆಂದರೆ ಮತ್ತು ಮೊದಲನೇದಾಗಿ ಒಳ ಮತ್ತು ಹೊರ ಪರೋಪಜೀವಿಗಳ ಬಾಧೆ, ಅದನಂತರ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ರೋಗಗಳು. ಇವುಗಳಲ್ಲಿ ಮೆಟ್ರಗಟ್ಟು ಅಥವಾ ಚಪ್ಪೆ ರೋಗ ಮತ್ತು ಕುರಿಗಳು ಬಾಧಿಸ್ತಕ್ಕಂಥ ಕರುಳು ಬೇನೆ ಹಾಗೆ ಪಿಪಿಯ ರೋಗಗಳು ಸೇರಿಕೊಳ್ತವೆ. ಮೂರನೇದಾಗಿ ವೈರಾಣುಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿದೆ. ಇವುಗಳಲ್ಲಿ ಪ್ರಮುಖವಾದದ್ದು ಕಾಲು ಮತ್ತು ಬಾಯಿ ಜ್ವರ, ಹಾಗೆ ಕಳೆದ ವರ್ಷಗಳಿಂದ ಕಂಡುಬರ್ತಕ್ಕಂಥ ಚರ್ಮಗಂಟು ರೋಗವನ್ನು
0: ನಾವು ಕಾಣಬಹುದು
1: ಮಳೆಗಾಲದಲ್ಲಿ.
0: ಅಂದ್ರೆ ಮಳೆಗಾಲದಲ್ಲೇ ಇವು ಹೆಚ್ಚು ಕಂಡುಬರೋದಕ್ಕೆ ಏನು ಕಾರಣ ಅಂತೀರಿ?
1: ಒಳ ಮತ್ತು ಪರಪರೋಜೀವಿಗಳ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಸಾಮಾನ್ಯವಾಗಿ ಕಟಾವು ಕೆಲಸ, ಗದ್ದೆ ಕೆಲಸ ಮುಗಿದ ನಂತರ ಜಾನುವಾರುಗಳನ್ನು ನಾವು ಅರವರಿ ಮೇಲಿಕ್ಕೆ ಬಿಡ್ತಕ್ಕಂಥದ್ದು ಇಲ್ಲಿನ ಪರಿಪಾಠ. ಹಾಗಾಗಿ ಬಿಟ್ಟಾಗ ಏನಾಗುತ್ತೆ, ಈ ಜಾನುವಾರುಗಳು ಒಂದು ಕಡೆ ಹೋಗಿ ಮೇಯ್ತಾ ಇರ್ತವೆ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನಮಗೆ ನೀರಿನ ಅಭಾವ ಇರುವಾಗ ಸಮುದಾಯದ ನೀರಿನ ತೊಟ್ಟಿಗಳಿರ್ಬೋದು, ಕೆರೆಗಳಿರ್ಬೋದು, ತೋಡುಗಳಿರ್ತಕ್ಕಂಥ ನೀರುಗಳನ್ನೇ ಹಂಚಿಕೊಂಡು ಜಾನುವಾರುಗಳು ಕುಡಿತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಸಗಣಿ ಅಲ್ಲಿ ಹಾಕ್ತಾ ಇರ್ತವೆ. ಈ ಸಗಣಿನಲ್ಲಿ ಏನಾಗುತ್ತೆ ಅಂತಕ್ಕಂಥ ಒಳಪರಾವಲಂಬಿಗಳ ಮೊಟ್ಟೆಗಳು ಅದರಲ್ಲಿ ಬರುತ್ತೆ. ಅದು ಏನಾಗುತ್ತೆ, ಒಂದು ಎರಡು ಜಾನುವಾರುಗಳಿಗಿದ್ದಾಗ ಆ ಸಮುದಾಯಕ್ಕೆ ಕಂಪ್ಲೀಟ್ ಆ ಊರಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಹರಡುವಂಥ ಸಂದರ್ಭ ಇರುತ್ತೆ.
0: ಅಂದರೆ ಆ ಸಗಣಿ ಮೂಲಕ ಅದು ಮಣ್ಣು ಸೇರುತ್ತಾ?
1: ನೀರು ಸೇರುತ್ತೆ. ಆ ನೀರನ್ನು ಬೇರೆ ಪ್ರಾಣಿಗಳೆಲ್ಲ ಕುಡಿಯುವಾಗ ಅವುಗಳ ಮೊಟ್ಟೆಗಳನ್ನು ತಗೊಂಡು ಅವು ಜಂತು ಬಾಧೆಗೆ ಒಳಗಾಗ್ತವೆ. ಮತ್ತೆ ಎರಡನೇದಾಗಿ ಹೊರಪರೋಪಜೀವಿಗಳ ಬಗ್ಗೆ ಹೇಳ್ತಾ ಇದೆ. ಈ ಹೊರಪರೋಪಜೀವಿಗಳಂದ್ರೆ ಸಾಮಾನ್ಯವಾಗಿ ಉಣ್ಣಿ ಮತ್ತೆ ಕಚ್ಚುವಂತ ನೊಣಗಳು, ಸೊಳ್ಳೆಗಳು, ಇವುಗಳು ಸೇರಿಕೊಳ್ತದೆ. ಹೊರಪರೋಪಜೀವಿಗಳು ಹೊರಪರೋಪಜೀವಿಗಳು ಕಚ್ಚೋದ್ರಿಂದ ಕೆಲವು ಕಾಯಿಲೆಗಳು ಕೂಡ ಬರೋ ಕ್ಷಣ ಇದೆ.
0: ಮುಖ್ಯವಾಗಿ ಯಾವ ಪರೋಪಜೀವಿಯಿಂದ ಬರುತ್ತದೆ?
1: ಉಣ್ಣಿಗಳು ಕೆಲವು ಕಾಯಿಲೆಗಳನ್ನು ಟ್ರಾನ್ಸ್ಮಿಟ್ ಮಾಡ್ತವೆ. ಬೇಬಿಸಿಯೋಸಿಸ್ ಒಂದು ಕಾಯಿಲೆ ಹೇಳ್ತೀವಿ, ಅದು ರಕ್ತ ಮೂತ್ರ, ಅದು ಕಾಫಿ ಕಲರ್ ಮೂತ್ರ ಆಗ್ತಾ ಇರ್ತದೆ. ಈ ಕಾಯಿಲೆ ಅದು ಜಾನುವಾರುಗಳಿಗೆ ಮಾರಕವಾಗಿರ್ತದೆ. ಲಕ್ಷಣಗಳಿಂದ ಅತಿಯಾದ ಜ್ವರ ಇರುತ್ತೆ ಮತ್ತೆ ಹಾಲು ಇಳುವರಿ ತೀರಾ ಕಡಿಮೆ ಆಗಿರ್ತದೆ. ಈಗ ಒಂದು 8 ಲೀಟರ್ ಕೊಡ್ತಕ್ಕಂಥ ಹಸು ಒಂದು ಸಡನ್ ಆಗಿ 1 ಲೀಟರ್ ಹಾಲಿಗೆ ಬಂದ್ಬಿಡ್ತದೆ. ಮತ್ತೆ ಅದಕ್ಕೆ ಉಸಿರಾಟ ಸಮಸ್ಯೆ, ಇದೊಂದು ಕೆಂಪು ರಕ್ತ ಕಣಗಳ ಮೇಲೆ ಬರ್ತಕ್ಕಂಥ ಕಾಯಿಲೆ. ಆದ್ರಿಂದ ಕೆಂಪು ರಕ್ತಗಣಗಳು ಒಡೆದು ಮೂತ್ರದಲ್ಲಿ ಬರ್ತಾ ಇರ್ತದೆ, ಹಾಗಾಗಿ ನಿಶಕ್ತಿಯಾಗಿ ಅವಕ್ಕೆ ಸಮಸ್ಯೆ ಆಗುತ್ತೆ. ಮತ್ತೆ ಇದನ್ನು ನಾವು ತಕ್ಷಣ ಚಿಕಿತ್ಸೆ ಕೊಡದೇ ಇದ್ರೆ ರಾಸುಗಳು ಮರಣ ಕೂಡ ಹೊಂದುತ್ತೆ.
0: ಅಂದ್ರೆ ಇದು ಬೇಬಿಸಿಯೋಸಿಸ್,
1: ಬೇಬಿಸಿಯೋಸಿಸ್ ಅಂತ ರಕ್ತ ಮೂತ್ರ ಆಗುವಂಥ ಕಾಯಿಲೆ. ಇದು ಉಣ್ಣಿಗಳಿಂದ ಬರುತ್ತೆ. ಹಾಗಾಗಿ ಇದನ್ನು ನಾವು ತಡೆಗಟ್ಟಲಿಕ್ಕೆ ಆಸ್ಪತ್ರೆಗೆ ಇರ್ತಕ್ಕಂಥ ಉಣ್ಣಿ ಔಷಧಿಗಳನ್ನ ಸ್ಪ್ರೇ ಮಾಡೋದ್ರಿಂದ ಇದು ಮಾಡಬಹುದು.
0: ಕೊಟ್ಟಿಗೆಗಳಿಗೆ ಸಿಂಪಡಣೆ ಮಾಡಬಹುದು,
1: ಕೊಟ್ಟಿಗೆಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಬೇರೆ ಮಾಡಬಹುದು. ಜಾನುವಾರುಗಳಿಗೆ ನಾವು ಇದನ್ನ ಸಿಂಪಡಣೆ ಮಾಡಿ ಅದರಿಂದ ತೆಗಿಬೇಕಾಗುತ್ತೆ. ಮತ್ತೆ ಸಾಮಾನ್ಯವಾಗಿ ರೈತರು ಈಗ ಉಣ್ಣಿಗಳು ಮೈ ಮೇಲೆ ಕಂಡಾಗ ಅದನ್ನ ಹೆರಿಗೆ ತೆಗೆಯತಕ್ಕಂಥ ಅಭ್ಯಾಸ ಇರುತ್ತೆ. ತೆಗೆದಾಗ ಕೂಡ ಅದನ್ನ ಅವ್ರು ಬೆಂಕಿಯಲ್ಲಿ ಹಾಕಿ ಸುಡಬೇಕಾಗುತ್ತೆ. ಇಲ್ಲಾದ್ರೆ ಅವ್ರು ಕೊಟ್ಟಿಗೆನಲ್ಲಿ ಅದನ್ನೇ ಹಾಕಿ ನೆಲದಲ್ಲಿ ಹೊಸಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬೇಬಿಸಿಯೋಸಿಸ್ದು ಆರ್ಗಾನಿಸಮ್ಸ್ ಏನಿದೆ ಅವು ಆಲ್ರೆಡಿ ಟ್ರಾನ್ಸ್ಮಿಟ್ ಆಗಿರ್ತದೆ. ಈ ಮೊಟ್ಟೆಗಳು ಪುನಃ ಕೊಟ್ಟಿಗೆನಲ್ಲಿ ವೃದ್ಧಿಯಾಗಿ ಪುನಃ ಆ ಸಮಸ್ಯೆ ನಿರಂತರವಾಗಿ ಜಾನುವಾರುಗಳನ್ನು ಕಾಡ್ತಾ ಇರ್ತವೆ. ಹಾಗಾಗಿ ನಾವು ಈ ಉಣ್ಣಿಗಳನ್ನ ಮ್ಯಾನ್ಯಲ್ ಆಗಿ ಕೈಯಿಂದ ಬೇರ್ಪಡಿಸಿದ್ರು ಕೂಡ ಅದನ್ನು ನಾವು ಬೆಂಕಿ ಹಾಕಿ ಸುಡಬೇಕಾಗುತ್ತೆ.
0: ಅದು ಬಹಳ ಮುಖ್ಯವಾದ,
1: ಬಹಳ ಮುಖ್ಯ.
0: ಸಾಮಾನ್ಯವಾಗಿ ರೈತರು ಕೊಟ್ಟಿಗೆಯಲ್ಲಿ ಕೊಲ್ತಾ ಇರ್ತಾರೆ, ಅದನ್ನ ಮಾಡಿದ್ರೆ ಮತ್ತೆ ಹರಡೋ ಸಾಧ್ಯತೆ ಇರುತ್ತೆ.
1: ಹೌದು. ಹಾಗೆ ನಾನು ಈ ಒಳಪರೋಪಜೀವಿಗಳ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲಿ ಏನಾಗುತ್ತೆ, ಕರಳಿನಲ್ಲಿ ಇರ್ತಕ್ಕಂತ ಹೊರಪರೋಪಜೀವಿಗಳು ಮೊಟ್ಟೆಗಳನ್ನ ಹೊರಗೆ ಇಡ್ತಾ ಇರ್ತದೆ, ಅದು ನೀರಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ಈ ಕೆಲವು ಇದೆ, ಕೆಲವು ಫೇಶಿಯಲ್ ಅಂತ ಬರುತ್ತೆ. ಈಗ ನಾವು ಈ ಸ್ವಲ್ಪ ಬಯಲುಸೀಮೆಗಳಿಗೆ ಹೋದ್ರೆ ಕಾರ್ಲು ಬೇದಿ ಅಂತ ಕೇಳ್ತೀವಿ. ಅಂದ್ರೆ ಅವು ಏನಾಗುತ್ತೆ, ನಿರಂತರವಾಗಿ ಬೇದಿ ಆಗ್ತಾ ಇರ್ತದೆ. ಸಾಧಾರಣವಾಗಿ ಯಾವುದೇ ಒಂದು ಬೇದಿ ಒಂದು ವಾರದಿಂದ ಹೆಚ್ಚು ಕಾಲ ಇದ್ದಾಗ ಅದು ಜಂತು ಬಾಧೆ ಅಂತ ನಾವು ಅನ್ಕೊಂಡು ಅದಕ್ಕೆ ಔಷಧೋಪಚಾರವನ್ನು ಮಾಡಬೇಕಾಗುತ್ತೆ. ಈಗ ಈ ಕಾರ್ಲು ಬೇದಿ ಅಷ್ಟೇ, ಅದನ್ನ ಚಿಕಿತ್ಸೆ ಕೊಡಿಸಿದ್ರೆ ಜಾನುವಾರುಗಳು ಹಾಗೆ ಅನಿಮಿಕ್ ಆಗ್ತದೆ, ರಕ್ತಹೀನತೆಯಾಗಿಂದ ಅನಿಮೆ ಆಗಿ ಹಾಗೆ ನಿಶಕ್ತಿಯಿಂದ ಕೂಡಿ ಅವು ಮರಣವನ್ನು ಕೂಡ ಹೊಂದುವಂತ ಸಂದರ್ಭ ಇರ್ತದೆ. ಹಾಗಾಗಿ ನಾನು ರೈತರಲ್ಲಿ ಹೇಳ್ಕೊಳ್ಳೋದೇನೆಂದ್ರೆ, ಈ ಸಾಮಾನ್ಯ ಬೇಸಿಗೆ ಕಳೆದು ಮಳೆ ಪ್ರಾರಂಭವಾಗಲು ಮುಂಚೆ ನಮ್ಮ ಜಾನುವಾರುಗಳಿಗೆ ನಾವು ಒಂದು ಬಾರಿ ಜಂತು ಔಷಧಿಯನ್ನು ಕೊಡಬೇಕು. ಜಂತು ಔಷಧಿ ಕೊಟ್ಟಾಗ ಸಾಕು ಪ್ರಾಣಿಗಳಿಗಿರ್ಬೋದು ಅಥವಾ ನಮ್ಮ ಜಾನುವಾರುಗಳಿಗಿರ್ಬೋದು, ಕೊಟ್ಟಾಗ ಒಂದು ಸಲ ಕೊಟ್ಟು ಆಮೇಲೆ ಪುನಃ ಒಂದು 3 ವಾರ ಕಳೆದು ಇನ್ನೊಂದು ಸಲ ಕೊಡಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಕೊಡ್ತಕ್ಕಂಥ ಏನು ಜಂತು ಔಷಧಿಗಳಿದ್ದಾವೆ, ಇವು ಮೊದಲಿನ ದೊಡ್ಡ ಜಂತುಗಳ ಬಗ್ಗೆ ಮೇಲೆ ಆಕ್ಟ್ ಮಾಡ್ತಾ ಇರ್ತವೆ. ಒಂದೊಂದು ಔಷಧಿ ಕೊಟ್ಟ ಹೋಗುತ್ತೆ, ಅದೇ ಇನ್ನು ಇರ್ತಕ್ಕಂಥ ಮೊಟ್ಟೆಗಳಿರ್ತದೆ ಕರಳಿನಲ್ಲಿ, ಆ ಮೊಟ್ಟೆಗಳು ವೃದ್ಧಿಯಾಗಲಿಕ್ಕೆ 20 ದಿವಸ ಬೇಕಾಗುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ, ಪುನಃ ಒಂದು 20 ದಿನ ಕಳೆದು ಇನ್ನೊಂದು ಸಲ ಔಷಧೋಪಚಾರ ಮಾಡಬೇಕಾಗುತ್ತೆ. 2 ತಿಂಗಳಿಗೆ 1-2 ಸಲ ಹಿಂಗೆ ಕೊಟ್ಕೊಂಡು ಬಂದ್ರೆ ಜಂತು ಬಾಧೆಯಿಂದ ನಾವು ಇದನ್ನ ತಡೆಗಟ್ಟಬಹುದು.
0: ಅಂದ್ರೆ ಈ ಒಳ ಪರಾವಲಂಬಿ ಜೀವಿಗಳಿಗೆ ನಾವು ಜಂತು ಔಷಧಿಗಳನ್ನು ಕೊಡೋದು ಬಹಳ ಮುಖ್ಯ.
1: ಬಹಳ ಮುಖ್ಯ, ಬಹಳ ಮುಖ್ಯ.
0: ಅಂದ್ರೆ ಎಲ್ಲಾ ಜಾನುವಾರುಗಳಲ್ಲೂ ಕೊಡಬಹುದು?
1: ಹೌದು.

0: ಜನವರಿಗೆ ಕೊಡಬೇಕಾಗುತ್ತೆ. ನಾವು ಸಣ್ಣ ಕರುಗಳಿಗಾದ್ರೆ ಪ್ರತಿ ತಿಂಗಳು ಕೊಡಬೇಕು ಅಂತ ಹೇಳ್ತೀವಿ. ಒಂದು 6 ತಿಂಗಳು ಆಗೋರಿಗೆ ಕೊಡಬೇಕು ಅಂತ ಹೇಳ್ತೀವಿ. ಒಂದು ತಿಂಗಳು ಕಳೆದು ಪುನಃ ತಿಂಗಳಿಗೆ ಒಂದು 6 ತಿಂಗಳು ಕೊಡಬೇಕಾಗುತ್ತೆ. ಈಗ ದೊಡ್ಡ ಜಾನುವಾರುಗಳಿಗೆ ನಾವು ಅಟ್ಲೀಸ್ಟ್ ವರ್ಷಕ್ಕೆ 2 ಬಾರಿ ಆದ್ರೂ, ಒಂದು ಸಲ ಈ ಮುಂಗಾರು ಪ್ರಾರಂಭ ಆಗಲಿಕ್ಕೆ ಮುಂಚೆ, ಇನ್ನೊಂದು ಸಲ ನಮ್ಮ ಹಿಂಗಾರಿನಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೂಡ ನಾವು ಜಾನುವಾರುಗಳನ್ನು ಬಿಡಲಿಕ್ಕೆ ಮುಂಚೆ ಕೂಡ 2 ಟೈಮಲ್ಲೂ ಕೊಡಬೇಕಾಗುತ್ತೆ. ಇದರಿಂದ ನಮಗೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ.
1: ಮತ್ತೆ ಕುರಿ ಮೇಕೆ ಇಂಥವಿದ್ರು
0: ಅವಕ್ಕೂ ಕೂಡ ಕಡ್ಡಾಯವೇ ಕೊಡಬೇಕು. ಹೊರಗೆ ಹೋಗಿ ಮೇಯ್ತಾ ಇರ್ತಾವಲ್ಲ, ಅಲ್ಲಿ ಹಕ್ಕಿಗಳ ಮೂಲಕ ಪರಿಸರದಲ್ಲಿ ಮೊಟ್ಟೆಗಳು ಇರ್ತವೆ, ನಾವು ನಿರಂತರವಾಗಿ ಕೊಡಬೇಕಾಗುತ್ತೆ.
1: ಕುರಿಗಳು ನೆಲಕ್ಕೆ ಹತ್ತಿರವಾಗಿ
0: ಮೇಯ್ತಾ ಇರ್ತವೆ, ದನಗಳದ್ರು ಅಷ್ಟೇ ಕುರಿಗಳದ್ರು ಅಷ್ಟೇನೆ.
1: ಮತ್ತೆ ಈಗ ಈ ತೈಲಾರಿಯಾಸಿಸ್ ಅಂತ ಒಂದು ಕಾಯಿಲೆ ಕೇಳ್ತಾ ಇರ್ತೀವಲ್ಲ, ಅದು ಈ ಮಿಶ್ರತಳಿ ಹಸುಗಳಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತ.
0: ಹೌದೌದು, ಬಟ್ ನಮ್ಮ ಈ ಕೊಡಗು ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ ಎಲ್ಲರೂ ಸಿಗುತ್ತೆ. ಅದು ತೈಲಾರಿಯಾಸಿಸ್ ಇದೆ, ಇದಲ್ಲದೆ ಎನಾಪ್ಲಾಸ್ಮೋಸಿಸ್ ಇನ್ನೊಂದಿದೆ, ಅದು ಕೂಡ ಅಷ್ಟೇ ರಕ್ತಹೀನತೆ ಮತ್ತೆ ಜಾಂಡಿಸ್ ಅನ್ನು ಕಾಸ್ ಮಾಡ್ತದೆ ನಮ್ಮ, ಅದು ಕೂಡ ಉಣ್ಣೆಯಿಂದನೇ ಹೋಗುವಂಥದ್ದು.
1: ಇವೆಲ್ಲ ಎರಡು ಉಣ್ಣೆಗಳೆಲ್ಲ
0: ಉಣ್ಣೆ ಬರುವಂಥದ್ದು, ಬಟ್ ನಮ್ಮ ಈ ಭಾಗದಲ್ಲಿ ಅಷ್ಟು ಹೆಚ್ಚಾಗಿ ಕಂಡು ಬಂದಿಲ್ಲ.
1: ಬೇಬಿಸಿಯೋಸಿಸ್
0: ತುಂಬಾ ಇದೆ ಈ ಭಾಗದಲ್ಲಿ, ಜಾಸ್ತಿ ಕಂಡು ಬರ್ತಾ ಇದೆ. ನಮ್ಮಲ್ಲಿ ನೈಸರ್ಗಿಕವಾಗಿ ಏನಿದೆ ಕಾಡು ಪ್ರದೇಶ ಇರೋದ್ರಿಂದ ಜಾನುವಾರುಗಳು ಮೇಲಿಕ್ಕೆ ಹೋದಾಗ ಉಣ್ಣೆಗಳು ತಗೊಂಡ್ಬರತಕ್ಕಂಥ ಮತ್ತೆ ನೊಣಗಳು ಸಿಗುವಂತ ಸಂದರ್ಭ ಜಾಸ್ತಿನೇ. ನಮಗೆ ರೈತರು ಬಂದು ಕೇಳ್ತಾ ಇರ್ತಾರೆ, ನಮ್ಮ ದನಗಳು ಕೊಟ್ಟಿಗೆಗೆ ಹೋಗಿ ವಾಪಸ್ ಬರೋ ಸಾಕಷ್ಟು ದನ ಬರ್ತವೆ, ಏನ್ ಪರಿಹಾರಗಳು ಅಂತ. ಹಾಗಾಗಿ ಸಾಕಷ್ಟು ಇದಕ್ಕೆ ನಾವು ಔಷಧ ಉಪಚಾರ ಮಾಡಬೇಕಾಗುತ್ತೆ.
1: ಮತ್ತೆ ಈ ಜ್ವರದಂತ ಕಾಯಿಲೆಗಳು ಏನಾದ್ರು ಕಂಡು ಬರ್ತವೆ?
0: ಸೂಕ್ಷ್ಮ ಜೀವಿಗಳಿಂದ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಹೇಳಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗಂಟ್ಲು ಬೇನೆ ಒಂದು. ಗಂಟ್ಲು ಬೇನೆ ಅಂದ್ರೆ ಇದು ಸಾಧಾರಣವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಅದಕ್ಕೆ ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ. ಈ ಕಾಯಿಲೆ ಲಕ್ಷಣಗಳೇನೆಂದ್ರೆ ಅತಿಯಾದ ಜ್ವರ ಇರುತ್ತೆ, ಮತ್ತೆ ಹೆಸರೇ ಸೂಚಿಸುವಾಗೆ ಗಂಟ್ಲು ಭಾಗದಲ್ಲಿ ತುಂಬಾ ಊತ ಇರುತ್ತೆ, ಉಸಿರಾಟ ತುಂಬಾ ಕಷ್ಟಪಡ್ತಾ ಇರ್ತದೆ. ಇದು ಎಮ್ಮೆಗಳಲ್ಲಿ ಮತ್ತೆ ಹಂದಿಗಳಲ್ಲಿ ತುಂಬಾ ಮಾರಕವಾಗಿರ್ತದೆ, ಅವು ಹೆಚ್ಚಿನ ಸಂಖ್ಯೆ ಸಾವನ್ನಪ್ಪುತ್ತೆ.
1: ಅಂದ್ರೆ ಇವು ಬ್ಯಾಕ್ಟೀರಿಯಾ
0: ಪ್ಯಾಸ್ಚರಲ್ಲ ಮಲ್ಟೋಚಿಡೋ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ.
1: ಎಲ್ಲಿರುತ್ತೆ ಈ ಬ್ಯಾಕ್ಟೀರಿಯಾ?
0: ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಜಾನುವಾರುಗಳ ಶ್ವಾಸಕೋಶದಲ್ಲಿ ಇರುತ್ತೆ,
1: ಸ್ವಾಭಾವಿಕವಾಗಿರುತ್ತೆ.
0: ಒತ್ತಡ ಪರಿಸ್ಥಿತಿಗಳು ಬಂದಾಗ ಅದು ಫ್ಲೇರ್ ಅಪ್ ಆಗ್ತದೆ, ಅದರಿಂದ ಹಿಮೋಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ಈಗ ಒತ್ತಡ ಪರಿಸ್ಥಿತಿಗಳು ಅಂತ ಹೇಳಿದಾಗ ಸುಡಿ ಬೇಸಿಗೆ ಮಧ್ಯದಲ್ಲಿ ಮಳೆ ಸಡನ್ ಶುರು ಆಗ್ತಕ್ಕಂಥದ್ದು, ಅತಿಯಾದ ಚಳಿ ಇರ್ತಕ್ಕಂಥದ್ದು, ಅಥವಾ ಮೇವಿನ ಕೊರತೆ ಆಗ್ತಕ್ಕಂಥದ್ದು, ಸ್ಟ್ರೆಸ್ ಅಲ್ಲಿ
1: ಅತಿಯಾದ ಶ್ರಮದಿಂದ ಕೆಲಸ
0: ಮಾಡಬಹುದು, ತುಂಬಾ ಶ್ರಮ
1: ನಡೆದಿರೋದು,
0: ಸ್ಟ್ರೆಸ್ ಇರ್ತಕ್ಕಂಥದ್ದು, ಹಾಗೇನೆ ದಿಢೀರ್ನ ಇದ್ದಕ್ಕಿದ್ದಂಗೆ ಪ್ರವಾಹ ಬರ್ತಕ್ಕಂಥದ್ದು, ಮೇವಿನ ಕೊರತೆ ಆಗ್ತದೆ, ಇಂಥ ಒಂದು ಒತ್ತಡ ಪರಿಸ್ಥಿತಿ ಬಂದಾಗ ಇದೇ ಬ್ಯಾಕ್ಟೀರಿಯಾಗಳು ಫ್ಲೇರ್ ಅಪ್ ಆಗಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡಿ ಮಾರಕವಾಗಿರುತ್ತೆ. ದನಗಳನ್ನಾದ್ರೂ ಸ್ವಲ್ಪ ಚಿಕಿತ್ಸೆಗೆ ಸ್ಪಂದಿಸ್ತವೆ, ಎಮ್ಮೆಗಳಂತೂ ತುಂಬಾ ಸುಪರಿ ಕಷ್ಟ, 3-4 ಗಂಟೆ ಒಳಗೆ ಸಾವನ್ನಪ್ಪಿಡ್ತವೆ.
1: ಅಷ್ಟು ತೀವ್ರ
0: ಈ ಕಾಯಿಲೆ ಬಂದಾಗ ನಮಗೆ ಕೊಟ್ಟಿಗೆ ಒಳಗೆ ಹೋಗ್ಲಿಕ್ಕೆ ಮುಂಚೆ ಕೂಡ ಗೊತ್ತಾಗುತ್ತೆ, ದನಗಳು ಅಲ್ಲೇ ಉಸಿರಾಡ ಕಷ್ಟಪಡ್ತಾ ಇರ್ತವೆ, ಬಾಯಿ ಬಿಟ್ಟುಕೊಂಡು ಉಸಿರಾಡ್ತಾ ಇರ್ತವೆ, ಬಾಯಿ ತುಂಬಾ ಜಲ್ ಬರುತ್ತೆ,
1: ಗಂಟ್ಲು ಊತ ಬಂದ್ಬಿಡ್ತು,
0: ತುಂಬಾ ಊತ ಬಂದ್ಬಿಡ್ತದೆ, ಉಸಿರಾಡಕ್ಕೆ ಆಗುದಿಲ್ಲ.
1: ಗಂಟ್ಲು ಊತ ಬಂದ್ರೆ ಅಂದ್ರೆ ಉಸಿರಾಡ ನಾಳಕ್ಕೆ ಒತ್ತಡ,
0: ಹೌದು, ಮಸ್ಕ್ಯುಲೇಚರ್ ಎಲ್ಲ ಸ್ವೆಲ್ಲಿಂಗ್ ಆಗಿರುತ್ತೆ, ಸೆಪ್ಟಿಸಿಮಿಕ್ ಅದು
1: ವಿಷಬಾಧೆ. ಅಂದ್ರೆ ಇದಕ್ಕೆ ಲಸಿಕೆ ಹಾಕ್ಸದೆ
0: ಲಸಿಕೆನ, ಹೌದು, ಲಸಿಕೆನ ವರ್ಷಕ್ಕೆ 2 ಬಾರಿ ಹಾಕ್ಸಬೇಕಾಗುತ್ತೆ.
1: ಯಾವ್ಯಾವಾಗ?
0: ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದ್ಸಲ, ಇನ್ನೊಂದ್ಸಲ ಅಕ್ಟೋಬರ್ ನವೆಂಬರ್ ನಲ್ಲಿ ಇನ್ನೊಂದು ಸಲ ಹಾಕ್ಸಿದ್ರೆ ಇದು ಕಡಿಮೆ ಆಗುತ್ತೆ.
1: ಅಂದ್ರೆ ಇದು ಗಂಟ್ಲು ಬೇನೆ,
0: ಗಂಟ್ಲು ಬೇನೆ. ಇನ್ನೊಂದು ನಾನು ಹೇಳ್ತಾ ಇದ್ದು ಚಪ್ಪೆ ರೋಗ ಅಂತ.
1: ಚಪ್ಪೆ ರೋಗ,
0: ಚಪ್ಪೆ ರೋಗ ಅಂತಕ್ಕದು ಅದು ಕೂಡ ಕ್ಲಾಸ್ಟ್ರಿಡಿಯಂ ಸ್ಪೀಸಿಸ್ ಇಂದ ಬರ್ತಕ್ಕಂಥ ಕಾಯಿಲೆ. ಇದು ಕೂಡ ಹೆಸರೇ ಸೂಚಿಸುವಾಗಿ ಅದು ಜಾನುವಾರುಗಳ ಚಪ್ಪೆ ಭಾಗ ಅಂದ್ರೆ ಅಂತ ಭಾಗಗಳನ್ನೇ ಎಫೆಕ್ಟ್ ಮಾಡುತ್ತೆ. ತುಂಬಾ ಅತಿಯಾದ ಜ್ವರ ಇರುತ್ತೆ, ಜಲ ಸೋಸಿಕೊಳ್ಳುತ್ತೆ, ಮಾಮೂಲಿ ಇರುತ್ತದೆ, ಮೇವು ತಿನ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ಈ ಚಪ್ಪೆ ಭಾಗ ತುಂಬಾ ಊದ್ಕೊಂಡಿರ್ತದೆ, ಅದನ್ನ ಮುಟ್ಟಿ ನೋಡಿದಾಗ ಆ ಜಾಗದಲ್ಲಿ ಗಾಳಿ ತುಂಬಿಕೊಂಡಾಗಿರ್ತದೆ. ಅದ್ರ ಮೇಲೆ ನಾವು ಕೈಯನ್ನ ಆಡಿಸಿದ್ರೆ ಒಂದು ಪೇಪರ್ ಮೇಲೆ ನ್ಯೂಸ್ ಪೇಪರ್ ಮೇಲೆ ಕೈ ಆಡಿದಾಗ ಪರಪರ ಸೌಂಡ್ ಬರುತ್ತಲ್ಲ, ಆ ತರ ಒಂದು ಅನುಭವ ಆಗುತ್ತೆ. ಆ ಚಪ್ಪೆ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗಿ ಅದು ಕೂಡ ಚಿಕಿತ್ಸೆ ತಕ್ಷಣ ಕೊಡಿಸದೇ ಇದ್ರೆ ಮರಣ ಹೊಂದುತ್ತೆ. ಮತ್ತೆ ಇದೊಂದು ಒಂದು ವಿಶೇಷತೆ ಅಂದ್ರೆ ಇದು ಸಾಮಾನ್ಯವಾಗಿ ದಷ್ಟಪುಷ್ಟವಾಗಿರ್ತಕ್ಕಂಥ ಸಣ್ಣ ವಯಸ್ಸಿನ ಹೊರಿಗಳು ಕಡಸುಗಳು ಅಂತೋಗಿ ಜಾಸ್ತಿ ಬರ್ತಾ ಇರ್ತದೆ.
1: ಯಾವ್ದ್ರಲ್ಲಿ ಮಾಂಸಖಂಡಗಳು
0: ಜಾಸ್ತಿ? ಹೌದು,
1: ಚೆನ್ನಾಗಿ ಕುಪ್ಸಿರ್ತೀವಲ್ಲ,
0: ಸಣ್ಣ ವಯಸ್ಸಿನ ಹೊರಿಗಳು ಇದರಲ್ಲಿ ಜಾಸ್ತಿ ಬರ್ತಾ ಇರ್ತದೆ. ನಮ್ಮ ಕೊಡಗು ಮಟ್ಟಿಗೆ ಹೇಳೋದಾದ್ರೆ ಇದು ಮಲ್ನಾಡು ಭಾಗದಲ್ಲಿ ಕಮ್ಮಿ, ಸ್ವಲ್ಪ ಅರ ಮಲ್ನಾಡಿರ್ತಕ್ಕಂಥ ಹೆಬ್ಬಾಲೆ, ಕುಶಾಲನಗರ, ಸಿನಿವಸಂತೆ ಆ ಭಾಗದ ಕೂಡಿಗೆ ಆ ಭಾಗಗಳು ಸ್ವಲ್ಪ ಈ ಒಂದು ಕಾಯಿಲೆ ಕಾಣಿಸುವ ಸಂದರ್ಭ ಜಾಸ್ತಿ,
1: ಬಯಲುಸೀಮೆ ಹೊಂದ್ಕೊಂಡ್ರೆ
0: ಹೊಂದ್ಕೊಂಡಿರುವಂತ ಜಾಗಗಳು ಜಾಸ್ತಿ.
1: ಅಂದ್ರೆ ಎಲ್ಲಿರುತ್ತೆ ಈ ಬ್ಯಾಕ್ಟೀರಿಯಾ? ಇದು
0: ಇದು ಮಣ್ಣಲ್ಲಿ ಸ್ಪೋರ್ ಫಾರ್ಮ್ಸ್ ಎಲ್ಲ ಆಗಿರ್ತದೆ, ಅಂದ್ರೆ ಬಂದು ಇರ್ತದೆ, ಸ್ಪೋರ್ಟ್ಸ್ ಆಗಿ ಡಾರ್ಮೆಂಟ್ ಆಗಿರ್ತವೆ. ಯಾವಾಗ ಈ ಅದ ಮಳೆ ಬಂದಾಗ ಅವು ಫ್ಲೇರ್ ಅಪ್ ಆಗ್ತವೆ, ಜಾನುವಾರುಗಳು ಮೇಲಿಕ್ಕೆ ಹೋದಾಗ ಆಕಸ್ಮಿಕವಾಗಿ ಅವು ತಿಂದಿರ್ತವೆ, ತಿಂದ ತಕ್ಷಣ ಆಗುತ್ತೆ. ಮತ್ತೆ ಒಂದು ಜಾನುವಾರು ಇನ್ನೊಂದು ಜಾನುವಾರು ಬರ್ಲಿಕ್ಕೆ ಇವುಗಳ ಏನು ಬಾಯಲ್ಲಿ ಬರ್ತಕ್ಕಂಥ ಜಲ್ಲು, ಅದರಿಂದ ಸಗಣಿ ಮೂಲಕ ಕೂಡ.
1: ಮತ್ತೆ ಜಾನುವಾರುಗಳ ಸಂಪರ್ಕಕ್ಕೆ ಬಂದಿರುವಂತ ನೀರು,
0: ಹೌದು
1: ಮೇವು,
0: ಅದ್ರ ಕುಡಿದು ಬಿಟ್ಟ ಉಳಿಸಿದಂತ ಮೇವು, ಮತ್ತೆ ಇದರಲ್ಲಿ ಕೂಡ ಚಾನ್ಸಸ್ ಇರುತ್ತೆ.
1: ಚಪ್ಪೆ ರೋಗಕ್ಕೆ ಚಿಕಿತ್ಸೆ ಇದೆಯಾ?
0: ಚಪ್ಪೆ ರೋಗ ಚಿಕಿತ್ಸೆ ಇದೆ, ಚಿಕಿತ್ಸೆ ಮಾಡಬಹುದು, ಆಂಟಿಬಯೋಟಿಕ್ ಹಾಕಿ ಚಿಕಿತ್ಸೆ ಮಾಡ್ತಕ್ಕಂತ ಇದೆ. ಬಟ್ ಅದೇ ಉಳಿಸ್ಕೊಳ್ಳೋ ಸಂದರ್ಭ ಸ್ವಲ್ಪ
1: ಕಷ್ಟ,
0: ತಕ್ಷಣ ಚಿಕಿತ್ಸೆಗೆ ಬಂದ್ರೆ ಸ್ಪಂದಿಸ್ತವೆ. ಕೆಲವು ಬಾರಿ ಊದ ಜಾಗಗಳನ್ನ ಓಪನ್ ಮಾಡಿ ಅಲ್ಲಿ ಕೂಡ ಆಂಟಿಬಯೋಟಿಕ್ ಹಾಕಿ ಮಾಡಿ ಡ್ರೆಸ್ ಮಾಡಬೇಕಾಗುತ್ತೆ.
1: ಅಂದ್ರೆ ಸ್ವಲ್ಪ ಚಿಕಿತ್ಸೆ ಸ್ವಲ್ಪ
0: ಕಷ್ಟಕರ ಆಗುತ್ತೆ. ತಡವಾಗಿ ಬಂದ್ರಂತೂ ಉಳಿಸ್ಕೊಳ್ಳೋ
1: ಬಹಳ ಕಷ್ಟ.
0: ಕಷ್ಟ.
1: ಲಸಿಕೆ ಇದೆ?
0: ಲಸಿಕೆ ಇದೆ. ಈ ಲಸಿಕೆ ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದ್ಸಲ, ಹಾಗೇನೆ ಅಕ್ಟೋಬರ್ ನವೆಂಬರ್ ಒಂದ್ಸಲ ಹಾಕೋದ್ರಿಂದ ಈ ರೋಗವನ್ನು ಸಂಪೂರ್ಣ ತಡೆಗಟ್ಟಬಹುದು.
1: ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ, ಮಳೆಗಾಲದ ನಂತರ
0: 2 ಬಾರಿ ಹಾಕಬೇಕಾಗುತ್ತೆ.
1: ಇದು ಚಪ್ಪೆ ರೋಗ.
0: ಹೌದು.

0: ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಕರುಳುಬೇನೆ ಅಂತ.
1: ಹೌದೌದು, ಈ ಕರುಳುಬೇನೆ ಸಾಮಾನ್ಯವಾಗಿ ಇದು ಕುರಿಗಳು ಮೇಕೆಗಳಲ್ಲಿ ಕಂಡು ಬರುವಂತಹ ಕಾಯಿಲೆ. ಇದು ಕೂಡ ಕ್ಲಾಸ್ಟ್ರಿಡಿಯಂ ಸ್ಪೀಸೀಸ್ ಇಂದ ಬರ್ತಕ್ಕಂಥದ್ದು. ಇದರಲ್ಲೂ ಅಷ್ಟೇ ಅತಿಯಾದ ಜ್ವರ ಇರುತ್ತೆ ಮತ್ತೆ ಹೊಟ್ಟೆ ನೋವು ಕಾಣ್ತಾ ಇರ್ತದೆ. ಓಕೆ, ರೆಸ್ಟ್ಲೆಸ್ ಆಗಿರ್ತವೆ, ಮಲಗೋದು ಹೇಳೋದು ಮಾಡ್ತಾ ಇರ್ತವೆ ಹೊಟ್ಟೆ ಬಾಧೆ, ಹಾಗೆ ತುಂಬಾ ಬೇದಿ ಆಗ್ತಾ ಇರ್ತದೆ. ಮತ್ತೆ ಇದರಲ್ಲೂ ಕೂಡ ಟಾಕ್ಸಿನ್ಗಳು ರಿಲೀಸ್ ಆಗಿ ಓಕೆ ನರದ ರೂಪದಲ್ಲಿ ಬರ್ತದೆ, ನಿಲ್ಲಿಕ್ಕೆ ಆಗೋದಿಲ್ಲ, ದೂರಾಡ್ಕೊಂಡಿರೋದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು, ಹಾಗೆ ಬಿದ್ದು ಒದ್ದಾಡಿ ಮರಣವನ್ನು ಹೋಗ್ತವೆ. ಸಣ್ಣ ಕುರಿಗಳಂತೂ ತುಂಬ ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಕೂಡ ಚಿಕಿತ್ಸೆ ಇದೆ, ಚಿಕಿತ್ಸೆಗಿಂತ ನಾವು ಇದನ್ನ ಲಸಿಕೆ ಮೂಲಕ ಅದನ್ನ ನಡೆಗಟ್ಟುವುದೇ ತುಂಬ
0: ಕ್ರಮ ಅಂತ. ಹೌದು, ಅಂದ್ರೆ ಈ ಬ್ಯಾಕ್ಟೀರಿಯಾನು ಮಣ್ಣಲ್ಲೇ ಇರುತ್ತೆ.
1: ಹೌದು, ಕ್ಲಾಸ್ಟ್ರಿಡಿಯಂ ಕೂಡ ಮಣ್ಣಲ್ಲಿ ಇರುತ್ತೆ, ಕ್ಲಾಸ್ಟ್ರಿಡಿಯಂ ಸ್ಪೋರ್ಸ್ ಇರುತ್ತೆ. ಇದು ಇದು ಕೂಡ ವರ್ಷಕ್ಕೆ ಎರಡು ಬಾರಿ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಈಗ ನಾವು ಇಟಿ ವ್ಯಾಕ್ಸಿನ್ ಅನ್ನ ಕಳೆದ ಜೂನ್ ತಿಂಗಳಲ್ಲಿ ಮಾಡಿದ್ದೇವೆ,
0: ಮುಂಗಾರಿನ ಮುಂಚೆ
1: ಮುಂಚೆ ಮಾಡಿದ್ದೇವೆ. ಈ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಪಿಪಿಆರ್ ಅಂತ ಇನ್ನೊಂದು ರೋಗದ ಬಗ್ಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಅದಕ್ಕೆ ನಾವು ಲಸಿಕೆಯನ್ನು ಮಾಡಿ, ಅದು ಕೂಡ ಕುರಿಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಮಾರಕವಾದ ಕಾಯಿಲೆ ಅದು. ಕುರಿ ಮತ್ತೆ ಮೇಕೆಗಳಲ್ಲಿ ಕಾಣ್ತಕ್ಕಂಥದ್ದು ಈ ಪಿಪಿಆರ್ ಅಂದ್ರೆ, ನಾವು ಈ ಹಿಂದೆ ನಮ್ಮ ಜಾನುವಾರುಗಳಲ್ಲಿ ಕಂಡಂತ ದೊಡ್ಡ ರೋಗ ಇತ್ತು.
0: ಹೌದೌದು,
1: ದೊಡ್ಡ ರೋಗ ಅಂತ 70ರ ದಶಕದಲ್ಲಿ ಸಾಕಷ್ಟು ಇದರದ್ದು ಅನುಭವ ಇದೆ ಇದ್ರ ಬಗ್ಗೆ. ಅದೇ ವೈರಸ್ ಇನ್ನೊಂದು ಫ್ಯಾಮಿಲಿ ಇನ್ನೊಂದು ವೈರಸ್ ಇದು ಕೂಡ. ಹಾಗಾಗಿ ಇದರಲ್ಲೂ ಕೂಡ ಜ್ವರ ಇರುತ್ತೆ ಮತ್ತೆ ಮೂಗನಲ್ಲಿ ಗೊಣ್ಣೆ ಬರ್ತಾ ಇರ್ತದೆ, ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ, ಮೂಗಿನಲ್ಲಿ ಗೊಣ್ಣೆ ಬರ್ತಕ್ಕಂಥ ಗೊಣ್ಣೆನಲ್ಲಿ ರಕ್ತ ಮಿಶ್ರಿತವಾಗಿರ್ತದೆ, ಜೊತೆಗೆ ಒಂದು ಎರಡು ಮತ್ತು ಮೂರು ದಿನ ಕಳೆದ ಮೇಲೆ ಸಿಕ್ಕಾಪಟ್ಟಿ ಬೇದಿ ಇರುತ್ತೆ. ಈ ದೊಡ್ಡ ರೋಗದಲ್ಲಿ ಕೂಡ ಕೇಳಿದೀವಿ ನಾವು, ಸಾಕಷ್ಟು ಬೇದಿ ಇರುತ್ತೆ. ಇದು ವೈರಸ್ ಕಾಯಿಲೆ ಇದರಿಂದ ನಾವು ಚಿಕಿತ್ಸೆಗೆ ಅಷ್ಟಾಗಿ ಸ್ಪಂದಿಸೋದಿಲ್ಲ ಅದು. ಹಾಗಾಗಿ ಅದಕ್ಕೆ ನಾವು ಲಸಿಕೆಯನ್ನ ಎಲ್ಲ ಕಡ್ಡಾಯವಾಗಿ ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಳ್ಬೇಕಾಗುತ್ತೆ. ವರ್ಷಕ್ಕೆ ಎರಡು ಬಾರಿ ಮಾಡ್ತೇವೆ
0: ಪಿಪಿಆರ್,
1: ಪಿಪಿಆರ್ಗೆ ಫಸ್ಟ್ ರೌಂಡ್ ಅಲ್ಲಿ ನಾವು ಎಲ್ಲಾ ಕುರಿಗಳಿಗೂ ಮಾಡ್ತೇವೆ, ಆಮೇಲೆ ಇನ್ನೊಂದು ರೌಂಡ್ ಒಂದು 6 ತಿಂಗಳು ಬಿಟ್ಟು ಮಾಡುವಾಗ ನಾವು ಉಳಿಕೆ ಇರತಕ್ಕಂಥದ್ದು ಹೊಸದಾಗಿ ಹುಟ್ಟುವಂತ ಮರಿಗಳುಂಟು ಅವಕ್ಕೆ ಮಾಡ್ತಾ ಇರ್ತೇವೆ. ಶೇಕಡ 30% ಬರುತ್ತೆ, ಶೇಕಡ 30% ಕುರಿಗಳಿಗೆ ಎರಡನೇ ರೌಂಡ್ ಅಲ್ಲಿ ಮಾಡ್ತೇವೆ. ಈಗ ಮಾಡ್ತಕ್ಕಂಥ ಮೊದಲ ರೌಂಡ್ ಅಲ್ಲಿ ಶೇಕಡ 100% ಇರತಕ್ಕಂಥ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ನಾವು ಈ ಲಸಿಕೆಯನ್ನು ಮಾಡಿಕೊಡ್ತೇವೆ.
0: ಅಂದ್ರೆ ಇದಕ್ಕೆ ಕಾರಣವಾದಂತಹ ಜೀವಿ ಯಾವುದು ಪಿಪಿಆರ್ಗೆ?
1: ವೈರಸ್ ಅದು, ಪೆಸ್ಟಿಸ್ ಡಿ ಪೆಟಿಸ್ ರುಮಿನೈಟಿಸ್ ಅಂತ ಇದೆ ಅದಕ್ಕೆ.
0: ಇನ್ನೊಂದು ಈ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳಲ್ಲಿ ಈ ಆಂಥ್ರಾಕ್ಸ್ ಅಂತ ಕೇಳ್ತಾ ಇರ್ತೀವಿ, ಅದು ಏನಾದರೂ ಕಂಡು ಬರುತ್ತಾ ಇಲ್ಲಿ?
1: ಆಂಥ್ರಾಕ್ಸ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಏನು ಕಂಡು ಬಂದಿಲ್ಲ, ತುಂಬಾ ಒಂದು 10-15 ವರ್ಷಗಳ ಹಿಂದೆ ಸ್ವಲ್ಪ ನಮಗೆ ಹೆಬ್ಬಾಲೆ ಭಾಗ ಕಂಡು ಬರುತ್ತದೆ. ಇದಕ್ಕೆ ರೆಗ್ಯುಲರ್ ಆಗಿ ವ್ಯಾಕ್ಸಿನ್ ಮಾಡ್ತಕ್ಕಂಥ ಪ್ರಮೇಯ ಇಲ್ಲ, ಏನಾದರೂ ಔಟ್ಬ್ರೇಕ್ ಬಂದಾಗ ಮಾತ್ರ ಮಾಡ್ತೇವೆ. ಈ ಕಾಯಿಲೆಗಳು ಬಂದಾಗ ಇನ್ಸ್ಟೆಂಟ್ ಆಗಿ ಡೆತ್ ಆಗುತ್ತೆ, ಇನ್ನು ಲಕ್ಷಣಗಳು ಗೊತ್ತಾಗೋದಿಲ್ಲ, ಸಡನ್ ಸತ್ತೋಗಿರ್ತವೆ. ಆಮೇಲೆ ಸತ್ತೋದ ಜಾನುವಾರು ನೋಡಿದಾಗ ಗುದದ್ವಾರದಲ್ಲಿ ಮೂಗಿನಲ್ಲೆಲ್ಲ ಹಸಿ ರಕ್ತ ಬಂದಾಗ ಬರ್ತಾ ಇರ್ತದೆ, ಫ್ರೆಶ್ ಬ್ಲಡ್ ಇದಾಗ ಇರ್ತದೆ,
0: ನೆರಡಿ ರೋಗ.
1: ನೆರಡಿ ರೋಗ ಅದು, ಹೌದು, ಆಂಥ್ರಾಕ್ಸ್ ಅಂತ. ಅಂತ ಸಂದರ್ಭದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಅಂತ ಜಾನುವಾರುಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು. ಇಲ್ಲ, ನಾವು ಈಗ ಸಾಮಾನ್ಯವಾಗಿ ಅದ್ರದ್ದು ಚರ್ಮಗಳನ್ನು ಸುಲಿತಕ್ಕಂತ ಅಭ್ಯಾಸಗಳಿದ್ರೆ ಅದು ಕೂಡ ಮಾಡಬಾರ್ದು. ಒಂದ್ಸಲ ನಾವು ಬಾಡಿಯನ್ನು ಓಪನ್ ಮಾಡಿದಾಗ ಬ್ಯಾಕ್ಟೀರಿಯಾ ಸ್ಪೋರ್ಟ್ಸ್ಗಳು ಎಕ್ಸ್ಪೋಸ್ ಆಗಿಬಿಟ್ಟು ವಾತಾವರಣ ಸೇರಿಕೊಂಡು ಏನಾಗುತ್ತೆ, ಆ ಗ್ರಾಮಗಳಲ್ಲಿ ತುಂಬಾ ವರ್ಷಗಳ ಸಮಸ್ಯೆ ಇರುತ್ತೆ. ತುಂಬಾ ವರ್ಷಗಳ ಹಿಂದೆ ನಮ್ಮ ಕೊಡಗು ಜಿಲ್ಲೆ ಕಾಣಿಸ್ಕೊಂಡಾಗ ಹೇಳಿದೆ. ಅದಾಗಿ ನಾವು ಒಂದು 3-4 ವರ್ಷ ಕೂಡ ನಿರಂತರವಾಗಿ ಆ ಗ್ರಾಮದ ಸುತ್ತಮುತ್ತ 2-3 ಕಿಲೋಮೀಟರ್ ಇರುವಂತಹ ಗ್ರಾಮಗಳಿಗೆ ನಾವು ಲಸಿಕೆ ಹಾಕಿದ್ವಿ, ಆಮೇಲೆ ನಿರ್ಮೂಲನ ಆಗಿದೆ. ಈಗ ಏನು
0: ಮುಂಜಾಗ್ರತೆ ಲಸಿಕೆ ಹಾಕ್ಸದೆ?
1: ಹೌದೌದು, ಬಟ್ ಇದನ್ನ ಸರ್ವೇ ಸಾಮಾನ್ಯವಾಗಿ ಹಾಕೋದಿಲ್ಲ, ಏನಾದ್ರೂ ಇತರ ಔಟ್ಬ್ರೇಕ್ಗಳು ಇದ್ದಾಗ ಮಾತ್ರ ಅಂತ ಒಂದು ಎಂಡೆಮಿಕ್ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿಗ ಮಾತ್ರ ಹಾಕ್ತೀವಿ.
0: ಅಂದ್ರೆ ರೋಗ ಸಾಮಾನ್ಯವಾಗಿ ಕಂಡುಬರುವಂತಹ ಪ್ರದೇಶಗಳಲ್ಲೇ ಹಾಕ್ತಿರ್ತಾರೆ, ಆ ಒಂದು ಪ್ರದೇಶನ ಮಾತ್ರ
1: ನಿಮಗೆ ಮುನ್ಸೂಚನೆ ಇರುತ್ತೆ. ಒಂದ್ಸಲ ಬಂದು ಹೋದ್ರೆ ನಮಗೆ ನಮ್ಮ ಫೋರ್ಕಾಸ್ಟಿಂಗ್ ಇರುತ್ತೆ, ಇಂಥ ಇದರಲ್ಲಿ ಕಳೆದ ವರ್ಷ ಆಚೆ ವರ್ಷ ಬಂದಿತ್ತು ಅಂತ. ಆ ಸಮಯದಲ್ಲಿ ನಮಗೆ ಲಸಿಕೆ ಸರಬರಾಜು ಆಗುತ್ತೆ, ಆ ಗ್ರಾಮಗಳಿಗೆ ನಾವು ಆಂಥ್ರಾಕ್ಸ್ ಲಸಿಕೆ ಹಾಕಿಕೊಡ್ತೀವಿ.
0: ಅಂದ್ರೆ ಇವು ಬ್ಯಾಕ್ಟೀರಿಯಾ ರೋಗಗಳ ಬಗ್ಗೆ ಆಯ್ತು. ಮಳೆಗಾಲದಲ್ಲಿ ಜಾನುವಾರುಗಳನ್ನ ಕಾಡುವಂತ ವೈರಸ್ ರೋಗಗಳಲ್ಲಿ ತಾವು ತಿಳಿಸಿದ್ದು ಕಾಲ್ಬಾಯಿ ಜ್ವರ.
1: ಹೌದು,
0: ಈ ಕಾಲ್ಬಾಯಿ ಜ್ವರದ ಲಕ್ಷಣಗಳು ಏನು ಅಂತೀರಿ?
1: ಈ ಕಾಲುಬಾಯಿ ಜ್ವರ ಬಹಳ ಪ್ರಮುಖವಾದಂತಹ ಕಾಯಿಲೆ ಇದು. ಈ ಕಾಲುಬಾಯಿ ಜ್ವರ ಇದ್ರ ಹೆಸರಲ್ಲೇ ಇರುವ ಹಾಗೆ ಕಾಲು ಮತ್ತೆ ಬಾಯನ್ನ ಬಾಧಿಸ್ತವೆ. ಬಾಯಿನಲ್ಲಿ ಇರತಕ್ಕಂಥ ನಾಲಿಗೆ ವಸ್ತುಗಳಲ್ಲಿ ಮೊದಲನೇದಾಗಿ ಹುಣ್ಣುಗಳಾಗುತ್ತೆ, ಅತಿಯಾದ ಜ್ವರ ಇರುತ್ತೆ, ಮತ್ತೆ ಹಾಗೇನೆ ಕಾಲಿನಲ್ಲಿ ಗೊರಸುಗಳಲ್ಲಿ ಹುಣ್ಣುಗಳಿರುತ್ತೆ. ಇದು ಬೇಗ ವಾಸಿ ಆಗೋದಿಲ್ಲ, ಇದು ಈಗ ಹುಣ್ಣುಗಳು ಕೂಡ ಬೇಗ ವಾಸಿ ಆಗೋದಿಲ್ಲ. ಮತ್ತೆ ಈ ಬಾಯಲ್ಲಿ ಹುಣ್ಣು ಆಗೋದ್ರಿಂದ ಜಾನುವಾರುಗಳಿಗೆ ಮೇವು ತಗೊಳ್ಳಿಕ್ಕೆ ಆಗೋದಿಲ್ಲ, 5-10 ದಿನದವರೆಗೂ ಮೇವು ತಗೊಳ್ಳಿಕ್ಕೆ ಆಗೋದಿಲ್ಲ. ಅವಾಗ ನಾವೇನಾದರೂ ಸ್ವಲ್ಪ ಲಿಕ್ವಿಡ್ ಡಯಟ್ ಅನ್ನೇ ಕೊಟ್ಟು
0: ದ್ರವ ಆಹಾರ
1: ಕೊಡಬೇಕಾಗುತ್ತೆ, ಇಲ್ಲ ಅಂದ್ರೆ ರುಚಿಮದ್ದು ಮೂಲಕ ನಾವು ಟ್ರಿಪ್ಸ್ ಅನ್ನು ಹಾಕಬೇಕಾಗುತ್ತೆ. ಈ ಒಂದು ವೈರಸ್ ಕಾಯಿಲೆ ತುಂಬಾ ಪ್ರಮುಖವಾದ ಕಾಯಿಲೆ ಈಗ, ಇದಕ್ಕಂದ್ರೆ ಇದರಿಂದ ದೇಶ ಆರ್ಥಿಕತೆ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ. ಅಭಿವೃದ್ಧಿ ಹೊಂದಿರುವ ದೇಶಗಳು ಈಗಾಗಲೇ ಈ ಒಂದು ಕಾಯಿಲೆಯನ್ನು ನಿರ್ಮೂಲನೆ ಮಾಡಿಕೊಂಡಿದ್ದಾರೆ. ಈಗ ಉದಾಹರಣೆಗೆ ನೆದರ್ಲ್ಯಾಂಡ್ ಇರ್ಬೋದು, ಅಥವಾ USA ಇರ್ಬೋದು, ಜಪಾನ್ ಇರ್ಬೋದು, ಇಂಥ ದೇಶಗಳು ಈಗಾಗಲೇ ಈ ಒಂದು ಕಾಯಿಲೆಯನ್ನು ನಿರಂತರವಾಗಿ ಲಸಿಕೆ ಹಾಕೋದ್ರ ಮೂಲಕ ಇವನ್ನು ನಿರ್ಮೂಲನೆ ಮಾಡಿಕೊಂಡಿದೆ. 2018ರಲ್ಲಿ ಬ್ರೆಜಿಲ್ ದೇಶ ಕೂಡ ಈ ಒಂದು ಕಾಯಿಲೆಯಿಂದ ವಿಮುಕ್ತಿ ಹೊಂದಿದೆ. ಈಗ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಹೆಜ್ಜೆ ಹಾಕೊಂಡು ಅವನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾಯಿಲೆಗೆ ನಾವು ಲಸಿಕಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಳೆದ 2013ರಿಂದ ನಾವು ಶುರು ಮಾಡಿಕೊಂಡಿದ್ದೇವೆ. ಪ್ರತಿ ವರ್ಷಕ್ಕೆ 2 ಬಾರಿ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆ ಮಾಡ್ತಕ್ಕಂಥ ಒಂದು ಇದನ್ನು
0: ಕಾರ್ಯಕ್ರಮ
1: ಮಾಡಿಕೊಂಡಿದ್ದೇವೆ. ತಮಗೆಲ್ಲ ತಿಳಿದಿರುವ ಹಾಗೆ ಹಾಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ನಮ್ಮ ದೇಶ ಮೊದಲ ಸ್ಥಾನ ಇದ್ರೂ ಕೂಡ ಹಾಲು ಮತ್ತು ಉತ್ಪನ್ನಗಳು ಅಥವಾ ಜಾನುವಾರು ಉತ್ಪನ್ನಗಳನ್ನು ಅಭಿವೃದ್ಧಿ ಹೊಂದಿರುವ ದೇಶಗಳಿಗೆ

0: ರಫ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ,
1: ಅವರು
0: ನಮ್ಮಿಂದ ಸ್ವೀಕರಿಸ್ತಾ ಇಲ್ಲ, ಯಾಕಂದ್ರೆ ಕಾಲು ಬಾಯಿ ಜ್ವರ ಮುಕ್ತ ಆಗುವವರೆಗೂ. ಇದರಿಂದ ಇದೊಂದು ಫೈನಾನ್ಶಿಯಲ್ ಇಂಪ್ಯಾಕ್ಟ್ ಇರೋದ್ರಿಂದ ತುಂಬಾ ಒತ್ತು ಕೊಟ್ಟು ಇದನ್ನ ಮಾಡ್ತಾ ಇದೆ.
1: ಅಂದ್ರೆ ಈ ರೋಗಾಣುಗಳು ಎಲ್ಲಿರ್ತವೆ ಅಂದ್ರೆ ವೈರಸ್ಗಳಿವು?
0: ಇದು ಗಾಳಿಯಲ್ಲಿ ಬರ್ತಕ್ಕಂಥದ್ದು, ಗಾಳಿಯಲ್ಲಿ ಏರೋಸಾಲ್ ಇನ್ಫೆಕ್ಷನ್ ಆಗುತ್ತೆ, ಮತ್ತೆ ಸಾಮಾನ್ಯವಾಗಿ ಹಂದಿಗಳಿಂದ ಸ್ವಲ್ಪ ಸ್ಪ್ರೆಡ್ ಆಗಲು ಅವಕಾಶ ಜಾಸ್ತಿ ಆಗುತ್ತೆ. ಹಂದಿಗಳು ಸಹ ಪ್ರಿಸರ್ವ್ ಹೋಸ್ಟ್ ಇರ್ತವೆ,
1: ಮತ್ತೆ ಆಹಾರ ಮತ್ತು ನೀರ್ ಮೂಲಕ
0: ನೀರ್ ಮೂಲಕನು ಬರುತ್ತೆ. ತುಂಬಾ ಇನ್ಫೆಕ್ಷಸ್ ಒಂದು ಪ್ರಾಣಿಗೆ ಬಂದ್ರೆ ಮಾರದಿನಕ್ಕೆ ಆ ಕೊಟ್ಟಿಗೆ ಪೂರ್ತಿ ಇನ್ಫೆಕ್ಟ್ ಆಗುತ್ತೆ, ಅಷ್ಟು ಹೈಲಿ ಇನ್ಫೆಕ್ಷಸ್ ಇದು. ಮತ್ತೆ ಇದು ರೋಗಗ್ರಸ್ತ ಪ್ರಾಣಿಗಳಿಗೆ ಏನಾಗುತ್ತೆ, ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ಕೊಟ್ಟಿಗೆಯನ್ನ ಸೋಡಾ ಬೈಕಾರ್ಬೊನೇಟ್ ಅಂತ ಹೇಳ್ತೀವಲ್ಲ, ಅಡಿಗೆ ಸೋಡಾ, ಮತ್ತೆ ಬಾಯಿ ಮತ್ತೆ ಹೊಸರುಗಳನ್ನ ಸ್ವಚ್ಛತೆ ಮಾಡಿಕೊಂಡು ಹುಣ್ಣುಗಳಿಗೆ ಸ್ವಲ್ಪ ಬೇರೆ ಔಷಧಿಗಳನ್ನ ಬೋರಾಕ್ಸ್ ಗ್ಲಿಸರಿನ್ ಇಂಥವು ಹಾಕಿ ಚಿಕಿತ್ಸೆ ಮಾಡಬೇಕಾಗುತ್ತೆ. ಕಾಲು ಬಾಯಿ ಜ್ವರದಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಜಾನುವಾರುಗಳು ಮರಣ ಪ್ರಮಾಣ ಕಡಿಮೆ, ಆದ್ರೆ ಉಳ್ಕೊಂಡಂತ ಪ್ರಾಣಿಗಳು ಮುಂದಿನ ಜೀವನದಲ್ಲಿ ನಿಷ್ಪ್ರಯೋಜಕವಾಗಿರ್ತದೆ, ಹಾಲು ಇಳುವರಿ ತೀರಾ ಕಡಿಮೆ ಆಗುತ್ತೆ. ಜೊತೆಗೆ ಹಸುಗಳು ಬೆದೆಗೆ ಬರೋದೇ ಕಡಿಮೆ, ಪುನಃ ಬೆದೆಗೆ ಬಂದರೂ ಗರ್ಭ ಕಲೋದಿಲ್ಲ. ಜೊತೆಗೆ ಎತ್ತುಗಳಿಗೂ ಕೂಡ ಥೈರಾಯ್ಡ್ ಗ್ರಂಥಿ ಹಾಳಾಗುತ್ತೆ. ಈ ಒಂದು ಕಾಯಿಲೆಯಲ್ಲಿ ಥೈರಾಯ್ಡ್ ಗ್ರಂಥಿ ಹಾಳಾಗೋದ್ರಿಂದ ಅವಕ್ಕೆ ಒಂದು ಉಷ್ಣತೆಯನ್ನು ಸಹಿಸಿಕೊಳ್ಳೋ ಶಕ್ತಿ ಕಳ್ಕೊಂಡ್ಬಿಡ್ತವೆ. ನೀವು ಹೊರಗೆ ಎಲ್ಲಾದ್ರು ಬಿಸಿಲಲ್ಲಿ ಕಟ್ಟಿದ್ರೆ ಒಂದು ಸ್ವಲ್ಪ ಹೊತ್ತಲ್ಲಿ ಬಸು ಕೊಡ್ತಾ ಇರ್ತವೆ. ಕೆಲಸ ಮಾಡ್ತಕ್ಕಂಥ ಎತ್ತುಗಳಿಗೆ ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಒಂದು ಕಾಯಿಲೆ ಇರೋದ್ರಿಂದ ರೈತರಿಗೆ ನಿರಂತರವಾಗಿ ಸಮಸ್ಯೆ ಇರುತ್ತೆ. ಆ ಜಾನುವಾರು ಇರೋವರೆಗೂ ರೈತರ ಸಮಸ್ಯೆ ತಪ್ಪಿದಲ್ಲ. ಹಾಗಾಗಿ ಈ ಒಂದು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕಿಸ್ಕೋಬಹುದು.
1: ಅಂದ್ರೆ ನಿಶಕ್ತಿ ಆಗ್ಬಿಡ್ತವೆ,
0: ನಿಶಕ್ತಿ ಆಗ್ಬಿಡ್ತವೆ,
1: ನೋಡೋದಕ್ಕೆ ಚೆನ್ನಾಗೂ ಕಾಣಲ್ಲ.
0: ಹೌದು, ನೋಡ್ಲಿಕ್ಕೆ
1: ಆರೋಗ್ಯಕರವಾಗಿರುತ್ತೆ.
0: ಹೌದು, ಕೂದಲೆಲ್ಲ ಒಂಥರ ಉದ್ದು ಬಿಟ್ಕೊಂಡು
1: ವಿಕಾರವಾಗಿರ್ತವೆ,
0: ವಿಕಾರವಾಗಿರ್ತವೆ. ಮತ್ತೆ ಅವು ಬೆಳವಣಿಗೆ ಇರೋದಿಲ್ಲ, ಮತ್ತೆ ರೈತರಿಗೆ ನಿರಂತರವಾದ ಸಮಸ್ಯೆ ಇರುತ್ತೆ. ಇದನ್ನು
1: ಅಂದ್ರೆ ಲಸಿಕೆಯನ್ನು ಯಾವ ಯಾವಾಗ ಹಾಕ್ತೀರಾ ಇದನ್ನ?
0: ಈ ಲಸಿಕೆಯನ್ನು ವರ್ಷಕ್ಕೆ 2 ಬಾರಿ ಹಾಕ್ತೀವಿ ನಾವು. ಅದನ್ನು ಈಗ 1 ಬಾರಿ ನಮ್ಮ ಆಗಸ್ಟ್ ಇದರಲ್ಲಿ ಹಾಕ್ತೀವಿ. ಈಗ ನಮ್ಮ ಪಶುಪಾಲಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಲಸಿಕೆ ಹಾಕ್ಲಿಕ್ಕೆ ಬಂದಾಗ ಪ್ರತಿಯೊಂದು ಜಾನುವಾರು ಕೂಡ ಹಾಕ್ಸ್ಕೊಳ್ಬೇಕಾಗುತ್ತೆ. ಈಗ ನಾವು ಹೋದಾಗ ಕೆಲವು ಪಶುಪಾಲಕರು ಏನಿರುತ್ತೆ, ಈಗ ಹಸು ಗರ್ಭ ಧರಿಸಿದೆ ಅನ್ನೋದು, ಈಗ ಕರು ಹಾಕಿ 1 ತಿಂಗಳಾಗಿದೆ, ಈಗ ಸದ್ಯಕ್ಕೆ ಲಸಿಕೆ ಬೇಡ ಅಂತ ಹೇಳ್ಕೊಂಡು, ಇದೇನಾಗುತ್ತೆ, ಈ ಲಸಿಕೆಗಳನ್ನ ನಾವು 100% ಹಾಕ್ಸ್ಕೊಳ್ಳದೇ ಇದ್ದಾಗ 10% ಬಿಟ್ಟು ಹೋದಾಗ ಈ 10%ಗೆ ಮಾತ್ರ ಸಮಸ್ಯೆ ಇರೋಲ್ಲ, ಈ 10% ಇಂದ ಲಸಿಕೆ ಆಗಿರುವಂತ 90% ಜಾನುವಾರುಗಳಿಗೂ ಕೂಡ ಸೇಫ್ ಆಗೋದಿಲ್ಲ. ಹಾಗಾಗಿ ನಾವು ಜಾನುವಾರು ಮಾಲೀಕರಿಗೆ ಬಂದಾಗ ಜಾನುವಾರುಗಳಿಗೆ ಹಾಕ್ಸ್ಕೊಳ್ಳಿ ಸೇಫ್ ಅಂತ ಹೇಳಕ್ಕೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಿಕೆ ಇಚ್ಛಪಡ್ತೇನೆ.
1: ಅಂದ್ರೆ ವರ್ಷಕ್ಕೆ ಇದಕ್ಕೂ 2 ಸರಿ ಲಸಿಕೆ?
0: 2 ಸರಿ ಹಾಕ್ತೀವಿ.
1: ಮತ್ತೆ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಾ ಇರುವಂತ ಕಾಯಿಲೆ ಅಂತಂದ್ರೆ ಚರ್ಮಗಂಟು ರೋಗ.
0: ಚರ್ಮಗಂಟು ರೋಗ,
1: ಮುಖ್ಯವಾಗಿ ಇದು ಹೇಗೆ ಬರುತ್ತೆ ಅನ್ಸಿದೆ?
0: ಹೌದು, ಚರ್ಮಗಂಟು ರೋಗ ಇದು ಒಂದು ಪಾಕ್ಸ್ ವೈರಸ್, ಇದು ಸಿಡುಬುಗೆ ಸಂಬಂಧಪಟ್ಟಂತ, ಇದು ಆಫ್ರಿಕಾ ದೇಶದಿಂದ ಬಂದಂತ
1: ಕಾಯಿಲೆ.
0: ಇದರಲ್ಲಿ ಜಾನುವಾರುಗಳಿಗೆ ಅತಿಯಾದ ಜ್ವರ ಇರುತ್ತೆ, ಮೈ ಮೇಲೆಲ್ಲ ಗಂಟುಗಳು ಬರ್ತದೆ. 2 ವರ್ಷ ಹಿಂದೆ ಸಣ್ಣ ಪ್ರಮಾಣದಲ್ಲಿ ಬಂದಾಗಲೂ ಕೂಡ ಮರಣ ಒಂದೊಂದು ಕಮ್ಮಿ ಆಗಿತ್ತು. ಈಗೇನಾಗುತ್ತೆ, ನಮಗೆ ಹೊರಗೆ ಈ ಗಂಟುಗಳು ಕಂಡಾಗೇನೆ ಬಾಯಿ ಒಳಗೆ ಕೂಡ ಹುಣ್ಣುಗಳಾಗಿ ಮೇವು ತಿನ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಣ್ಣ ಕರುಗಳು ಮರಣವೊಂದು ಒಪ್ಪಿದ್ದಾವೆ. ಮತ್ತೆ ಒಂದು ಕಡೆ ವೈರಸ್ ಕಾಯಿಲೆ ಬಂದಾಗ ಸೆಕೆಂಡರಿ ಬ್ಯಾಕ್ಟೀರಿಯಾ ಕಾಂಪ್ಲಿಕೇಶನ್ಸ್ ಹೇಳ್ತೀವಿ ನಾವು. ಅದರಿಂದ ಏನಾಗುತ್ತೆ, ಅವು ರೋಗ ನಿರೋಧ ಶಕ್ತಿನೇ ಕಳ್ಕೊಳ್ತಾವಲ್ಲ, ಇದ್ರನ್ನ ಬೇರೆ ಇನ್ನೊಂದು ಕಾಯಿಲೆ ಕೂಡ ಬಂದ್ಬಿಡ್ತವೆ, HS ಇರ್ಬೋದು, ಇನ್ನೊಂದು BQN ಇರ್ಬೋದು. ಹಾಗಾಗಿ ಮರಣ ಪ್ರಮಾಣ ಜಾಸ್ತಿ ಆಗುತ್ತೆ,
1: ಒಂದು ಕಾಯಿಲೆ ಸಂಕೀರ್ಣ ಆಗುತ್ತೆ.
0: ಹೌದು, ಕಾಂಪ್ಲೆಕ್ಸ್ ಆಗುತ್ತೆ.
1: ಅಂದ್ರೆ ಇದು ಯಾವುದರಿಂದ ಹರಡುತ್ತೆ?
0: ಇದು ಹರಡಲಿಕ್ಕೆ ಮಾಮೂಲಿ ಬೈಟಿಂಗ್ ಫ್ಲೈಸೆ, ನೊಣಗಳು ಮತ್ತೆ ಸೊಳ್ಳೆಗಳನ್ನು ಜಾಸ್ತಿ ಆಗುತ್ತೆ. ಈ ತರ ಇದ್ದಾಗ ನಾವು ಮಳೆಗಾಲದಲ್ಲಿ ಆದಷ್ಟು ಶೇಡ್ ನೆಟ್ ಅಂತದನ್ನ ಕೊಟ್ಟಿಗೆಲ್ಲಿ ಹಾಕಿದ್ರೆ ಒಳ್ಳೇದು, ಸೊಳ್ಳೆ ಪರದೆಗಳನ್ನ ಅಂತ ಸ್ವಲ್ಪ ಹಾಕೊಂಡ್ರೆ ಒಳ್ಳೆದು. ಆಗ ಒಂದರಿಂದ ಒಂದು ಕಚ್ಚೋದಿಲ್ಲ. ಮತ್ತೆ ಯಾವುದೇ ಕಾಯಿಲೆ ಬಂದಾಗ ರೋಗಗ್ರಸ್ತ ಪ್ರಾಣಿಯನ್ನು ಬೇರ್ಪಡಿಸಬೇಕು, ಅದು ಇಂಪಾರ್ಟೆಂಟ್. ಬೇರ್ಪಡಿಸಿದ ಮೇಲೆ ಉಣ್ಣಿಗಳಿಗೆ ಕೂಡ ಔಷಧಿಗಳು ಹಾಕ್ಬೋದು, ಅಥವಾ ಕಾಟನ್ ಡ್ರಾಪ್ಸ್ಗಳಿದಾವೆ ಅಂತದನ್ನ ಹಾಕಿ ಕೂಡ.
1: ಅಂದ್ರೆ ಸೊಳ್ಳೆಗಳ ನಿಯಂತ್ರಣ, ನೊಣಗಳ ನಿಯಂತ್ರಣ ಮಾಡಬೇಕು.
0: ಮತ್ತೆ ನಾವು ಕೊಟ್ಟಿಗೆ ಪಕ್ಕದಲ್ಲಿ ಸ್ವಲ್ಪ ಶುಚಿತ್ವ ಕಾಪಾಡಲಿಕ್ಕೆ ಕೂಡ ಸ್ಪ್ರೇಗಳನ್ನ ಮಾಡಬೇಕಾಗುತ್ತೆ. ನೀರು ನಿಲ್ದಾಗೆ ನೋಡಿಕೊಂಡು ನೋಡ ಸೊಳ್ಳೆಗಳು ಕಮ್ಮಿ ಮಾಡಿ ಪ್ರಯತ್ನ ಪಡಬೇಕಾಗುತ್ತೆ.
1: ಅಂದ್ರೆ ಇದು ಪಶು ಸಿಡುಬುಗೆ ಸೇರಿದಂತ ವೈರಾಣು ಅಂತ ಹೇಳಿರಿ.
0: ಹೌದು,
1: ಲಸಿಕೆ ಏನಾದರೂ
0: ಎಲ್ಲಷ್ಟಿಗೆ ಅಂತಲೇ ಲಸಿಕೆ ಬಂದಿಲ್ಲ. ನಾವು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಇದೆ, ಲಸಿಕೆಯನ್ನು ಮಾಡ್ತಾ ಇದೀವಿ, ಎಫೆಕ್ಟಿವ್ ಆಗಿದೆ.
1: ಅಂದ್ರೆ ಅದು 1 ಸರಿ ಹಾಕಿದ್ರೆ ಸಾಕಾಗುತ್ತೆ,
0: ವರ್ಷಕ್ಕೆ 2 ಸಲ ಹಾಕಬೇಕಾಗುತ್ತೆ.
1: ಈ ಜಾನುವಾರುಗಳಲ್ಲಿ ಬರುವಂತ ರೋಗಗಳನ್ನ ನಾವು ನಿಯಂತ್ರಣ ಮಾಡಬೇಕು ಅಂದ್ರೆ ಲಸಿಕೆಗಳನ್ನು ಹಾಕಿಸ್ಕೊಳ್ಳೋದು ಬಹಳ ಕ್ರಮ.
0: ಅದೊಂದೇ ಉತ್ತಮವಾದ ಕ್ರಮ ಅದು.
1: ಉತ್ತಮವಾದಂತಹ ಸ್ವಚ್ಛತೆ ಕಾಪಾಡ್ಕೋಬೇಕು ಕೊಟ್ಟಿಗೆಯಲ್ಲಿ, ಮತ್ತೆ ಒಳ್ಳೆ ಆಹಾರ ಕೊಡಬೇಕು,
0: ಆಹಾರವನ್ನು ಕೊಡಬೇಕು,
1: ಒಣಹುಲ್ಲು, ಹಸಿ ಹುಲ್ಲು ಮತ್ತು
0: ಪಶು ಆಹಾರವನ್ನು ಕೊಡಬೇಕು.
1: ಇದೆಲ್ಲ ಕೊಟ್ಟರೆ ರೋಗ ನಿರೋಧಕ ಶಕ್ತಿಯನ್ನು
0: ಹೆಚ್ಚಿಸ್ಕೋ,
1: ಮತ್ತೆ ನಮ್ಮ ಕರುಗಳನ್ನು ಕೂಡ ಚೆನ್ನಾಗಿ ಪಾಲನೆ ಮಾಡಿಕೊಂಡು ಮುಂದೆ ಒಳ್ಳೆ ಜಾನುವಾರು ಆಗೋ ರೀತಿಯಲ್ಲಿ ನಾವು ಸಹಕರಿಸಬೇಕಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜಾನುವಾರುಗಳಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KA ಪ್ರಸನ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9446-4727-276. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9446-4647-276. ತುಂಬ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ

0: ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೆ ಮಳೆಗಾಲದಲ್ಲಿ ಜಾನುವಾರುಗಳನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮ ಈ ಕುರಿತು ಮಡಿಕೇರಿಯ ತಾಲೂಕು ಪಶು ಆಸ್ಪತ್ರೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆಎ ಪ್ರಸನ್ನ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಯಿಂದ 22,800 ರೂಪಾಯಿಗಳು, ಅರೇಬಿಕಾ ಚೆರಿ 12,750 ರೂಪಾಯಿಯಿಂದ 14,250, ರೋಬಸ್ಟಾ ಪಾರ್ಚ್ಮೆಂಟ್ 17,500.

ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಂದ 22,800 ರೂಪಾಯಿಗಳು, ಅರೇಬಿಕಾ ಚೆರ್ರಿ 12,750 ರೂಪಾಯಿಂದ 14,250, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,200 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 9,300 ರೂಪಾಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ವಿಶ್ವ ಆಹಾರ ಸುರಕ್ಷಾ ದಿನದ ಸಂದರ್ಭದಲ್ಲಿ ಆಹಾರದ ನಂಜಾಗುವಿಕೆ ಮತ್ತು ಅದನ್ನು ತಡೆಗಟ್ಟುವಿಕೆ ಕುರಿತು ಡಾ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಧನ ಸುದ್ದಿ. ಬಲ್ಯಮಂಡೂರು ಗ್ರಾಮದ ನಿವಾಸಿ ರಾಮಯ್ಯ ಅವರ ಮಗ ವಿ ಆರ್ ರಾಜು ಅವರು ಇಂದು ನಿಧನರಾದರು. 72 ವರ್ಷದ ಕಂದಾಯ ಇಲಾಖೆ ನಿವೃತ್ತ ಗ್ರಾಮ ಸಹಾಯಕ ವಿ ಆರ್ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಡ್ಡಿ ಆರಾಧ್ಯ, ಕುದುರೆಪಾಯ, ಚೆಂಬು ಗ್ರಾಮ.
5: ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಪರ ಆಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಗೌರವಿತವಾಗಿ ಬದುಕು ನಡೆಸಿಗೆ ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸ್ತಾ ಬಂದುಟು ತಿಳಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವು ಹೇಳಿಳು. ಅವು ಜಿಲ್ಲಾ ಪಂಚಾಯಿತಿ ಸಭಾಬಡಲಿ ಇಂದು ನಡೆದ ಬಸವಮತೆ ಅಂಬೇಡ್ಕರ್ ವಸತಿ ಯೋಜನೆ ಅಡಿ ಆಯ್ಕೆ ಆಗಿರುವ ಅರ್ಹ ಫಲಾನುಭವಿಗಳಿಗೆ ಹೊಸ ಮನ ನಿರ್ಮಾಣ ಕಾಮಗಾರಿನ ಆದೇಶ ಪತ್ರನ ವಿತರಿಸಿ ಅವು ಮಾತಾಡಿದವು. ಪೊನ್ನಂಪೇಟೆ 66/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ಹೋಗುವ ಪಾಲಿಬೆಟ್ಟ ಹೊಸೂರು ಪೀಡರ್ಲಿ ರಿಪೇರಿ ಕೆಲಸ ಇರದಂತ ತಾರೀಕು 8 ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ ಹೊಸೂರು ಜಾಗರಿ ಗದ್ದೆಮನೆ ಬೆಟ್ಟಿಗೇರಿ ಲೋಪಮುದ್ರ ಆಸ್ಪತ್ರೆ ವ್ಯಾಪ್ತಿ ಅತ್ತೂರು ಪಾಲಿಬೆಟ್ಟ ಹುಂಡಿ ಚೆನ್ನೈನಕೋಟೆ ಅಬ್ಬೂರು ಅಂಬೇಕಾಡು ಸುತ್ತಮುತ್ತ ಕರೆಂಟ್ ಇರದುಲೆ ತಿಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿತು. ಪಿಂಚಣಿ ಅದಾಲತ್ನ ಸಭೆ 15 ಮಧ್ಯಾಹ್ನ 2 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರ್ಲಿ.

0: ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟ ಪುಕಾರು ಇದ್ದರೆ ಅದನ್ನ ಬರೆದು ತಾರೀಕು 10ರ ಒಳಗೆ ತಲುಪುವಂಗೆ ಕಳಿಸಕ್ಕೆ, ಹಾಗೆ ತಾರೀಕು 15ಕ್ಕೆ ನಡೆಯುವ ಸಭೆಗೆ ಹಾಜರಾಗುತ್ತೇಳಿ ಅಂಚೆ ಇಲಾಖೆನ ಅಧೀಕ್ಷಕರು ತಿಳಿಸಲು. ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ತಾರೀಕು 10ರಿಂದ ಜುಲೈ 9ರವರೆಗೆ ಭಾರೀ ಸರಕು ಸಾಗಾಣಿಕೆ ವಾಹನ ಸಂಚಾರ ನಿಷೇಧಿಸಲಾಗಿದ್ದು 18,500 ಕೆಜಿಗಿಂತ ಜಾಸ್ತಿ ತೂಕದ ವಾಹನಗಳಿಗೆ ನಿಷೇಧವಾಗುತ್ತು, ಹಾಗೆ ಅದಕ್ಕಿಂತ ಕಮ್ಮಿ ತೂಕದ ವಾಹನಕ್ಕೆ ವಿನಾಯಿತಿ ನೀಡಲಾಗುತ್ತದೆ. ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರವು ಹೇಳಲು. ಐಸಿಎಆರ್ ಕೆವಿಕೆ ಗೋಣಿಕೊಪ್ಪಲು ವತಿಯಿಂದ ಬೇರೆ ಬೇರೆ ಬೆಳೆಗಳಲ್ಲಿ ರಸಗೊಬ್ಬರಗಳ ಸಮತೋಲಿತ ಬಳಕೆ ಬಗ್ಗೆ ತಾರೀಕು 8ರ ಹೊತ್ತರೆ 10 ಗಂಟೆಗೆ ಕೆವಿಕೆ ಗೋಣಿಕೊಪ್ಪಲ್ಲಿ ಆಯೋಜನೆ ಮಾಡಲು ಎಲ್ಲ ತೋಟಗಾರರು ಹಾಗೆ ಬೆಳೆಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಪ್ರಕಟಣೆ ತಿಳಿಸಲು. ಈ ವರ್ಷದ 7, 8 ಮತ್ತು 9ನೇ ತರಗತಿಗಳಲ್ಲಿ ಕಾಲಿರುವ ಮಕ್ಕಳಿಗೆ ಮುರಾಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಕಾಲಿರುವ ಸೀಟ್ಗಳಿಗೆ ಪ್ರವೇಶಾತಿಗೆ ಅವಕಾಶ ನೀಡಿದ್ದು, ಇದೇ ತಿಂಗಳ ತಾರೀಕು 10ರೊಳಗೆ ಎಲ್ಲ ದಾಖಲೆಗಳೊಟ್ಟಿಗೆ ಹತ್ತಿರದ ವಸತಿ ಶಾಲೆಗಳನ್ನು ಸಂಪರ್ಕಿಸಕ್ಕೆ, ಹಾಗೆ ಜಾಸ್ತಿ ಮಾಹಿತಿಗೆ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರ ಕಚೇರಿನ ಸಂಪರ್ಕಿಸಕ್ಕೆ. ಕುಶಾಲನಗರ ವಲಯ ಅತ್ತೂರು ಶಾಖೆ ವ್ಯಾಪ್ತಿನ ಅಂದಗೋವೆ ಗ್ರಾಮದಲ್ಲಿ ಕಾಡನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಹಮ್ಮಿಕೊಂಡಳು. ಅಲ್ಲಿನ ತೋಟದ ಮಾಲೀಕರು, ಕಾರ್ಮಿಕರು, ಸಾರ್ವಜನಿಕರು ಎಚ್ಚರಿಕೆಯಿಂದ ಇದ್ದು ಆನೆನ ಕಾಡಿಗೆ ಓಡಿಸಿಕೆ ಸಹಕರಿಸುವಂಗೆ ಕುಶಾಲನಗರ ವಲಯದ ಅರಣ್ಯಾಧಿಕಾರಿಯು ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಮುಂಗಾರು ಗಾಳಿ ಮಳೆ ಶುರುವಾಗಿದ್ದು, ಮಳೆ ಹಾನಿಯಿಂದ ವಿದ್ಯುತ್ ಸರಬರಾಜಲ್ಲಿ ತೊಂದರೆ ತಾಪತ್ರೆ ಆಗುವ ಸಾಧ್ಯತೆ ಜಾಸ್ತಿಯಾಗಿದ್ದದೆ. ಅಂತಹ ತೊಂದರೆನ ಸಾರ್ವಜನಿಕರು ಕಂಡರೆ ಸ್ವಂತ ಕ್ರಮನ ತಕ್ಕಡದೆ ಚಾಮುಂಡೇಶ್ವರಿ ವಿದ್ಯುತ್ ಸಂಚಾರಿ ನಿಗಮ ಇಲ್ಲದೆ ವಿದ್ಯುತ್ ಸಹಾಯವಾಣಿ 1912 ನಂಬರಿಗೆ ಕರೆ ಮಾಡಿ ತಿಳಿಸಕೋತೇಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿತು. ಕೊಡಗು ಜಿಲ್ಲೆನ ಮೀನುಗಾರಿಕೆ ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಸೌಲಭ್ಯ ಪಡೆಯಕ್ಕೆ ಅರ್ಜಿನ ಕರೆದಳು. ಅರ್ಹತೆ ಇರುವ ಮೀನು ಕೃಷಿಕರು ತಾರೀಕು 20ರೊಳಗೆ ಅರ್ಜಿನ ಹಾಕಕ್ಕೆ, ಜಾಸ್ತಿ ಮಾಹಿತಿಗೆ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ್ಕೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂಗೆ ರಾಜಕೀಯ ಪಕ್ಷಗಳ ಮುಖಂಡರೊಟ್ಟಿಗೆ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಎ ಸೋಮಶೇಖರವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದರು. ಇದರಲ್ಲಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ತಾರೀಕು 2026ರ ಅಕ್ಟೋಬರ್ 1ರ ಘೋಷಣೆ ಮಾಡಿದ್ದು, ಜೂನ್ ತಾರೀಕು 20ರಿಂದ 29ರವರೆಗೆ ಪೂರ್ವ ತಯಾರಿ ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕೊಟ್ಟಿದ್ದು, ಜೂನ್ 3ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗ ಮನೆ ಮನೆಗೆ ಭೇಟಿ, ಹಾಗೆ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟ ಆದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತೆ ಆಕ್ಷೇಪಗಳನ್ನು ಸಲ್ಲಿಸಕ್ಕೆ, ಅಕ್ಟೋಬರ್ 7ರಂದು ಮತದಾರರ ಆಖಿರಿ ಪಟ್ಟಿ ಪ್ರಕಟ ಆದೆ ತಿಳಿ ಎಸ್ಎ ಸೋಮಶೇಖರವು ತಿಳಿಸಲು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗ ಜೀವಂತ ಪ್ರಮಾಣ ಪತ್ರ ಮಾಡಿಸೋಕು ತಿಳಿದು ಸುಳ್ಳು ಸುದ್ದಿ ತಿಳಿ ಅಧಿಕಾರಿಗ ತಿಳಿಸಲು. ಈ ಬಗ್ಗೆ ಸರ್ಕಾರದ ಯಾವುದೇ ಅಧಿಕೃತ ಆದೇಶ ಬಾತ್ಲೆ, ಕೆಲವು ದುಡ್ಡು ವಸೂಲು ಮಾಡ್ತಾ ಇರೋದು ಗಮನಕ್ಕೆ ಬಂದಿಟ್ಟು ಸರ್ಕಾರದ ಅಧಿಕೃತ ಮಾಹಿತಿ ಬಂದ ಮೇಲೆ ತಿಳಿಸಲಾದೆ ತಿಳಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯು ತಿಳಿಸಲು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ತಾರೀಕು 10ರ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಸೋಮರಪೇಟೆ ತಾಲೂಕು ಕಚೇರಿ ಸಭಾಭವನದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿ ಪುಕಾರ್ ಅರ್ಜಿ ತಕಡುವೆ ತುಂಬಿದ ಮತ್ತೆ ನೋಟರಿಯಿಂದ ಅಫಿಡೇಟ್ ಮಾಡಿದ ಅರ್ಜಿ ತಕಣುವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಲ್ಲಿ ವಿಳಂಬ ಹಾಗೆ ಇನ್ನಿತರ ತೊಂದರೆ ತಾಪತ್ರ ನೀಡ್ತಾ ಇರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ನಿಗದಿ ಮಾಡಿದ ಪತ್ರದಲ್ಲಿ ಪುಕಾರ್ಗಳನ್ನ ನೀಡಕೋತೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಲು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2026-27ನೇ ಸಾಲಿನ ಯುವ ಸೌರಭ ಕಾರ್ಯಕ್ರಮಕ್ಕೆ ಅರ್ಜಿನ ಕರೆದಳು. 15ರಿಂದ 30 ವರ್ಷದೊಳಗಿನ ಪ್ರತಿಭಾವಂತ ಯುವ ಕಲಾವಿದರು ಹಾಗೆ ಕಾಲೇಜು ವಿದ್ಯಾರ್ಥಿಗ ಭಾಗವಹಿಸಕ್ಕೆ ಆಸಕ್ತಿರು ತಮ್ಮ ಸ್ವಂತ ವಿವರಗಳೊಟ್ಟಿಗೆ ತಾರೀಕು 30ರೊಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅರ್ಜಿನ ಹಾಕಕ್ಕೆ. ಅಂಚೆ ಅದಾಲತ್ನ ಸಭೆ ತಾರೀಕು 8ರ ಮಧ್ಯಾಹ್ನ 12 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರಲ್ಲಿ ನಡೆದಿದೆ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ತಾರೀಕು 21ರಂದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ತೆಳುವ ಧ್ಯೇಯವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಯೋಜಿಸಲಾಗುತ್ತು. ಇದರ ಪ್ರಯುಕ್ತ ತಾರೀಕು 8, 9, 5:30 ಗಂಟೆಯಿಂದ 6:30 ಗಂಟೆ ಮುಟ ಅಲ್ಲಿನ ಸೆಂಟರ್ಲಿ ಪುಕ್ಕಟ್ಟೆ ಯೋಗಾಭ್ಯಾಸ ನಡೆದಿದೆ. ಆಸಕ್ತಿರವು ಇದರ ಉಪಯೋಗನ ಪಡ್ಕಣಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜಂಪೆ ಪ್ರಸಾರ ಆತು. ಪ್ರಾಯೋಜಕರು ಕುದುರೆಪಾಯ ಚೆಂಬು ಗ್ರಾಮದ ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಳ್ಳಿ ಆರಾಧ್ಯ.
2: ಬೆಂಗಳೂರು ವಾಸವುಳ್ಳ ಜೀವಿತ ಐಂಡ ಮೋವಾ ಆದ್ಯ ದೇಶಮಂಡ ಅಟ್ಟನೇ ಕಾಲತರ ಪುಟ್ಟನ ನಾಳು ಇಂದು ಆದ್ಯ ದೇಶಮಂಗ್ ಪುಟ್ಟನ ನಾಳರ ನಲ್ಲಾಮೆ ಬೈಂದರಿತು ತಾತ ಅಜ್ಜಮ ಕಡೆ ಉತ್ತಯ್ಯ ಅವ್ವಯ್ಯ ಕುಸುಮ ಉತ್ತಯ್ಯ ಪಿಂಜ ಮಾಮ ಜೀವಂತ ಚಂಗಪ್ಪ ವಿಶ್ ಯು ಹ್ಯಾಪಿ ಬರ್ತ್ಡೇ ಆದ್ಯ ದೇಶಮ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ

0: ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ
1: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂ, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
8: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
7: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
10: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
12: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
13: ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ಮಾವು ಮೇಳವನ್ನು ಇಂದು ಮತ್ತು ನಾಳೆ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಸಮೀಪವಿರುವ ಹಳೆಯ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ.
14: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, ₹1,00,000 ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
15: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
16: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
17: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
15: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಭಾರತ ಚುನಾವಣಾ ಆಯೋಗ ನಾಳಾಂಕ 14 ಪತ್ರಿಕಾ ಪ್ರಕಟಣೆ ರೀದ ಕರ್ನಾಟಕ ರಾಜ್ಯದ ಮತದಾರಂಗಡ ಪಟ್ಟಿದ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆತೋಕ್ ಕಾರ್ಯಕ್ರಮ ವೇಳಾಪಟ್ಟಿ ಪೋಡಚಿಟ್ಟಿತ್ತು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಗೂಟುವ ನಿಕ್ಕೆ ಜಿಲ್ಲಾಧಿಕಾರಿ ಎಸ್ತೆ ಸೋಮಶೇಖರ್ ಇವು ಕಟ್ಟಂಡಿತು. ಭಾರತ ಚುನಾವಣಾ ಆಯೋಗ ವಿಶೇಷ ಸಮಗ್ರ ಪರಿಷ್ಕರಣೆ ಅರ್ಹತ ನಾಳಾಂಕ 1 October 2026 ಘೋಷಣೆ ಮಾಡಿತು. ನಾಳಾಂಕ 20-29 ಪೂರ್ವ ತಯಾರಿ ತರಬೇತಿ ಪಿನ್ಯ ಮುದ್ರಣಕ್ಕೆ ಅಧಿಕಾರಿ ಡಲಿಂಜ ಮನೆ ಮನೆ ಭೇಟಿ. ಪಿನ್ಯ ಮತಗಟ್ಟೆರ ಪುನರ್ ವಿಂಗಡನೆ ಕಾರ್ಯ August 5 ಕರಡು ಮತದಾರಂಗಡ ಪಟ್ಟಿ ಪ್ರಕಟಣೆ ಅಪ್ಪ. August 5, September 4 ಹಕ್ಕು ಪಿನ್ಯ ಆಕ್ಷೇಪಣೆ ಕೊಡಪಕ್ಕೆ ಅವಕಾಶ ಮಾಡಿಕೊಡ್ತಿತ್ತು. ಕೂಡೇನೆ August 5, October 3 ಸೂಚನೆ ಹಂತ ಹಕ್ಕು ಪಿನ್ಯ ಆಕ್ಷೇಪಣೆ ವಿಲವಾರಿ ನಡ್ಪ. October 7 ಆಕಿರಿ ಮತದಾರಂಗಡ ಪಟ್ಟಿ ಪ್ರಕಟ ಅಪ್ಪ ಅಂದು ಎಸ್ ಜೆ ಸೋಮಶೇಖರವು ಮಾಹಿತಿ ಕೊಡ್ತಿತ್ತು. ಕೊಡಗು ಜಿಲ್ಲೆಯಲ್ಲಿ ಮಳೆಗಾರ ಶುರುವಾನಗುಂಡು. ಮಿನ್ಯತ್ರ ಮಳೆಗಾಲದಲ್ಲಿ ಪೊಳೆಯಲು ಜಾಸ್ತಿ ನೀರು ಇಪ್ಪಾನಗುಂಡು. ಸಾರ್ವಜನಿಕಂಗಡ ಸುರಕ್ಷತರ ಪಿನ್ಯ ಸಾರ್ವಜನಿಕ ಆಸ್ತಿ ಪಾಸ್ತಿರ ರಕ್ಷಣೆ ನಲ್ಲ ದೃಷ್ಟಿಯಿಂದ ಮಣ್ಣತ್ರ ಸಾಗಾಟ ಮಣ್ಣರ ದಿಮ್ಮಿ ಬೋರೆ ಸರಕು ಸಾಗಾಣಿಕೆನ ಕೊಡಗು ಜಿಲ್ಲೆಯ ಎಲ್ಲಲ್ಲಿ ಮಳೆಗಾಲ ಶುರುವಾಪಲ್ಲಿಂಜ ಮಳೆಗಾಲ ನಿಪ್ಪಲಿಕತ್ತನೆ ನಿಪ್ಪು ಚಿಡುವಕ್ಕೆ ತೀರ್ಮಾನ ಮಾಡಿತು. ದಿನಾಲು ದುಂಬ ಬಾರದುಂಬನ ಭಾರತ ಸರಕು ಸಾಗಣೆ ಮಾಡುವ

0: ವಾಹನ ಎಲ್ಲ ದಿನ ಸಂಚಾರ ಮಾಡುವಾನಗುಂಟು ರೋಡರ ಬರೀರ ಮಣ್ಣು ಭೂಕುಸಿತದಿಂಜ ರೋಡ್ರ ಮೇಲೆ ಮಣ್ಣು ಬುದ್ದಿತ್ತು ರೋಡ್ ಸಂಚಾರಕ್ಕೆ ತೊಂದರೆ ಆಯಿತು ಅಪಘಾತಕ್ಕೆ ಕಾರಣ ಅಪಾನಗುಂಡು ಜಿಲ್ಲೆರಾದ್ಯಂತ ಜೂನ್ 15 ಜುಲೈ 9 ವಾಹನ ಸಂಚಾರ ವ್ಯವಸ್ಥೆನ ನೀಸೋಕು ಜಿಲ್ಲಾ ದಂಡಾಧಿಕಾರಿ ಪಿಣ್ಯ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷಗಳಾದ ಎಸ್ ಜೆ ಸೋಮಶೇಖರವು ಅರಿಚಿಟ್ಟಿತು. ಪೊನ್ನಂಪೇಟೆ 66-11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರದಿಂಜಿ ಪಾಂಜಿಪೋಪ F12 ಪಾಲಿಬೇಟಾ F13 ಹೊಸೂರು ಫೀಡರ್ಲು ನಾಳಾಂಕೆ 8 ಪೊಲಾಕ 15 20 5 ಗಂಟೆಕತ್ತನೆ ನಿರ್ವಹಣಾ ಕಾಮಗಾರಿ ಉಳ್ಳಾಂಡ ಮೀದ ಹೊಸೂರು ಜಾಗರಿ ಗದ್ದೆಮನೆ ಬೆಟ್ಟಗೇರಿ ಲೋಪಾಮುದ್ರ ಹಾಸ್ಪಿಟಲ್ರ ಸುತ್ತಮುತ್ತ ಅತ್ತೂರು ಪಾಲಿಬೆಟ್ಟ ಹುಂಡಿ ಚೆನ್ನಯ್ಯನಕೋಟೆ ಅಬ್ಬೂರು ಅಂಚಿಕಾಡು ಪಿಣ್ಯ ಸುತ್ತಮುತ್ತ ಪ್ರದೇಶದಲ್ಲಿ ಕರೆಂಟ್ ಇಪ್ಪಲೆ ಆನಂಗುಂಡು ಸಾರ್ವಜನಿಕಂಗ ಸಹಕರಿಸಿಡುವನಿಕೆ ಚೆಸ್ಕಾಮ್ರ ಕಾರ್ಯಪಿಣ್ಯ ಪಾಲನಾ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಇವು ಕಟ್ಟಂಡಿತು. ಅಂಚೆ ಅದಾಲತ್ರ ಮಿನ್ಯತ್ರ ಸಭೆ ನಾಳಾಂಕೆ 8 ಮಜ್ಜಾನ 12 ಗಂಟೆಗೆ ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರದ ನಡಪ ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲ ತರತ್ರ ದೂರನ ಎಡ್ತಂಡು ಚರ್ಚೆ ಮಾಡುವ ಅಂದು ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ರಿಚಿಟ್ಟಿತು. ಪಿಂಚಣಿ ಅದಾಲತ್ರ ಮಿನ್ಯತ್ರ ಸಭೆ ನಾಳಾಂಕೆ 15 ಮಜ್ಜಾನ 12 ಗಂಟೆಗೆ ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಸಿದ್ದಾಪುರ ರೋಡ್ ಅಶೋಕಪುರದ ನಡಪ ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಪೋಸ್ಟಲ್ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ತರತ್ರ ಅಹವಾಲನ ಕೇಟಂಡು ಚರ್ಚೆ ನಡೆತುವ ಅಹವಾಲು ಇಂಜಲ್ಲಿ ಪಿಂಚಣಿ ಅದಾಲತ್ತಿಂದು ಎಳೆದಿತ್ತು ಅಂಚೆ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ ನಾಳಾಂಕೆ 10 ಒಳಿಯ ಎತ್ತೊನಿಕೆ ಐಕೊಂಡು ಅಲ್ಲಿಂಜಿ ಜೂನ್ 15 ನಡಪ ಸಭೆಯಲ್ಲಿ ಕೂಡಿ ಆಡೋನಿಕೆ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ರಿಚಿಟ್ಟಿತು. ಐಸಿಎಆರ್ ಕೆವಿಕೆ ಗೋಣಿಕೊಪ್ಪಲ್ ಇವು ಸಮತೋಲಿತ ಗೊಬ್ಬರತ್ರ ಬೋರೆ ಬೋರೆ ಬೊಳೆಕ್ ಬಳಕೆರ ಮೀದ ಕಾರ್ಯಕ್ರಮ ನಾಳಾಂಕೆ 8 ಪೊಲಾಕ 10 ಗಂಟೆಗೆ ಕೆವಿಸಿ ಗೋಣಿಕೊಪ್ಪಲ್ ಇಲ್ಲಿ ನಡಪ ಎಲ್ಲ ಬೊಳೆಕಾರ ಕೂಡಿ ಆಡೋನಿಕೆ ಕಟ್ಟಂಡಿತು. ಕರ್ನಾಟಕ ಲಲಿತಕಲಾ ಅಕಾಡೆಮಿರ ಆದನೆಲು ಚಿತ್ರಕಲಾ ಲೇಖಕಂಗಕ್ಕೆ ಪ್ರೋತ್ಸಾಹ ಕೊಡುಪ ಪುಸ್ತಕ ಖರೀದಿನ ಅಕಾಡೆಮಿ ಮಾಡಿಯನ್ ಬಂದಿತ್ತು ಈಂಡ ಮಾರಿಪತ್ತು ಜನವರಿ 2024 ಡಿಸೆಂಬರ್ 2024 ಚಿತ್ರಕಲೆಗೆ ಸಂಬಂಧಪಟ್ಟನಿಕೆ ಪ್ರಕಟವಾದ ಪುಸ್ತಕತನ ಓರು ಶೀರ್ಷಿಕೆರ ಉರ್ಪಿಯ 5000 ಅಡಿಯಲ್ಲಿ ಖರೀದಿ ಮಾಡೋಕೆ ಅರ್ಜಿ ಹಾಕಿತು. ಅವರ ಮಾಹಿತಿಗೆ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು 0800024 8 0800 947 ಇಲ್ಲಿ ಸಂಪರ್ಕ ಮಾಡಲು ಒಂದು ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆರ ಸಹಾಯಕ ನಿರ್ದೇಶಕಂಗ ಅರಿಚಿಟ್ಟಿತು. ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ ರಾದನೆಯಲ್ಲಿ 2026-27 ಸಾಲರ ಚಿಗುರು ಕಾರ್ಯಕ್ರಮತನ ಕೊಡಗು ಜಿಲ್ಲಾ ಮಟ್ಟದಲ್ಲಿ ಏರ್ಪಾಡು ಮಾಡಿತ್ತು. ಅವರ ಮಾಹಿತಿಗೆ ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಭವನ ಕೊಡಗು ಜಿಲ್ಲೆ ಇಲ್ಲಿ ಸಂಪರ್ಕ ಮಾಡಲು. ಕರ್ನಾಟಕ ನಾಟಕ ಅಕಾಡೆಮಿ ರಾದನೆಯಲ್ಲಿ ರಂಗಭೂಮಿ ಕ್ಷೇತ್ರ ಕಲಾವಿದಗಳ ಪರಿಚಯ ಮಾಡುವ ಬಲ್ಯ ರಂಗ ಸಂಪುಟತ್ನ ಪೊರ್ಮೆ ಎಡ್ತ ಬಪ್ಪಕ್ಕೆ ಜ್ಞಾನ ಮಾಡಿತ್ತು. ಈ ಸಂಬಂಧ ರಂಗಭೂಮಿಯಲ್ಲಿ ಕೆಲಸ ಮಾಡಿಯನ್ನುಳ್ಳ ನಿರ್ದೇಶಕಂಗ ನಾಟಕಕಾರ ಸಂಗೀತ ತಜ್ಞಂಗ ರಂಗ ಕುಶಲಕರ್ಮಿಯ ಅನ್ನನೇ ವೇಷಭೂಷಣ ಕೂಡ್ನನಿಕೆ ನೇಪಥ್ಯದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಲಾವಿದಗಳ ವಿವರತ್ನ ಕೂಟಿತು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇವು ನಿರ್ಧಾರ ಮಾಡಿತು. ಆನಂಗುಂಡು ಆಸಕ್ತಂಗ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇಂಗಡಲ್ಲಿ ತಂಗಡ ವಿವರತ್ನ ಕೊಡುಪನ್ನಿಕೆ ಪಿಂಯ ಅವರ ಮಾಹಿತಿಗೆ 0800024 7 6 ಇಲ್ಲಿ ಸಂಪರ್ಕ ಮಾಡಲು. ಇಲ್ಲಿಗೆ ಇಂದೇತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91.3 ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6 ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡಾ 43.9 ಶೇಕಡಾ 76 ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡಾ 38 ಶೇಕಡಾ 90 ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡಾ 46.91 ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡಾ 87 ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡಾ 5 ಶೇಕಡಾ 60.2 ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟಿನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 150

0: ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿತವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು ಎರಡನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 150,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ 16 ಸದಸ್ಯರನ್ನೊಳಗೊಂಡ ಟಿ20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲಿಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ.

0: ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ, ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನಾ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400ರಿಂದ 1,500ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
3: ಹಮ್ ಭಾರತೀಯ ಖಗೋಳ ವಿಜ್ಞಾನ ಯಾನಿ ಎಸ್ಟ್ರೋನಮಿ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರೀಸ್ ಮೌಜೂದ್ ಹೈ ಯಹ ಅದ್ಭುತ ಮ್ಯಾಥಮೆಟಿಕಲ್ ಡಿಸ್ಕವರೀಸ್ ಹುಯಿ ಹೈ ನೆವಿಗೇಷನ್ ಹೋ ಪಂಚಾಂಗ ಹೋ ಯಾ ಹಮಾರೆ ಪರ್ವ ತ್ಯೋಹಾರ ಇನ್ ಸಬ್ಕಾ ಸಂಬಂಧ ಆಕಾಶ ಔರ್ ತಾರೋ ಸೆ ರಹಾ ಹೈ ಹಮಾರೆ ಯಹಾಂ ಆಸ್ಟ್ರೋನಾಮಿ ನೆ ಹರ್ ಪೀಢಿ ಮೇ ಕೌತೂಹಲ ಜಗಾಯಾ ಹೈ ಉಸೆ ಎಕ್ಸ್ಪ್ಲೋರೇಷನ್ ಕೆ ಲಿಯೆ ಪ್ರೇರಿತ ದಿಯಾ ಹೈ

0: और आज के युवाओं में भी इसे लेकर काफी उत्साह दिखाई देता है। आजकल आप भी देखते होंगे देश भर में एस्ट्रोनॉमी क्लब्स तेजी से लोकप्रिय हो रहे हैं। बड़े शहरों से लेकर छोटे कस्बों तक, स्कूलों से लेकर पार्कों तक इनकी गतिविधियां दिखाई देती हैं। मुझे बेंगलोर एस्ट्रोनॉमिकल सोसाइटी के बारे में जानकारी मिली। यहाँ ऑब्जर्वेशनल सेशंस आयोजित किए जाते हैं। इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है। खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है। रात में तारों को निहारना अपने आप में अद्भुत अनुभव होता है। एस्ट्रो केरला नाम की एक संस्था नाइट ऑब्जर्वेशन कैंप और वर्कशॉप आयोजित करती है। यहाँ युवा साथी टेलीस्कोप बनाना और स्टार मैप्स का इस्तेमाल करना सीखते हैं। राजकोट के बिग बैंग एस्ट्रोनॉमी क्लब ने गिर के जंगलों से लेकर कच्छ के रण तक अनेक एस्ट्रोनॉमी इवेंट्स आयोजित किए हैं। ज्योतिर्विद्या परिसंस्था भी एस्ट्रोनॉमी के सबसे पुराने संस्थानों में से एक है। यहाँ ऑब्जर्वेशनल फैसिलिटीज के साथ साथ बुक्स लाइब्रेरी और टेलीस्कोप लाइब्रेरी की सुविधा भी है। मैं आईसेक का भी जिक्र करना चाहूंगा। यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है। मैं युवाओं से आग्रह करूंगा कि वे किसी एस्ट्रोनॉमी क्लब से जरूर जुड़े और इन छुट्टियों में किसी प्लेनेटेरियम को भी जरूर देखने जाए।
1: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಎ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರೋನಮಿ ಆಸ್ ಎ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಹೂ ಆಸ್ಪೈರ್ ಎ ಕೆರಿಯರ್ ಇನ್ ಆಸ್ಟ್ರೋನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 ಟೈಪ್ಸ್ ಆಫ್ ಆಕ್ಟಿವಿಟೀಸ್. 1 ವಿ ಡೂ ಔಟ್ರೀಚ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವೇರ್ ವಿ ಇನ್ಕಲ್ಕೇಟ್ ಎ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್. ಸೊ ವಿ ಡೂ ಇಟ್ ಆಲ್ ಓವರ್ ಕರ್ನಾಟಕ, ತಮಿಳುನಾಡು, ಎನಿವೇರ್ ರಿಕ್ವೆಸ್ಟ್ ಕಮ್ಸ್ ಫ್ರಮ್. ದಿ ಸೆಕೆಂಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಡೂ ಫಾರ್ ದಿ ಜನರಲ್ ಪಬ್ಲಿಕ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅ ಸ್ಟಾರ್ ಪಾರ್ಟಿ ವೇರ್ ಅಂಡರ್ ಡಾರ್ಕ್ ಸ್ಕೈಸ್ ಹೂ ಎವರ್ ಇಸ್ ರಿಜಿಸ್ಟರ್ಡ್ ಅಸ್ ಕ್ಯಾನ್ ಕಮ್ ಅಂಡ್ ದೆನ್ ದೇ ಡೂ ಸ್ಟಾರ್ ಗೇಜಿಂಗ್ ವಿತ್ ಅಸ್ ಥ್ರೂ ದ ನೈಟ್. ಮೋಸ್ಟ್ ಆಫ್ ದ ವಾಲಂಟಿಯರ್ಸ್ ಹೂ ಬ್ರಿಂಗ್ ದರ್ ಎಕ್ವಿಪ್ಮೆಂಟ್ ವಿಲ್ ಶೋ ಕೇಸ್ ಟು ಪೀಪಲ್ ಅಬೌಟ್ ಸ್ಟಾರ್ ಕ್ಲಸ್ಟರ್ ಗ್ಯಾಲಕ್ಸೀಸ್ ಎಕ್ಸೆಟ್ರಾ. ದ ಥರ್ಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅಸ್ ಒನ್ ಡೇ ವರ್ಕ್ಶಾಪ್ಸ್ ಫಾರ್ astronomy enthusiasts where they want to know how to either start a career in astronomy or how to start their hobby and sustain the hobby. This one day workshop we conduct partnership with education institutions in Bangalore.
1: Besige rajya avadhiyalli yuvakaru khagola vignana chatuvatikegalalli bhagiyaguvante pradhani narendra modi avaru kare nididdare. Uttar pradeshadalli ganga dolphin rakshanege balasalada bharatada modala dolphin rescue ambulance kuritu pradhani visheshavagi ullekhisiddare. kaluviyalli silukida dolphin annu sumaru 13 gantegala karyachaneya balika rakshisi matte nadige bidalagide. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18 ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11 ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ

0: ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. ಒಂದು ವರ್ಷದ ಅವಧಿಯ ಈ ಅಧ್ಯಯನ ಜಲ ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವ ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ನ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಟ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ

0: ನಿರ್ದೇಶಕರಾದ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಯುವರತ್ನ ಚಿತ್ರಕ್ಕಾಗಿ ನಕಾಶ್ ಆಜೀಸ್ ಅವರು ಹಾಡಿರುವ ಒಂದು ಗೀತೆ, ಸಂತೋಷ್ ಆನಂದರಾಮ್ ಅವರ ಗೀತ ರಚನೆಗೆ ತಮನ್ ಎಸ್ ಎಸ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಡಾಕ್ಟರ್ ರಾಜ್ಕುಮಾರ್ ಅವರ ಅದನಿಯಲ್ಲಿ ಸ್ತ್ರೀ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಬೆಂಗಳೂರು. ಭಾವಗೀತೆಗಳು. ರಿತ್ವಿಕ್ ರಾಜನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಡಾಕ್ಟರ್ HS ವೆಂಕಟೇಶಮೂರ್ತಿಯವರ ರಚನೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ.

0: ಇದುವರೆಗೆ ರಿತ್ವಿಕ್ ರಾಜನ್ ಅವರಿಂದ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸ್ತಾರೆ ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗುಂಡ್ಲು. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ 12 ವರ್ಷಗಳನ್ನು ಸಮಗ್ರ ಭಾರತದ ಅಭಿವೃದ್ಧಿಯ ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ

0: ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗಿ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂಥ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: 12 ವರ್ಷ, ಯಶಸ್ವಿ ವರ್ಷ, ಇದನ್ನ ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನ ನೀವು ಕೊಡ್ಲಿಕ್ಕೆ ಸಾಧ್ಯನಾ?
1: ಖಂಡಿತ ಸರ್. 2014 ಈಗ 2026 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳಲು ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು, ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ ನಮ್ಮಲ್ಲಿ ನಗದು ರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯಗಳು, ಅದರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರ್ಬೋದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು, ಬಂದರುಗಳು, ಅಥವಾ ನಾವು ಭಾರತ ಮಾಲಾ ಸಾಗರ ಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು, ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದರ ಜೊತೆಗೆ ನೀವು ಸ್ಟಾರ್ಟ್ಅಪ್ ಇರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, MSME ಅಭಿವೃದ್ಧಿ ಇರಬಹುದು, ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ.
0: ಸಬ್ಕಾ ವಿಕಾಸ್
1: ಅಂತ ಹೇಳ್ಬೋದು.
0: ಒಂದು ಅಭಿವೃದ್ಧಿ ಇಡೀ ದೇಶದ ಜನರನ್ನ ಒಳಗೊಂಡು ಮುನ್ನಡಿಬೇಕದು,
1: ಹೌದು,
0: ಅಥವಾ ಅದು ಸಾಕಾರ ಆಗ್ಬೇಕು,
1: ಹೌದು.
0: ಅದು ಈ 12 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದ್ ರೀತಿ ಒತ್ತಾಸೆಯಾಗಿದೆ.
1: ನಿಜ ಸರ್, ವ್ಯಕ್ತಿಯಿಂದ ಸಮಾಜ ಸರ್. ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬೋದಾಗಿದೆ.
0: ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ, ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ,
1: ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತೆ ಸಾಂಸ್ಕೃತಿಕವಾಗಿರ್ಬಹುದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿ ಇರುವಂತ ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ, ಹೀಗೆ ನಾವು ಸಮಗ್ರವಾಗಿ ಗಮನಿಸ್ಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮ್ಗೆಲ್ಲ ಗೊತ್ತಿದೆ ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ LPG ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ, ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಥವಾ ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರೂಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದ್ರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರ್ಬೋದು, ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂತಹ ಯೋಜನೆ, ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರ್ಬೋದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ, ಅಂದ್ರೆ ಎಲ್ಲರಿಗೂ ಮನೆ ಗುರಿ ಹೊಂದಿದಂತಹ PM ಆವಾಸ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ. ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಒಂದು 1,000,000 ಉದ್ಯೋಗಗಳು ಖಾಲಿ ಇದೆ, ಆದ್ರೆ ಆ ಉದ್ಯೋಗ ಮಾಡಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂತ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನ ಕೊಡ್ತಾ ಇದೆ, ನೆರವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಘರ್ ಘರ್ ಮೇ ನಲ್ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು, ಹೀಗೆ ಓವರ್ಆಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನ ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ.
0: ಒಟ್ಟು

0: ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ. ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನು ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು.
1: ಹೌದು ಸರ್.
0: ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ.
1: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು. ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆ ಡಿಜಿಟಲ್ ಕ್ರಾಂತಿ. 2015ರಲ್ಲಿ ನಮ್ಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು. ಇದು ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಸರ್ಕಾರಿ ಸೇವೆಗಳನ್ನ ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂತದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು. ಈ UPI ಸೇವೆ ಅಂದ್ರೆ ನಗದುರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದ್ರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂತಹ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರು ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ ನಮ್ಮ ಹಳ್ಳಿಯಲ್ಲಿ ಯಾವುದೋ ಒಂದು ಸಂತೆಯಲ್ಲಿ ಮಾರುವಂತ 80 ವರ್ಷದ ಅಜ್ಜಿ ಮಾರ್ತಿರ್ತಾರೆ ಏನೆಲ್ಲೋ, ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು, ಸ್ಕ್ಯಾನರ್ಸ್ ಇಟ್ಕೊಂಡು, ಸೊಪ್ಪು ಮಾರುವ ಅಜ್ಜಿಯಿಂದ ಹಿಡಿದು
0: ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ
1: ಹೌದು
0: ಅದನ್ನ ಬಳಕೆ
1: ಮಾಡ್ತಿರೋದು ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯ್ತು ಅನ್ನೋದು ಬಹಳ ಸಾಕ್ಷಿ ಇದೆ ನಮ್ಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂತ, ಜಾಮ್ ಅಂದ್ರೆ ಒಂದು ಜನ್ಧನ್, ಆಧಾರ್, ಏ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್. ಅಂದ್ರೆ ಹೇಗೆ ನಾವು ಜನರಿಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕತೆ ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನುಭವಿಗಳು ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ, ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ.
0: ಈ ಜನ್ಧನ್ ಅಂದ ಕೂಡಲೇ ಎಷ್ಟು ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸ್ತು ಅಂತ ಅಂದ್ರೆ, ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೆ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಜನ್ಧನ್ ಖಾತೆ ಓಪನ್ ಮಾಡೋದಕ್ಕೆ. ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನ್ಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ.
1: ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರು ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ, ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್. ಇವಾಗ ನಾವು ಪ್ರತಿಯೊಂದು ಮಾಸ್ಕ್ ಅಡಿಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಅದೇ ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ಆಮೇಲೆ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನ ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ.
0: ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ,
1: ಹೌದು
0: ಶಿಕ್ಷಣನೂ ಕೂಡ ಮುಖ್ಯ ಆಗುತ್ತೆ. ಒಂದು ಬಹಳ ದೊಡ್ಡ ಮಾನದಂಡನೇ ಶಿಕ್ಷಣ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತಾರೆ.
1: ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಅಂದ್ರೆ ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಇವತ್ತು ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ನನ್ನ ಮನೇಲಿ ಕೂತ್ಕೊಂಡು ಯಾವುದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡಬಹುದು. ಸೊ ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬೋದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಇ-ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಇ-ನ್ಯಾಮ್ ಅಂದ್ರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನ ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮ್ಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡ್ತಿದೆ. ಅಂದ್ರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬ್ ಅಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂತಹ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನ ತರಿಸ್ಕೊಳ್ಬಹುದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮ್ಗೆ

0: ಗೊತ್ತಿದೆ, ಸರ್ಕಾರಿ ಸೇವೆಗಳು, ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು, ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನ್ಮ ಮರಣ ಪ್ರಮಾಣ ಪತ್ರಗಳಿರಬಹುದು, ಇವೆಲ್ಲವನ್ನೂ ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ, ಅಂದ್ರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ
1: ಆರ್ಥಿಕ
0: ಹೇಳ್ಬೋದಾಗಿದೆ ಸರ್.
1: ಸುಧಾರಣೆಗಳಿಗೆ
0: ಹೌದು ಸರ್,
1: ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೇನೆ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂಥ ಜನ, ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಜಿ ಎಸ್ ಟಿ ಬಗ್ಗೆ ಆಗ್ಲೇ ಪ್ರಸ್ತಾವ ಮಾಡಿದ್ರಿ ತಾವು, ಒಂದು ದೇಶ ಒಂದು ತೆರಿಗೆ,
0: ಒಂದು ದೇಶ ಒಂದು ತೆರಿಗೆ,
1: ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ.
0: ಜಿ ಎಸ್ ಟಿ ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ತೆರಿಗೆಗಳಲ್ಲಿ ಎರಡು ವಿಧ.
1: ಹೌದು, ಆಯಾ ರಾಜ್ಯ ಸೀಮಿತ ಮಾಡಿ.
0: ಹೌದು ಸರ್,
1: 500ಕ್ಕೂ ಹೆಚ್ಚು ತೆರಿಗೆಗಳು ಅಂತೆಲ್ಲ ಓದ್ತಾ ಇದ್ದೆ ನಾನು.
0: ಹೌದು ಸರ್, ಖಂಡಿತ ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು ಜಿ ಎಸ್ ಟಿನ ಅಳವಡಿಸಿಕೊಂಡು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದಾಗ, ಸೊ ನಮ್ಮ ಭಾರತವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ ಜಿ ಎಸ್ ಟಿಯನ್ನು 2017ರಲ್ಲಿ ಜಾರಿಗೆಗೊಳಿಸಲಾಯಿತು. ಅಂದ್ರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯೇ ಜಿ ಎಸ್ ಟಿ ಅಂತ ಹೇಳ್ಬೋದು. ಈ ಜಿ ಎಸ್ ಟಿ ನೋಡಿ, ನಮ್ಗೆ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯವನ್ನ ಗಳಿಸಿದ ತೆರಿಗೆಗಳಲ್ಲಿ ಈ ಜಿ ಎಸ್ ಟಿನು ಒಂದಾಗಿದೆ. ಈಗ ಮೊದಲೆರಡ ಸ್ಥಾನ ಜೊತೆಗೆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ ಜಿ ಎಸ್ ಟಿಯಿಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18ರಲ್ಲಿ 9.5 ಲಕ್ಷ ಕೋಟಿ ಆದಾಯ ಜಿ ಎಸ್ ಟಿಯಿಂದ ಬಂದಿದ್ರೆ 2022-23ನೇ ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್. ಮತ್ತೆ ಏಪ್ರಿಲ್ 2026ರಲ್ಲೇ 2.42 ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ, ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು, ಈಗ ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದ್ರೆ ನಮ್ಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನು ತಂದುಕೊಡುವಲ್ಲಿ ಜಿ ಎಸ್ ಟಿ ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ.
0: ಹೌದು ಸರ್, ಸೋರಿಕೆ ಆಗ್ತಿತ್ತು,
1: ವಂಚನೆ,
0: ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದ್ರೆ ಇದೇ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತೆ ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ, ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ, ಯಾರ್ಯಾರ ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ ಅಥವಾ ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೆ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. MSMEಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಿಷ್ಟು.
0: ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು, ನಮ್ಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ ಹೆಚ್ಚು ಉದ್ಯೋಗದಲ್ಲಿ ನಿಂತಿದ್ದಾರೆ.
1: ಕೈಗಾರಿಕೆ ಮಾಡಿ.
0: ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ಮ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಹದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ.
1: ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು
0: ಗಟ್ಟಿ ಇರಬೇಕು. ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ, ಸೊ ಆ ದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಸರ್ಎಂ ವಿಶ್ವೇಶ್ವರಯ್ಯವರು ಕೈಗಾರಿಕೀಕರಣವೇ ಇಲ್ವ ವಿನಾಶ ಅಂತ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದ್ರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು, ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ MSME, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ MSME ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನು ಇದು 4 ಭಾಗ ಮಾಡಿದೆ. ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನು 4 ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ, ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು, ಇವುಗಳಿಗೆ ಸರ್ಕಾರ 50,000ದಷ್ಟು ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತಹ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000ವರೆಗೂ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ, ಈಗಾಗಲೇ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿರುವಂತಹ ಒಂದು ಸಣ್ಣ ಕೈಗಾರಿಕೆ
1: ಬೆಳವಣಿಗೆ
0: ಹೌದು ಆಗಿರುವಂತಹ ಕೈಗಾರಿಕೆಗಳಿಗೆ 50,000 ರಿಂದ 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ ಅಂದ್ರೆ ಅದು ಯುವ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತ ಜೊತೆಗೆ ಹೌದು ಸರ್ ಎಲ್ಲಿ

0: ವಿಸ್ತರಣೆ, ಉದ್ಯಮ ಸ್ಥಾಪನೆ ಜೊತೆ ವಿಸ್ತರಣೆ, ಒಂದು ಸಣ್ಣ ಕೈಗಾರಿಕೆಗಳಿಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆದು ಆ ಮುದ್ರಾ ಸಾಲಗಳನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲವನ್ನ ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರೋ ಸಾಲವನ್ನ ಅವರು ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗಕ್ಕೆ, ಉದ್ಯಮ ವಿಸ್ತರಣೆಗೆ, ನಮ್ಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯಿತು ಅಂದ್ರೆ 100,000 ಜನರಿಗೆ ಉದ್ಯೋಗಾವಕಾಶ ಸಿಗತ್ತೆ ಅಂತ ಅರ್ಥ. ಈಗ ವಿಸ್ತರಣೆಯ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ ಸಮುದಾಯ ತಂತಾನೆ ಪ್ರಗತಿ ಆಗತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂತದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮಲ್ಲಿ MSME 2014 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು, ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25 ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನ ಮಂಜೂರಿಯನ್ನ ಮಾಡಲಾಗಿದೆ. ಅಂದ್ರೆ ನಮ್ಮಲ್ಲಿ ಯಾಕೆ ಅಂತಂದ್ರೆ, ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ ಸೂಕ್ಷ್ಮ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಆಗಲಿ. ಯಾಕಂದ್ರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ MSME ದೇಶದ ಬೆನ್ನೆಲುಬು ಆಗಿದೆ ಅಂತ ಹೇಳ್ಬೋದಾಗಿದೆ ಸರ್.
1: ಅದರಲ್ಲೂ ಈ MSME ಜಾಸ್ತಿ ಒತ್ತು ಕೊಟ್ಟಿದ್ದು, ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು, MSME ಬಂದಂತ ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ MSME ಸಂಪೂರ್ಣವಾಗಿ ನೆಲಕಚ್ಚಿದ ಸಂದರ್ಭ, ಅದನ್ನ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು.
0: ನೋಡಿ ಸರ್, ಈಗ MSME ನಮ್ಮ ಒಟ್ಟು ದೇಶೀಯ GDP ಶೇಕಡ 31%ಕ್ಕಿಂತ ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ MSME ಒಂದು ಪಾಲು ಶೇಕಡ 48%ಕ್ಕಿಂತ ಹೆಚ್ಚಿದೆ. ಮತ್ತು ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯಲ್ಲಿ ಸುಮಾರು 32.82 ಕೋಟಿಯಷ್ಟಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನು ನಮ್ಮ MSME ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು MSME ಘಟಕಗಳು ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ MSME ನೋಂದಾವಣೆಯನ್ನು ಮಾಡಿಕೊಂಡಿದೆ ಅಂದಾಗ, ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವಉದ್ಯೋಗ ಅಥವಾ ಉದ್ಯಮಶೀಲತೆ ಸ್ವಾವಲಂಬನೆ ಗಳಿಸೋಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್.
1: ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ.
0: ಹೌದು ಸರ್, ಹೌದು.
1: ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನ ಚಾಚಿರುವಂತ ಉದಾಹರಣೆಗಳಿದ್ದಾವೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂತ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್.
0: ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್, ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗ್ಲೇಬೇಕಾಗುತ್ತೆ. ನಾನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಬಹೋನ್ನತವಾಗಿದೆ, ಆದರೆ ಎಲ್ಲ ಯೋಜನೆಗಳನ್ನು ನಾನು ಜಾರಿಗೊಳಿಸಬೇಕು ಅಂದರೆ ಅತ್ಯಕ್ಕೆ ಅತ್ಯವಶ್ಯಕವಾಗಿ ನನಗೆ ಬಂಡವಾಳ ಬೇಕೇ ಬೇಕು. ಸೊ ನನ್ನಲ್ಲಿ ಕೊರತೆ ಇದ್ದಾಗ ನಾನು ಖಂಡಿತ ನಾನು ವಿದೇಶಗಳಿಂದ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅದನ್ನು ತೀರಿಸುವಂತಹ, ಮರುಪಾವತಿ ಮಾಡುವಂತಹ ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು, ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ, ಅಂದ್ರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳ ಅವಶ್ಯಕತೆ ಇದೆ. ನೋಡಿ, ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರಬಹುದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರಬಹುದು, GST ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು, ಇವೆಲ್ಲವುಗಳಿಂದ FDI ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲಾ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ. ನೋಡಿ, ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14 ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ 81.04 ಬಿಲಿಯನ್ ಗೆ ಹೆಚ್ಚಾಗಿದೆ ಅಂದಾಗ, ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ. ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ April 2000 ವರ್ಷದಿಂದ 2024 ನಮ್ಮ ಭಾರತಕ್ಕೆ ಬಂದ FDI ಹರಿವು ಎಷ್ಟಿದೆ ಅಂದ್ರೆ $1 ಟ್ರಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂತದ್ದು ಬಹಳ
1: ಹೂಡಿಕೆಗಿದ್ದಂತ ಅನೇಕ ನಿರ್ಬಂಧಗಳನ್ನು
0: ಉದಾರೀಕರಣ ಅಂತಾನು ಹೇಳ್ಬೋದು. ನಮ್ಮಲ್ಲಿ ಉದಾರೀಕರಣ,
1: ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡಿ.

0: ಅನ್ಸುತ್ತೆ.
1: ನೋಡೋಣ. ಹೌದು
0: ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸೋದ್ರಿಂದ, ಸುಗಮಗೊಳಿಸಿರೋದ್ರಿಂದ
1: ಹೌದು.
0: ನಿರ್ಬಂಧ ಇದೆ,
1: ಆದ್ರೆ ಅದನ್ನ ಒಂದು ಸುರಕ್ಷಿತ, ನಮ್ಮ ದೇಶದ ಸುರಕ್ಷತೆಯನ್ನ, ಆರೋಗ್ಯವನ್ನ, ಭದ್ರತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಸೊ ಅವುಗಳ ಬೆಳವಣಿಗೆ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನ್ ಬೇಕೋ ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡ್ತಾ ದೇಶವನ್ನ ಮುನ್ನಡೆಸುವಂತ ಒಂದು ಪ್ರಯತ್ನವನ್ನ ಮಾಡಿ.
0: ಹಾಗಾಗಿನೇ ಗ್ರೂಪ್ 20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದ್ದೀವಿ.
1: ಹೌದು ಸರ್, ನೋಡಿ G20 Group 20 ನಮ್ಮ ಭಾರತ 2023 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದ್ರೆ, ಈ G20 ಇದೇನು ವಿಶ್ವ ವ್ಯಾಪಾರ ಆಗತ್ತೆ, ಅದ್ರ ಶೇಕಡ 75% ವ್ಯಾಪಾರ ಈ G20 ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್. ಅದ್ರ ಜೊತೆಗೆ ಇಡೀ ವಿಶ್ವದ ಆದಾಯದಲ್ಲಿ 85% ಆದಾಯ ಸಂಚಲನ ಆಗ್ತಿರುವಂತಹದ್ದು ಈ G20 ದೇಶಗಳಿಂದಾನೆ. ಮತ್ತು 2/3 ಜನಸಂಖ್ಯೆ ಈ ಒಂದು G20 ಇರುವಂತಹದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ
0: ವಿಶ್ವದ ಜನಸಂಖ್ಯೆಯಲ್ಲಿ 2/3
1: ಹೌದು ಅಷ್ಟು ಈ ಒಂದು G20 ರಾಷ್ಟ್ರಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದರಲ್ಲಿ ಈ ಗ್ರೂಪ್ ನಲ್ಲಿ ಇರುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವ ಗುರುವಾಗಲು ಹೊರಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಈಗ ನಮ್ಮ ಭಾರತದ ಕಡೆ ಗಮನ ಇದೆ. ಯಾಕೆ ಅಂತಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಆರ್ಥಿಕ ವೇದಿಕೆಯಾಗಿ ನಮ್ಮ ಭಾರತನು ಬಲಗೊಳ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ, ಜೊತೆಗೆ G20 ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತೆ ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ, ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20 ಅದೊಂದು ಘೋಷಣೆಯನ್ನ ಮಾಡ್ತು. ಏನು ಅಂತಂದ್ರೆ, 1 World 1 Family 1 Future ಅಂತ, ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ ಅಂತ. ಅದು ವಸುದೈವ ಕುಟುಂಬಕಂ ಅಂತಾನು ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ, ಯಾಕೆಂದ್ರೆ ಇರುವುದೊಂದೇ ಭೂಮಿ, ಈ ಭೂಮಂಡಲದಲ್ಲಿ ಮಾತ್ರ ಸಕಲ ಜೀವರಾಶಿಗಳು ಜೀವಯೋಗ್ಯವಾಗಿರುವಂತಹ ಪ್ರದೇಶ. ಆದ್ರಿಂದ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧಿಸಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ
0: ಉಳಿಸಿಕೊಳ್ಳಬೇಕು, ಅಭಿವೃದ್ಧಿನೂ
1: ಆಗ್ಬೇಕು.
0: ಅಭಿವೃದ್ಧಿ ಒಂದೇ ಅಲ್ಲ,
1: ಹೌದು,
0: ಅಭಿವೃದ್ಧಿಯ ಜೊತೆ ಜೊತೆಗೆ ಈ ಸುಸ್ಥಿರತೆಯನ್ನ,
1: ಹೌದು,
0: ಈ ಭೂಮಂಡಲವನ್ನು ಉಳಿಸಿಕೊಳ್ಳಬೇಕು,
1: ಪರಿಸರದ ಸಂರಕ್ಷಣೆ ಮಾಡುವ ದಿಸೆಯಲ್ಲಿ ಎಲ್ಲರನ್ನು ಒಳಗೊಳ್ಳುವಿಕೆ ದೃಷ್ಟಿಯಲ್ಲಿ ಇದು ಪ್ರಯತ್ನಗಳನ್ನು ಮಾಡ್ತಿರೋದು ಒಂದು ಮುಖ್ಯವಾದ ಅಂಶ ಸರ್. ಸೊ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಹೇಗೆ UPI ಮತ್ತೆ ಆಧಾರ್ ಮಾದರಿಯಲ್ಲೇ ವಿಶ್ವದಲ್ಲೂ ಸಹ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕುರಿತು ಜಾಗತಿಕವಾಗಿ ಗಮನವನ್ನ ಸೆಳೆಯುತ್ತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನ ವಹಿಸ್ತಾ ಇದೆ. ಸೊ ಇದು G20 ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ.
0: ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂತ ರಾಷ್ಟ್ರಗಳಿದ್ದಾವೆ.
1: ಹೌದು ಸರ್,
0: ಈಗ ನಮ್ಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನ ಸಾಧಿಸ್ತಾನೆ ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬಾ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎಲ್ಲಿದ್ದೀವಿ?
1: 4ನೇ ಸ್ಥಾನದಲ್ಲಿದ್ದೀವಿ ಸರ್. ಇದಕ್ಕೆಲ್ಲ ನಮ್ಮಲ್ಲಿ ಲಾಸ್ಟ್ ನಮ್ಮಲ್ಲಿ 5ನೇ ಸ್ಥಾನದಲ್ಲಿತ್ತು, ಸೂಪರ್ ಪವರ್ top 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ 4ನೇ ಸ್ಥಾನದಲ್ಲಿ ಇರುವಂತದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು ಚಿಂತಕರು ಒಂದು ಉತ್ತಮ ಭವಿಷ್ಯ ನುಡಿತಾ ಇದೆ, ನಮ್ಮ ಭಾರತ ಇನ್ನೂ ಸೂಪರ್ ಪವರ್ ಕಂಟ್ರಿ ಆಗತ್ತೆ ಅಥವಾ ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗಲಿದೆ,
0: ಮೂರನೇ ರಾಷ್ಟ್ರವಾಗಲಿದೆ
1: ಸಾಧ್ಯತೆಗಳಿದೆ. 2047 ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸ್ವತಂತ್ರನ ಗಳಿಸ್ಕೊಂಡು ಒಂದು ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವು ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದ್ರೆ, ಅನುಷ್ಠಾನಗೊಳಿಸಿದ್ರೆ, ನಿಜವಾದ ಫಲಾನುಭವಿಗಳಿಗೆ ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನ, ಕಾನೂನುಗಳನ್ನ, ಯೋಜನೆ ಕಾರ್ಯಕ್ರಮ ಕೊಂಡಿದ್ದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗತ್ತೆ.
0: ಇದರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು, ಆದ್ಯತೆಯಾಗಿ ಅದನ್ನು ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ.
1: ಹೌದು ಸರ್, ಹೌದು,
0: ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ.
1: ಹೌದು ಸರ್,
0: ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರತಕ್ಕಂಥ ಅಥವಾ ಗುಂಪಿನಲ್ಲಿರತಕ್ಕಂಥ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನ ತರಬೇಕು.
1: ಹೌದು ಸರ್,
0: ಸರ್ಕಾರ ಅದಕ್ಕೆ ಆದ್ಯತೆಯನ್ನು ಕೊಡ್ತು.
1: ನಿಜ ಸರ್.

0: ಮುಖ್ಯವಾಗಿ ನಾರಿ ಶಕ್ತಿ.
1: ನಾರಿ ಶಕ್ತಿ ಎನ್ನುವುದು ಹೆಣ್ಮಕ್ಳು, ಯಾಕಂದ್ರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂದ್ರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತೆಯಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದು ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಸರ್. ಅದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಕಳಿಗೆ ಸ್ವಾವಲಂಬನೆಗೊಳಿಸುವಂತದ್ದು. ಹೇಗೆ? ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ.
0: ಸ್ವನಿಧಿ,
1: ಹೌದು ಸರ್. ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆ ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಮುದ್ರಾ ಯೋಜನೆಯಲ್ಲಿ ಶೇಕಡ 68% ಸಾಲ ಸೌಲಭ್ಯಗಳನ್ನ ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲ ಮಹಿಳೆಯರು ವಿಶೇಷವಾಗಿ ಸಾಮಾಜಿಕ ಮತ್ತು ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದರೊಟ್ಟಿಗೆ ನಮ್ಮಲ್ಲಿ ಯಾರ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ನಮ್ಮಲ್ಲಿ ಎಲ್ಲ ಆದಿವಾಸಿಗಳು ಎಲ್ಲರೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು. ಅದರ ಜೊತೆಗೆ ನಮ್ಮಲ್ಲಿ ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿ ಅವ್ರಿಗೆ ಸಾಲ ಕೊಡ್ತಾ ಇದೆ ಸರ್. ಮಹಿಳೆಯರಿಗೆ ಮತ್ತು ನಮ್ಮಲ್ಲಿ SC ST ಯಾರು ಉದ್ಯಮಿಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಹೊಸ ಉದ್ಯಮಗಳನ್ನು ಸ್ಟಾರ್ಟ್ಅಪ್ ಮಾಡೋಣ ಒಂದು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು, ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಜೊತೆಗೆ ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತೆ ಸರ್ಕಾರವೇ ನೇರ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ ನೋಡಿ. ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನ ಬಳಸ್ಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಇದು ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ್ವಿ, ಬಡ ಹೆಣ್ಮಕ್ಳು ನಮ್ಮೆಲ್ಲ ಒಂದ್ ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ, ಸಾಕಷ್ಟು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನ ನಳ್ತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ LPG ಸಂಪರ್ಕ ಇರ್ಬೋದು ಅಥವಾ ಅವರಿಗೆ ಜನ್ಧನ್ ಯೋಜನೆ, ಇಲ್ಲೂ ಮಹಿಳೆಯರಿಗೆ ಅವ್ರ ಖಾತೆಗೆ ತೆರೆಯುವಿಕೆ, ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಇರ್ಬೋದು, ಈ ಮೂಲಕ ಅವ್ರ ಸ್ವಾವಲಂಬನೆ ಗಳಿಸುವಂತದ್ದು.
0: 12 ವರ್ಷಗಳ ಕೇಂದ್ರ ಸರ್ಕಾರದ ಪಯಣದಲ್ಲಿ ಏನೆಲ್ಲ ಮುಖ್ಯವಾದಂಥ ಮೈಲುಗಲ್ಲುಗಳಾಗಿದೆ ಮತ್ತು ಎಷ್ಟು ಪ್ರಗತಿಯಾಗಿದೆ, ಮುಂದೆ ಏನಾಗಬೇಕು, ಮುಂದೆ ಹೋಗಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಗುರಿಯನ್ನು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್.
1: ತಾವು ನನ್ನನ್ನು ಆಹ್ವಾನಿಸಿ ಇದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗೊಂಡ್ಲು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಋಷಿಕೇಶ್ ಗಾಂಗುರ್ಡೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: ಆಕಾಶವಾಣಿ ಹೇ ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಜ್ ಸುನ್ತೆ ಹೇ ಋಷಿಕೇಶ್ ಗಾಂಗುರ್ಡೆ ಜೀ ಕಾ ಶಾಸ್ತ್ರೀಯ ಗಾಯನ್.
5: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ಬ್ರಾಡ್ಕಾಸ್ಟ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್, we bring to you a vocal recital by Rishikesh Gangurde.
4: Pune ke ek sangeet premi parivar mein janme Rishikesh ji ko 5 varsh ki alpayu mein hi apne pita Shri Purushottam Gangurde se sangeet ki prarambhik shiksha prapt hui. Iske pashchat unhone Dr. Vikas Kashalkar aur Pandit Yashwant Bua Joshi se 8 varshon tak Gwalior gharane ke gayaki ko barikiyon se seekha. इसके बाद ऋषिकेश जी ने ITC संगीत रिसर्च अकादमी की प्रतिष्ठित छात्रवृत्ति प्राप्त की और कलकत्ता में ग्वालियर

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ನರೇಂದ್ರ ರೈ ಅವರಿಂದ, 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಬಿವಿ ಪ್ರವೀಣ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶ ಬುಟ್ಟಿ, ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರೊಂದಿಗೆ ಮಾತುಕತೆ.

0: ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಇದಾಗಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳುವಿರಿ. 10:30 ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನ 12:05 ವನಿತಾ ವಿಹಾರ, ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನೊಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಅಧ್ಯಾತ್ಮ ಚಿಂತಕಿ ಅರುಣಾ ಉದಯ್ ಭಾಸ್ಕರ್ ಅವರೊಂದಿಗೆ ಸಂದರ್ಶನ, ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಹಾರ್ಮೋನ್ಗಳ ಕುರಿತು ಸಂದರ್ಶನ, ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ, ಸಂದರ್ಶಕರು ಲತೀಶ್ ಪಾಲ್ದಾನೆ, ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ, ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ರಸಮಂಜರಿ, ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ, ಈ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರಿಂದ ಭಾಷಣ. 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಗಿರ್ಮಿಟ್ ಕಾರ್ಯಕ್ರಮ, ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:30 ವಿಜ್ಞಾನದ ಮುನ್ನಡೆ, ಡಾಕ್ಟರ್ ದೀಪಾ ಎಂಬಿ ಅವರಿಂದ. ಕೃಷಿ ರಂಗ ಕಾರ್ಯಕ್ರಮ, ಅನುವಂಶಿಕ ತಳಿ ಮತ್ತು ಅವುಗಳ ಉಪಯೋಗ, ಈ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ, ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ, ವಿಜಯಪುರ ಕೇಂದ್ರದ ಕೊಡುಗೆ. NDA ಸರ್ಕಾರ 12 ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ, ವಿಷಯ ವಂಚಿತರಿಗೆ ಆದ್ಯತೆ. 9:15 ಭಾವಗೀತೆಗಳನ್ನು ಕೇಳುವಿರಿ ಎಂ ಗುರುರಾಜ್ ರಾವ್ ಅವರಿಂದ. 9:30 ಇಂಗ್ಲಿಷ್ ಯುವವಾಣಿ, ವಿಷಯ ಡಿಸ್ಕಷನ್ ಆನ್ ಚೂಸಿಂಗ್ ಪೆಟ್ಟಿಂಗ್ ಓವರ್ ಪೇರೆಂಟಿಂಗ್. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿದ್ವಾನ್ ಎಂಎಸ್ಎನ್ ಮೂರ್ತಿ ಅವರಿಂದ ವಯಲಿನ್ ವಾದನ ಕೇಳುವಿರಿ. ಇದು ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. Prime Minister Narendra Modi today chaired a meeting with members of the PM Economic Advisory Council. The Prime Minister and the EAC discussed various ideas and measures to further boost India's economic growth in times of global turmoil. In a social media post, the Prime Minister said they deliberated on a wide range of issues relating to India's economic transformation and long-term development priorities. They also shared perspectives on adding more momentum to the reforms journey and ensuring ease of living as well as ease of doing business. The Economic Advisory Council is an independent body that gives advice to the Government of India, specifically to the Prime Minister, on economic and related issues. Besides the EAC members, two principal secretaries to the Prime Minister, Dr. P.K. Mishra and Shaktikant Das, also attended the meeting. The centre has introduced standard pack sizes for edible oils under the legal metrology framework, bringing greater transparency and uniformity to the marketplace. The Ministry of Consumer Affairs, Food and Public Distribution said that

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.